ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ FM 103 MHz ಕಂಪನಾಂಗಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಶನಿವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವನಶಕೆ 1948, ಜ್ಯೇಷ್ಠ ಮಾಸದ 23ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 13ನೇ ತಾರೀಕು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವಣ್ಣ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
1: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಇನ್ನು ಮುಂದೆ ಕೇಳಿ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರಿಂದ ಚಿಂತನ.
3: ನಾವು ಸಣ್ಣವರಿದ್ದಾಗ ಸೈಕಲ್ ಓಡಿಸಲು ಕಲಿಯುವಾಗ ಎಷ್ಟೋ ಬಾರಿ ಬಿದ್ದಿರುತ್ತೇವೆ, ಮೊಣಕಾಲು ಕೂಡ ಕೆತ್ತಿಸಿಕೊಂಡಿರುತ್ತೇವೆ. ಆಗ ನಾವೆಂದಾದರೂ, ನನಗೆ ಸೈಕಲ್ ಓಡಿಸಲು ಬರುವುದಿಲ್ಲ, ನಾನು

0: ನಮಗೆ ಸೋಲಾಗಿ ಕಾಣಲಿಲ್ಲ, ಬದಲಾಗಿ ಕಲಿಯುವಿಕೆಯ ಒಂದು ಹೆಜ್ಜೆಯಾಗಿ ಕಂಡಿತ್ತು. ಆದರೆ ದೊಡ್ಡವರಾದ ಮೇಲೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ, ವ್ಯಾಪಾರದಲ್ಲಿ ನಷ್ಟವಾದರೆ ಅಥವಾ ಒಂದು ಕೆಲಸ ಸಿಗದಿದ್ದರೆ ಅದನ್ನು ಸೋಲು ಎಂದು ಕರೆದು ಹತಾಶರಾಗುತ್ತೇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದು ಮೇಲೆತ್ತುವ ಏಕೈಕ ಶಕ್ತಿ ಎಂದರೆ ಅದೇ ವೈಜ್ಞಾನಿಕ ಮನೋಭಾವ ಅಥವಾ ಸೈಂಟಿಫಿಕ್ ಟೆಂಪರ್. ವಿಜ್ಞಾನದ ದೃಷ್ಟಿಯಿಂದ ಸೋಲು ಎನ್ನುವ ಪದಕ್ಕೆ ಜಾಗವೇ ಇಲ್ಲ. ಒಬ್ಬ ವಿಜ್ಞಾನಿ ಒಂದು ಹೊಸ ಔಷಧಿ ಕಂಡುಹಿಡಿಯುವಾಗ 99 ಬಾರಿ ವಿಫಲನಾಗಬಹುದು. ಆಗ ಆತ ಅತ್ತುಕೊಂಡು ಕೂಡುವುದಿಲ್ಲ. ಬದಲಾಗಿ ಈ ಔಷಧಿ ತಯಾರಿಸಲು ಯಾವೆಲ್ಲ 99 ದಾರಿಗಳು ಕೆಲಸ ಮಾಡುವುದಿಲ್ಲ ಎನ್ನುವ ಹೊಸ ಮಾಹಿತಿ ನನಗೆ ಸಿಕ್ಕಿದೆ ಎಂದು ಖುಷಿಪಡುತ್ತಾನೆ. ವಿಜ್ಞಾನದಲ್ಲಿ ಸೋಲು ಎನ್ನುವುದು ಕೇವಲ ಒಂದು ಫೀಡ್ಬ್ಯಾಕ್ ಅಥವಾ ಮುಂದಿನ ಪ್ರಯೋಗಕ್ಕೆ ಸಿಕ್ಕ ಹೊಸ ಪಾಠ. ನಮ್ಮ ಜೀವನದ ಹಿನ್ನಡೆಗಳನ್ನೂ ನಾವು ಇದೇ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಸೋಲು ನಮ್ಮನ್ನು ಕೊಲ್ಲುವುದಿಲ್ಲ, ಬದಲಾಗಿ ತಿದ್ದುತ್ತದೆ. ನಿಮಗೊಂದು ಅದ್ಭುತವಾದ ವಿಜ್ಞಾನದ ಸತ್ಯ ಗೊತ್ತಾ? ನಮ್ಮ ಮೆದುಳಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಎಂಬ ಅಗಾಧವಾದ ಶಕ್ತಿ ಇದೆ. ನೀವು ಯಾವುದಾದರೂ ಕೆಲಸದಲ್ಲಿ ವಿಫಲರಾಗಿ ಎದೆಗುಂದದೆ ಮತ್ತೆ ಮತ್ತೆ ಪ್ರಯತ್ನಿಸಿದಾಗ ನಿಮ್ಮ ಮೆದುಳಿನಲ್ಲಿ ಹೊಸ ನರಗಳ ಸಂಪರ್ಕ ಬೆಳೆಯುತ್ತದೆ. ಅಂದರೆ ಹಿನ್ನಡೆಯಾದಾಗ ಯಾರು ಮತ್ತೆ ಪ್ರಯತ್ನಿಸುತ್ತಾರೋ ಅವರ ಮೆದುಳು ಭೌತಿಕವಾಗಿ ಇನ್ನಷ್ಟು ಪ್ರಬಲ ಮತ್ತು ಬುದ್ಧಿವಂತವಾಗುತ್ತದೆ. ಸೋಲು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಾಗಿ ನಿಮ್ಮ ಮೆದುಳನ್ನು ಅಪ್ಗ್ರೇಡ್ ಮಾಡುತ್ತದೆ ಎನ್ನುವುದು ವಿಜ್ಞಾನ ಕಂಡುಕೊಂಡ ವಿಸ್ಮಯಕಾರಿ ಸತ್ಯ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ಹೇಳಿದ್ದಾನೆ. ಸಮತ್ವಂ ಯೋಗ ಉಚ್ಯತೆ, ಅಂದರೆ ಯಶಸ್ಸು ಸಿಕ್ಕಾಗ ಅತಿಯಾಗಿ ಹಿಗ್ಗದೆ, ಸೋಲು ಅಥವಾ ಹಿನ್ನಡೆಯಾದಾಗ ಕುಗ್ಗಿ ಹೋಗದೆ, ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸುವ ಮನಸ್ಥಿತಿಯೇ ನಿಜವಾದ ಯೋಗ. ವಿಜ್ಞಾನ ಹೇಳುವುದು ಇದನ್ನೇ. ಪ್ರಯೋಗದ ಫಲಿತಾಂಶ ಪಾಸಿಟಿವ್ ಆಗಿರಲಿ ಅಥವಾ ನೆಗೆಟಿವ್ ಆಗಿರಲಿ, ಎರಡನ್ನೂ ಸಮನಾಗಿ ಸ್ವೀಕರಿಸಿ ವಾಸ್ತವವನ್ನು ಒಪ್ಪಿಕೊಳ್ಳುವುದೇ ವೈಜ್ಞಾನಿಕ ಮನೋಭಾವ. ಜೀವನದಲ್ಲಿ ಸೋಲುಗಳು ಎದುರಾದಾಗ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಈ ಮಾತುಗಳು ನಮಗೆ ಸದಾ ನೆನಪಿರಬೇಕು. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನೆತ್ತಂದತ್ತ ಚಲಿಸು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೆ ಹೋಗು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಎಷ್ಟು ಅದ್ಭುತವಾದ ಭರವಸೆ ನೋಡಿ. ಬಂಡೆ ಎಳೆಯುವ ಕುದುರೆಯು ಕಾಲು ಜಾರಿದರೂ ಅದನ್ನು ಹಿಡಿದಿಟ್ಟುಕೊಳ್ಳಲು ಕೆಳಗೊಂದು ಭದ್ರವಾದ ನೆಲ ಇದ್ದೇ ಇರುತ್ತದೆ. ಅಂತೆಯೇ ನಮ್ಮ ಜೀವನದಲ್ಲಿ ಎಂತಹ ಹಿನ್ನಡೆಯಾದರೂ, ಎಷ್ಟೇ ದೊಡ್ಡ ಸೋಲಾದರೂ ನಮ್ಮನ್ನು ಕಾಪಾಡಲು ಪ್ರಕೃತಿಯ ನಿಯಮ ಮತ್ತು ನಮ್ಮೊಳಗಿನ ಜ್ಞಾನ ಇದ್ದೇ ಇರುತ್ತದೆ ಎನ್ನುವ ಸತ್ಯವನ್ನು ನಾವು ಮರೆಯಬಾರದು. ಸೋಲು ಎನ್ನುವುದು ಬದುಕಿನ ಪೂರ್ಣ ವಿರಾಮ ಅಲ್ಲ, ಅದೊಂದು ಸಣ್ಣ ಅಲ್ಪವಿರಾಮ ಮಾತ್ರ. ಪರೀಕ್ಷೆ, ಕೆಲಸ ಅಥವಾ ಹಣವೇ ಬದುಕಲ್ಲ, ಅವು ಬದುಕಿನ ಒಂದು ಸಣ್ಣ ಭಾಗವಷ್ಟೇ. ಒಂದು ಪ್ರಯೋಗ ಕೈಕೊಟ್ಟರೆ ಹೊಸ ಹುಮ್ಮಸ್ಸಿನಿಂದ ಹೊಸ ದಾರಿಯಲ್ಲಿ ಮತ್ತೊಂದು ಪ್ರಯೋಗ ಶುರು ಮಾಡುವ ವಿಜ್ಞಾನಿಯಂತೆ ನಾವು ನಮ್ಮ ಬದುಕನ್ನು ನೋಡೋಣ. ನಿಮ್ಮ ಸೋಲುಗಳನ್ನು ನಿಮ್ಮ ಅನುಭವದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ. ನೆಮ್ಮದಿಯಿಂದಿರಿ, ಖುಷಿಯಾಗಿರಿ. ನಿಮ್ಮ ಬದುಕಿನ ಅದ್ಭುತ ಪ್ರಯೋಗಾಲಯದಲ್ಲಿ ನೀವೇ ಅತ್ಯುತ್ತಮ ವಿಜ್ಞಾನಿ.
1: ಇದುವರೆಗೆ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರಿಂದ ಚಿಂತನ ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ರೈತರಿಗೆ ಸಲಹೆಗಳು.
2: ನಮಸ್ಕಾರ ರೈತ ಬಾಂಧವರೇ. ಮಾವಿನ ಹಣ್ಣಿನ ಕೊಯ್ಲು ಮಾಡುವುದು. ಸಂಪೂರ್ಣ ಬಲಿತ, ಗಟ್ಟಿಯಾದ ಮತ್ತು ಹಳದಿ ಮಿಶ್ರಿತ ಹಸಿರು ಬಣ್ಣದ ಕಾಯಿಗಳನ್ನು ಆಯ್ಕೆ ಮಾಡಬೇಕು. ಕೊಯ್ಲಿನ ಸಮಯದಲ್ಲಿ ಹಣ್ಣುಗಳಿಗೆ ಪೆಟ್ಟಾಗದಂತೆ ನೋಡಿಕೊಳ್ಬೇಕು. ಅಸಮರ್ಪಕ ಕೊಯ್ಲು ಮತ್ತು ನಿರ್ವಹಣೆ ಮಾರುಕಟ್ಟೆಯ ಬೆಲೆಯನ್ನು ಕಡಿಮೆ ಮಾಡುತ್ತದೆ. ಹಣ್ಣಿನ ಮೇಲಾಗುವ ಗಾಯಗಳು ಮತ್ತು ಗೆರೆಗಳು ಕಂದು ಬಣ್ಣಕ್ಕೆ ತಿರುಗಿ ಹಣ್ಣಿನ ಆಕರ್ಷಣೆ ಕಡಿಮೆಯಾಗ್ತವೆ. ಈ ಗಾಯಗಳ ಭಾಗದಿಂದ ಸೂಕ್ಷ್ಮ ಜೀವಿಗಳು ಒಳತೂರಿ ಹಣ್ಣಿನ ಕೊಳೆಯುವಿಕೆಗೆ ಕಾರಣವಾಗ್ತದೆ. ಮಾವಿನ ಹಣ್ಣನ್ನು ಕೊಯ್ಲು ಮಾಡಲು ಬೆಳಗಿನ ಸಮಯ ಸೂಕ್ತವಾಗಿರ್ತದೆ. ಒಂದು ಉದ್ದನೆಯ ಕೋಲಿನ ತುದಿಗೆ ಹರಿತವಾದ ಚಾಕು ಮತ್ತು ಜಾಳಿಗೆ ಚೀಲ ಕ್ಯಾನ್ವಾಸ್ ಅನ್ನು ಕಟ್ಟಿದ ಸಾಧನದಿಂದ ಉಪಯೋಗಿಸಬಹುದು. ಇದರಿಂದ ಹಣ್ಣು ನೆಲಕ್ಕೆ ಬೀಳೋದನ್ನು ತಪ್ಪಿಸಬಹುದು. ಹಣ್ಣಿನ ಮೇಲಿರುವ ತೊಟ್ಟನ್ನು 1-2 ಸೆಂಟಿಮೀಟರ್ ಹಣ್ಣಿನ ಜೊತೆ ಇರುವಂತೆ ಕೊಯ್ಲು ಮಾಡಬೇಕು. ಹರಿತವಾದ ಚಾಕುವಿನಿಂದ ಕತ್ತರಿಸುವಾಗ 1-2 ಸೆಂಟಿಮೀಟರ್ ಉದ್ದದ ತೊಟ್ಟನ್ನು ಹಣ್ಣಿನ ಜೊತೆಗೆ ಬಿಡಬೇಕು. ಕೊಯ್ಲಾದ ನಂತರ ಹಣ್ಣುಗಳು ತೊಟ್ಟು ನೆಲಕ್ಕೆ ಇಲ್ಲವೇ ಹುಲ್ಲಿಗೆ ತಾಗುವಂತೆ ಇಡುವುದರಿಂದ ತೊಟ್ಟಿನಿಂದ ಬರುವ ರಸವು ಹಣ್ಣಿಗೆ ತಾಗದೆ ಉತ್ಕೃಷ್ಟ ಹಣ್ಣನ್ನು ಪಡೆಯಬಹುದು. ಕೆಳಗೆ ಬಿದ್ದ ಮತ್ತು ಗೀರು ಬಾಧೆಗೊಳಗಾದ ಹಣ್ಣುಗಳನ್ನು

0: ಉತ್ತಮ ಹಣ್ಣುಗಳ ಜೊತೆ ಸೇರಿಸಬಾರದು. ಕೊಯ್ಲಿನ ನಂತರ ಹಣ್ಣುಗಳನ್ನು ಸೂರ್ಯನ ನೇರ ಪ್ರಕಾಶಕ್ಕೆ ಬಹಳ ಹೊತ್ತು ಬಿಡಬಾರದು. ಇನ್ನು ದ್ರಾಕ್ಷಿ, ಸಾಮಾನ್ಯವಾಗಿ ಬಳ್ಳಿಯ ಮುಖ್ಯ ರೆಂಬೆಗಳು ಮತ್ತು ಸಣ್ಣ ರೆಂಬೆಗಳ ಮೇಲೆ ಒಂದು ವರ್ಷ ಹಳೆಯ ಮತ್ತು ಹೊಸದಾಗಿ ಬೆಳೆದ ಕಡ್ಡಿಗಳನ್ನು ಒಂದು ಕಣ್ಣು ಬಿಟ್ಟು ಕತ್ತರಿಸಬೇಕು. ನಂತರ ಬಳ್ಳಿಯ ಮೇಲೆ ಉಳಿದ ಎಲ್ಲಾ ಎಲೆಗಳನ್ನು ತೆಗೆದುಹಾಕಬೇಕು. ಚಾಟ್ನಿ ನಂತರ ಬಳ್ಳಿಗಳಿಗೆ ಕೀಟ ಹಾಗೂ ರೋಗಗಳಿಂದ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ಏಪ್ರಿಲ್ ಚಾಟ್ನಿ ನಂತರದ ಬಳ್ಳಿಗಳಿಗೆ 1.7 ಮಿಲಿಲೀಟರ್ ಡೈಮೊಥಯೇಟ್ 30 EC ಅಥವಾ 1.0 ಮಿಲಿಲೀಟರ್ ಡೈಕ್ಲೋರ್ವಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬೂಜು ತುಪ್ಪಟ ರೋಗ ಮತ್ತು ಚಿಬ್ಬು ರೋಗದ ಹತೋಟಿಗೆ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 50 WP ಅಥವಾ 1.5 ಮಿಲಿಲೀಟರ್ ಡೈಫಿನೋಕೊನಾಜಾಲ್ ಅಥವಾ 2 ಗ್ರಾಂ ಮ್ಯಾಂಕೋಜಬ್ 75 WP ಅಥವಾ 1 ಗ್ರಾಂ ಕಾರ್ಬನ್ಡೈಸಿಮ್ 50 WP ಅಥವಾ 2 ಗ್ರಾಂ ಮೆಟಾಲಾಕ್ಸಿಲ್ MZ 72 WP ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಇದರ ಬದಲಾಗಿ 1% ಬೋರ್ಡೋ ದ್ರಾವಣವನ್ನು ಸಹ ರೋಗಗಳ ಹತೋಟಿಗೆ ಉಪಯೋಗಿಸಬಹುದಾಗಿದೆ. ಬೂದು ರೋಗದ ಲಕ್ಷಣಗಳು ಏನಪ್ಪ ಅಂದ್ರೆ, ಎಲೆಗಳ ಮೇಲ್ಭಾಗದಲ್ಲಿ ಬೂದು ತರಹದ ಶಿಲೀಂಧ್ರದ ಬೆಳವಣಿಗೆ ಕಂಡುಬಂದು ಕ್ರಮೇಣ ಎಲೆಯ ಎಲ್ಲಾ ಭಾಗಕ್ಕೂ ಹರಡುತ್ತದೆ. ಎಲೆ ಮುದುರಿ ಒಣಗಿ ಉದುರುತ್ತದೆ. ಹಣ್ಣುಗಳಲ್ಲಿ ಬೂದು ಬೆಳವಣಿಗೆ ಕಂಡುಬಂದು ಅವು ಉದುರಬಹುದು, ಹಣ್ಣುಗಳು ಸೀಳುವುದು ಕಂಡುಬರ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದ್ರೆ, ಈ ಬೂದು ರೋಗದ ನಿರ್ವಹಣೆಗೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ 80 WP ಅಥವಾ 0.5 ಗ್ರಾಂ ಮೈಕ್ಲೋಬುಟಾನಿಲ್ ಅಥವಾ 0.3 ಗ್ರಾಂ ಡಿನೋಕಾಫ್ ಅಥವಾ 1 ಗ್ರಾಂ ಕಾರ್ಬನ್ಡೈಸಿಮ್ 50 WP 1 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ 10-15 ದಿನಗಳಿಗೊಮ್ಮೆ ಸಿಂಪರಣೆ ಮಾಡಬೇಕು. ಇನ್ನು ಚಿಕ್ಕುವಿನ ಎಲೆ ಚುಕ್ಕೆ ರೋಗದ ಹತೋಟಿಗೆ 2 ಗ್ರಾಂ ಜೈನಬ್ ಅಥವಾ ಮ್ಯಾಂಕೋಜಬ್ 75 WP ಅಥವಾ 1 ಗ್ರಾಂ ಕಾರ್ಬನ್ಡೈಜಿಮ್ 50 WP ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಬೇಕು. ಕುಂಬಳ ಜಾತಿಗೆ ಸೇರಿದ ಬೆಳೆಗಳಾದ ಕುಂಬಳ, ಸವತೆ, ಸೋರೆಕಾಯಿ, ಕಲ್ಲಂಗಡಿ ಮುಂತಾದ ಬೆಳೆಗಳಿಗೆ ಯಾವುದೇ ಗಂಧಕಯುಕ್ತ ಔಷಧಿಗಳನ್ನು ಸಿಂಪಡಿಸಬಾರದು. ನಂಜು ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ಸುಡುವುದರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಮೂಲಂಗಿ ಎಲೆ ಚುಕ್ಕೆ ರೋಗ, ಇದರ ಲಕ್ಷಣಗಳು ಏನಪ್ಪ ಅಂದ್ರೆ, ಎಲೆಗಳ ಮೇಲೆ ವರ್ತುಲಾಕಾರದ ಚುಕ್ಕೆಗಳು ಕಾಣುತ್ತವೆ. ನಿರ್ವಹಣಾ ಕ್ರಮಗಳು ಏನಪ್ಪ ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 3 ಗ್ರಾಂ ಟ್ಯಾಫ್ಟಾಫಾಲ್ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಬಿಳಿ ತುಕ್ಕು ರೋಗ, ರೋಗದ ಲಕ್ಷಣಗಳು ಏನಪ್ಪ ಅಂದ್ರೆ, ಎಲೆಗಳ ಮೇಲೆ ಹಾಗೂ ಕೆಳಗೆ ಅಂಡಾಕಾರದ ಕಂದು ಚುಕ್ಕೆಗಳು ಕಾಣುತ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮೆಟಾಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಅಥವಾ 2 ಗ್ರಾಂ ಸೈಮಾಕೋನ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಸೇರಿಸಿ ಸಿಂಪರಣೆ ಮಾಡಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ.
3: ಆಲೋಚನೆ ಆಲೋಚನೆ
2: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
3: ಪಾಲನೆ ಪೋಷಣೆ ಬೇಕಾಲೋಚನೆ.
4: ಕೇಳುಗರೇ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಯೋಜನೆ ಅಂದರೆ ಪ್ಲಾನಿಂಗ್ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
5: ಗುರುರಾಜ್ ಪಾಟೀಲ್ ಸರ್ ಸುಬೋಧ ಸಮಾಲೋಚನೆಗೆ ಬರಬೇಕು ಅಂತ ಅಂದವರು. ನಾ ಇಷ್ಟು ದೂರನಿಂದ ನೋಡ್ಲಿಕ್ಕೆ ಹತ್ತೀನಿ, ಏನೇನೋ ಚೌಕ್ ಚೌಕ್ ಗೇರಿ ಗೇರಿ ಹಾಕೊಂಡು ಟೈಮ್ ಟೇಬಲ್ ಹಾಕೋತ ಕೂತಾರ. ಬಹುಶಃ ಶಾಲೆ ಕಾಲೇಜು ಶುರು ಆಗೋ ದಿನ ಹತ್ತಿರ ಬಂದ್ವು, ವೇಳಾಪಟ್ಟಿಯನ್ನ ಸಿದ್ಧಪಡಿಸ್ಲಿಕ್ಕತ್ತಾರೋ ಏನೋ ಅಂತ. ನಮಸ್ಕಾರ ಗುರುರಾಜ್ ಪಾಟೀಲ್ ಸರ್.
6: ನಾ ಏನ್ ಮಾಡ್ಲಿಕ್ಕತ್ತೀರ ಅದ್ರ ಮೇಲೆ ಕಣ್ಣಿರ್ತದಲ್ಲ, ನಿಮ್ದು ಒಳ್ಳೆ ಹೆಂಗ್ ಹಿಡಿದ್ರಿ ನೀವು ನಂಗೆ?
5: ಹೌದು, ನಾನ್ ನೋಡಿದೆ, ಅಷ್ಟು ದೂರದಿಂದ ನೋಡಿದೆ. ಒಳ್ಳೆ ಚೌಕ್ ಚೌಕ್ ಗೇರಿ ಹಾಕೊಂಡು ಎಲ್ಲಾ ಅಚ್ಚುಕಟ್ಟಾಗಿ ಟೈಮ್ ಟೇಬಲ್ ಬರೀಲಿಕ್ಕತ್ತೀರಿ ಅಂದ್ರ ಈ ಪೂರ್ವ ಸಿದ್ಧತೆ ಅನ್ನೋದು ಅದರ ಮಹತ್ವ ಏನು ಅಂತ ನನಗೆ ಈಗ ನೀವು ಹಾಕೋ ಗೇರಿ ಮೇಲೆ ಗೊತ್ತಾಗ್ತದೆ.
6: ಯಾಕಂತ ಹೇಳ್ತೀನಿ ನಿಮಗೆ ಅಂದ್ರೆ, ಬಟ್ ಈಗ ನೀವು ಅದನ್ನ ನೋಡಿರಿ ಅಂದ್ಮೇಲೆ ನಿಮ್ಗೆ ಅದರದೊಂದು ಏನು ವಿಶ್ಲೇಷಣೆ ಮಾಡಬೇಕು ನಾ ನಿಮಗೆ.
5: ಹೌದು,
6: ಹಾ ಹೇಳ್ತೀನಂತ. ನೀವು ಅಂದ್ರಿ ಸಾಲ ಶುರು ಆಗ್ಲಿಕ್ಕತ್ತದ ಮತ್ತ ಅದಕ್ಕೇನಂತ, ನಾನಂತೂ ನೋಡ್ರಿ ಸಾಲಿ ಬಿಟ್ಟು ಬಹಳ ವರ್ಷ ಆತು, ಸಾಲಿ ಕಾಲೇಜು ಪೂರ್ತಿ ಮುಗಿಸ ಬಿಟ್ಟಿವಿ. ಆದ್ರೆ ಹಂಗಂತ ಹೇಳಿ ಸಾಲಿ ಕಾಲೇಜ್ಗೆ ಹೋಗುದ್ ಬಿಟ್ಟಿಲ್ಲ
5: ನಿಜ,
6: ಆದ್ರೆ ಇವತ್ತು ಬೇರೆ ರೂಪದಾಗ ಹೋಗ್ತೀನಿ. ಹೌದಾ? ಆದ್ರೆ ಈ ನನಗೇನು ಸಿದ್ಧತೆ, ಪೂರ್ವ ಸಿದ್ಧತೆ, ಪ್ಲಾನಿಂಗ್ ಅಂತ ಏನದಲ್ಲ, ಇದು ಬಹಳ ಮನಸ್ಸಿಗೆ ನೆಮ್ಮದಿ ಬೇಕಂದ್ರೆ ಪೂರ್ವ ಸಿದ್ಧತೆ ಬಹಳ ಒಳಿತ ಕೆಲಸ ಮಾಡ್ತದೆ. ಸ್ಟ್ರೆಸ್ ಬೇಡ ಅಂದ್ರೆ ಪೂರ್ವ ಸಿದ್ಧತೆ ಕೆಲಸ ಮಾಡ್ತದೆ. ನಮ್ಮ ಜೀವನದೊಳಗೆ ಎಲ್ಲೆಲ್ಲಿ ಸ್ಟ್ರೆಸ್ ಅದ ನೋಡ್ರಿ, ನಾ ಇದನ್ನು ಡಬ್ ಅಂತ ಹೇಳಿ ಒಂದು ದೊಡ್ಡ ಸೀಕ್ರೆಟ್ ಹೊಡಿಲಿಕ್ಕತ್ತೀನಿ. ಏನಂದ್ರೆ ಎಲ್ಲೆಲ್ಲಿ ಸ್ಟ್ರೆಸ್ ಅದಲ್ಲ ಅಲ್ಲಿ ಅದನ್ನ ಹೋಗಿ ಹಿನ್ನೆಲೆ ಹುಡುಕಿ ನೋಡ್ರಿ, ಅದಕ್ಕೇನು ಪ್ಲಾನಿಂಗ್ ಇಲ್ಲ ನಮ್ಮ
5: ಇರುವುದಿಲ್ಲ.
6: ಅದಕ್ಕೆ

0: ಹಂಗಂದ್ರೆ ಈ ಸ್ಟ್ರೆಸ್ ಅನ್ನ ನಾವು ಹತೋಟಿಗೆ ತರಬೇಕು ಅಥವಾ ಅದು ಆಗಬಾರದು ಅಂತಂದ್ರೆ ಅಥವಾ ಜೀವನ ಒಂದಿಷ್ಟು ಸಿಸ್ಟಮೆಟಿಕ್ ಆಗಿ ನಡೆಸಬೇಕು ಪ್ಲಸ್ ಹೆಚ್ಚು ಮಾಡಬೇಕು ಅಂದ್ರೆ ನಮ್ಮ ಜೀವನದೊಳಗೆ ಬಹಳಷ್ಟು ಅವಕಾಶಗಳವ ನಿಮ್ಮ ಹತ್ರ ಬಹಳಷ್ಟು ಮಾಡಲಿಕ್ಕೆ ಸಾಮರ್ಥ್ಯ ಇರ್ತದೆ ಆದ್ರೆ ಅನ್ಪ್ಲಾನ್ಡ್ ಇದ್ದಿದ್ದಕ್ಕೆ ನಮ್ಮ ಕಡೆ ಏನು ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ ಉದಾಹರಣೆ ಕೊಡ್ತೀನಿ ಅಂದ್ರೆ ನಂದ ಹೇಳ್ಕೊತೀನಿ ಅಂತಲ್ಲ ನನಗೆ ನೀವು ತಡಿವೀರಿ ಅಂದ್ರೆ ನಾ ಹೇಳಬೇಕು
1: ಹೇಳ್ರಲ್ಲ
0: ನಾನು ಟ್ರೈನಿಂಗು ಕೊಡ್ತೀನಿ ಕೌನ್ಸಿಲಿಂಗ್ ಮಾಡ್ತೀನಿ ಆನ್ಲೈನ್ ಕೋಚಿಂಗ್ ಮಾಡ್ತೀನಿ ಬುಕ್ ಬರೀತೀನಿ ಬುಕ್ ಪ್ರಕಟ ಮಾಡ್ತೀನಿ ರೇಡಿಯೋದಾಗ ಬಂದು ಮಾತಾಡ್ತೀನಿ ಯೂಟ್ಯೂಬ್ ಬರೀತೀನಿ ಯೂಟ್ಯೂಬ್ನಾಗು ಮಾತಾಡ್ತೀನಿ ಸೊ ಇಷ್ಟು ಹತ್ತು ಹಲವಾರು ಅಂದ್ರೆ ಕೆಲಸಗಳನ್ನ ಮಾಡ್ಲಿಕ್ಕೆ ಇವತ್ತು ಅವಕಾಶಗಳು ಹೆಂಗ್ ಸಿಗ್ತಾವ ಅಂತಂದ್ರೆ ನನ್ನ ಹತ್ರ ಒಂದ್ ಸಿಸ್ಟಮ್ ಅದ ಏನಂತಂದ್ರೆ ನಾನು 20 ವರ್ಷದಿಂದ ಯಾವಾಗ ನನ್ನ ವೃತ್ತಿಪರ ಜೀವನಕ್ಕೆ ಕಾಲಿಟ್ಟೆ ಅವಾಗ ನನ್ನ ಹತ್ರ ಮೊಬೈಲ್ ಇದ್ದಿದ್ದಿಲ್ಲ ಇವತ್ತಿನ ಮೊಬೈಲ್ ಅವಾಗ ಇದ್ದಿದ್ದಿಲ್ಲ ಆದ್ರೆ ಒಂದ್ ಸಣ್ಣ ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಂತ ಇರ್ತಿತ್ತು ಸಣ್ಣ ಪ್ಯಾಡ್ ಪೆನ್ ಯಾವತ್ತು ಕಿಸೆದೊಳಗೆ ಇರ್ತಿತ್ತು ನಂದು ದಿನಚರಿ ಹೆಂಗ್ರಿಪ ಅಂತಂದ್ರ ಹಿಂದಿನ ದಿವಸ ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನೆನಪಾದಾಗ ಬರೆದಿಡ್ತಿದ್ದೆ ನಾಳೆ ಬ್ಯಾಂಕಿಗೆ ಹೋಗ್ಬೇಕು ಅಥವಾ ಯಾರ್ದಿಗೂ ಫೋನ್ ಮಾಡ್ಬೇಕು ಅಥವಾ ಇಷ್ಟ ಕೆಲ್ಸ ಅದ ಒಂದು ಇವ್ರ ಜೊತೆಗೆ ಒಂದ್ ತಾಸ್ ಕಳಿಬೇಕು ಏನೇನ್ ಕೆಲಸ ಇರ್ತಾವ ನೋಡ್ರಿ ಆ ಕೆಲಸ ಏನ್ ಸಣ್ಣ ಸಣ್ಣ ಕೆಲಸ ಇರ್ತಾವಲ್ಲ ಅದನ್ನು ಬರಿಬೇಕು 5 ಗಂಟೆಗೆ ಚಹಾ ಕುಡಿಬೇಕು
1: ಅದು ಬರೆಯೋದು
0: ಅದನ್ನು ಬರೆದು 6 ಗಂಟೆಗೆ ಈಸ್ಲಿಕ್ ಹೋಗ್ಬೇಕು ಅಥವಾ 6:30 to 7:00 ವಾಕಿಂಗ್ ಹೋಗ್ಬೇಕು ಅದನ್ನು ಬರಿಬೇಕು ಸಣ್ಣ ಸಣ್ಣ ಕೆಲಸನೂ ಬರಿಬೇಕು ಯಾಕಂದ್ರೆ ನಾವು ಸಣ್ಣ ಸಣ್ಣ ಕೆಲಸನ ಮಾಡಿರ್ತೀವಿ ಏನ್ ಟಿಕ್ ಹಾಕ್ತಿವಲ್ಲ ಮಾಡಿನಂತ ಅದು ಬಹಳ ಇಂಪಾರ್ಟೆಂಟ್ ರೀ ಟಿಕ್ ಹಾಕೋದು ಬಹಳ ಇಂಪಾರ್ಟೆಂಟ್ ಈ ಟಿಕ್ ಹಾಕೋದನ್ನ ಏನ್ ಮಾಡಿಸ್ತದ ಅಂದ್ರ ನಾಳೆ ಟಿಕ್ ಹಾಕಿಸ್ಲಿಕ್ಕೆ ರೂಢಿ ಮಾಡಿಸ್ತ 10 ಕೆಲಸ ಬರ್ದೇನೆ 8 ಕೆಲಸ ಆತ ಅಂತ ಹೇಳಿರಿ 8 ಕೆಲಸ ಆಗ್ಯಾವಲ್ಲ ಇವತ್ತ
1: ಹೌದು
0: ಆದ್ರೆ 2 ಕೆಲಸ ಉಳಿದಾವಲ್ಲ ಅವು ನಾಳೆಗಂತೂ ಮತ್ತೆ ಮುಂದೆ ಹಾಕ್ತೀನಿ ಅದ್ರ ಜೊತೆಗೆ ಮತ್ತೊಂದ್ 8 ಸೇರ್ತಾವ ಅವು ಕೆಲಸ ಮುಗಿಲಿಕ್ ಶುರುವಾಗ್ತಾವ ನೀವ್ ಅನ್ಕೊಂಡಿದ್ದು ಅವಾಗ ನನ್ಗೆ ಯಾರು ನನ್ನ ಸುತ್ತಮುತ್ತಲ ಜನ ಕೇಳ್ತಿರ್ತಾರ ನೀವ್ ಹೆಂಗ್ ಈ ಕೆಲಸ ಮಾಡಿ ಮುಗಿಸ್ತೀರಿ ಅಂತ ನಾ ಅನ್ಕೋತೀನಿ ತಲಿಯೊಳಗ ಅದನ್ನ ಈಗ ರೇಡಿಯೋದೊಳಗೆ ಬಂದ್ ಮಾತಾಡ್ತೀನಿ ನಿಮ್ಗೂ ನಾ ಮಾತಾಡೋದು ಸೇರ್ತದೆ ಕೇಳುಗರು ಪ್ರೀತಿಯಿಂದ ಕೇಳ್ತಾರ ಅಂತ ಹೋದ ವಾರ ಹೇಳಿದ್ರಿ ಇದು ಈ ವಿಷಯ ತಯಾರಾಗ್ತದೆ ಹೆಂಗ ನಾ ಬರೆದಿಟ್ಟಿರ್ತೀನಿ ಒಂದ್ ಕಡೆ ಈಗ ನಾ ಏನ್ ಮಾಡ್ತೀನಿ ಮೊಬೈಲ್ ನೋಟ್ ಪ್ಯಾಡ್ ಮಾಡೀನಿ ಅದ್ರೊಳಗ ಒಂದ್ ಟಾಪಿಕ್ ಬರೆದಿಡ್ತೀನಿ ಆ ಟಾಪಿಕ್ ಮೇಲೆ ಗ್ಯಾಸ್ ಮೇಲೆ ಇಡ್ತೀನಿ ಅದನ್ನ ನೀರ್ ಹಾಕಿ ಅದು ಕುದೀತದ ಕುದ್ದು ಕುದ್ದು ಕುದ್ದು ಬೆಂದ್ ಬಿಡ್ತದೆ ಬೆಂದಾಗ ಅದೊಂದು ವಿಷಯ ಅದೊಂದು ವಿಷಯ ಜೊತೆಗೆ ಆ ಒಂದು ಮಧುರವಾದಂತಹ ಸುವಾಸನೆ ಕೊಡ್ತದೆ ರೇಡಿಯೇಟ್ ಆಗ್ತದೆ ಡಿಫ್ಯೂಸ್ ಆಗ್ಲಿಕ್ಕೆ ಶುರು ಆಗ್ತದೆ ಆ ವಿಷಯವನ್ನು ನಾನೇನ್ ಮಾಡ್ತೀನಿ ನಿಮ್ ಮುಂದೆ ಬಂದು ಚರ್ಚೆ ಮಾಡ್ತೀನಿ ಅಥವಾ ಅದ್ರ ಮೇಲೆ ಏನೋ ಒಂದಿಷ್ಟು ಬರಿತೀನೋ ಓದ್ತೀನೋ ಏನೋ ಒಂದು ಕೆಲಸ ಮಾಡ್ತಿರ್ತೀನಿ ಎಲ್ಲಾ ಶುರುವಾಗೋದು ಎಲ್ಲಿಂದ ಗೊತ್ತೇನ್ರಿ ಪೆನ್ನಿಂದ ಪೆನ್ನೋ ಪ್ಲಾನೋ ಪ್ಲಾನಿಂಗೋ ನನ್ನ ಪ್ರಕಾರ ಪೆನ್ನೆ ಮೊಬೈಲ್ ಈಗ ಬಂದದ ಬೇಸಿಕ್ ನಿಂದ ನಾವು ಶುರು ಮಾಡ್ಬೇಕು ಇವತ್ತು ನಂದೊಂದು ಕಮ್ಯುನಿಟಿ ಅದ ಆ ಕಮ್ಯುನಿಟಿ ಒಳಗಿನ ಜನರಿಗೆ ನಾ ಹೇಳ್ತಿರ್ತೀನಿ ಅವ್ರಂತ ನಾವು ಇಷ್ಟು ಕೆಲಸ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಫಸ್ಟ್ ಪ್ಲಾನಿಂಗ್ ಕರೀರಿ ಅಂತ ಪರ್ಸೋನಾ ಅಂತಂದ್ರೆ ನಮ್ಮ ವೈಯಕ್ತಿಕ ವಿಚಾರ ನಾವು ಏನ್ ಮಾಡಬೇಕು ನಮ್ಮ ದಿನಚರಿಯನ್ನ ಮೊದಲು ನಾವು ರೂಢಿಯಲ್ಲಿ ತರುವಂತದನ್ನ ಮಾಡಬೇಕು ಅದು ಸಣ್ಣ ಪುಟ್ಟ ವೈಯಕ್ತಿಕ ಕೆಲಸ ಇರಬಹುದು ಆಮೇಲೆ ವ್ಯಾವಹಾರಿಕ ಕೆಲಸ ಇರಬಹುದು ಕುಟುಂಬದ ಕೆಲಸ ಇರಬಹುದು ಎಲ್ಲವನ್ನೂ ಸಹ ನಮ್ಮ ಹತ್ರ ಪ್ಲಾನಿಂಗ್ ಅನ್ನುವಂತದ್ದು ಅವಶ್ಯಕತೆ ಇದೆ
1: ಇಲ್ಲಿ ನಾವು ನಮ್ಮ ಕೇಳುಗರಿಗೆ ಹೇಳೋಣ ಪ್ರತಿ ವಾರ ಸುಬೋಧ ಸಮಾಲೋಚನೆಯಲ್ಲಿ ಹೊಸ ಹೊಸ ವಿಷಯ ಹೇಳ್ತೀರಿ ಕೇಳಿದ್ವಿ ನಮ್ಮ ಕಣ್ಣು ತೆರೆಸಿದ್ರಿ ಅಂತೆಲ್ಲ ನಮ್ಮ ಕೇಳುಗರು ಹೇಳ್ತಾರ ಹೇಳುವುದು ಬಹಳ ಸುಲಭದ ಮಾತು ಆದ್ರೆ ಅದರ ಹಿಂದೆ ಗುರುರಾಜ್ ಪಾಟೀಲ್ ಅವರ ಪ್ಲಾನಿನ ಫಲವಾಗಿ ಸುಬೋಧ ಸಮಾಲೋಚನೆ ಮೂಡಿ ಬಂದಿರ್ತದ ಅದು 10 ನಿಮಿಷದ ಮಾತು ಇರಬಹುದು ಅಂದ್ರೆ ಅವರೂ ಕೂಡ ಇಷ್ಟೊಂದು ಅನುಭವ ಪಡೆದು ಒಬ್ಬ ಹೆಸರಾಂತ ಆಪ್ತ ಸಮಾಲೋಚಕರ ಆಗಿದ್ರೂ ಕೂಡ ಒಂದು ಪ್ಲಾನಿಂಗ್ ಇಲ್ಲದೆ ಮಾತಾಡೋದಿಲ್ಲ ಪ್ಲಾನಿಂಗ್ ಇಲ್ಲದೆ ಯಾವ ವಿಷಯವನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ ಅನ್ನೋದು ನಮ್ಮ ಕೇಳುಗರಿಗೆ ನಾವು ತಿಳಿ ಹೇಳೋಣ
0: ಇನ್ನ ಈ ವಿಷಯ ಇವತ್ತಿನ ಯುವ ಜನರಿಗೆ ಹೇಳ್ಕೊಡ್ಬೇಕಾಗ್ಯದ ಯಾರು ಹೇಳ್ಕೊಡ್ಬೇಕು ಪಾಲಕರಾದ್ರೂ ಹೇಳಬೇಕು ಪಾಲಕರೇ ಇದನ್ನ ಎಷ್ಟು ಇವತ್ತೊಂದು ಚೂರು ಕಠಿಣದ ಇತ್ತು ನಮ್ಮ ಯುವಜನರಿಗೆ ಇದನ್ನ ಹೇಳ್ಬೇಕು ಯಾಕಂದ್ರೆ ಒಂದೆದ್ದು ಮೊಬೈಲ್ ಬಿಟ್ಟು ಕೇಳುವಂತ ವ್ಯವಧಾನ ಕಡಿಮೆ ಆಗ್ಲಿಕ್ಕೆ ನೀವು ಹೇಳಲಿಕ್ಕತ್ತ ಕೇಳಬೇಕಂದ್ರೆ ಒಂದಿಷ್ಟು ರಿಸಲ್ಟ್ಸ್ ಅನ್ನ ತೋರಿಸ್ಬೇಕು ನೀವು ಮಾಡ್ರಿ ಇದನ್ನ ಇದು ಬಹಳ ರಿಸಲ್ಟ್ ಕೊಡ್ತದೆ ಒಂದೇದ್ದು ಏನ್ ಕೊಡ್ತದೆ ಗೊತ್ತ ನಿಮ್ಗೆ ಜಗ್ಗಷ್ಟು ಟೈಮ್ ಉಳಿತದೆ ನಾ ಇಷ್ಟು ಕೆಲಸ ಮಾಡಿದ್ರು ನನ್ನ ಹತ್ರ ಟೈಮ್ ಅದ
1: ನೋಡ್ರಿ ಕೆಲವು ಸಲ ಮಂದಿ ಅಂತಿರ್ತಾರ ಹೆಂಗ್ ಮಾಡೋದ್ರಿ ವೇಳೆನ ಸಾಲುದಿಲ್ಲ ಅಂತಾರ ಎಲ್ಲರಿಗೂ 24 ಗಂಟೆನ ಇರ್ತಾವ
0: ನಾ ಈಗ ಇಡೀ ದಿವಸ ಎಲ್ಲಾ ಕೆಲಸ ಮಾಡಿದ್ಮೇಲೆ 9 to 10 ಗಂಟೆ ಮಟ ದೀಪದ ಬೆಳಕನ್ಯಾಗ ಟೆನಿಕ್ ವೈಟ್ ಆಡ್ತೀನಿ ಪ್ರತಿ ದಿವಸ ರಾತ್ರಿ ಯಾಕೆ ಹೇಳಲಿಕ್ಕೆ ಅಂದ್ರೆ ಆ ಟೈಮ್ ನಾ ಮೊಬೈಲ್ ಯೂಸ್ ಮಾಡ್ತಿದ್ದೆ ಮೊದ್ಲಿಕ್ ನಂಗೆ ಅನಿಸ್ತು ನಾ ವೇಸ್ಟ್ ಮಾಡ್ಲಿಕ್ಕೆ ಟೈಮ್ ಅಂತ ಸುಮ್ನೆ ಕೂತ ಏನೋ ಒಂದು ರೀಲ್ ತಿಕ್ಕೋದ್ ಕುಡಿದ್ರಾಗ ಏನ್ ಅರ್ಥ ಇರಂಗಿಲ್ಲ ನಂದು ಕೆಲಸ ಇರ್ತದೆ ಇಲ್ಲ ಅಂತಲ್ಲ ನನ್ನ ಆ ಕೆಲಸ ಮಾಡಿದ್ಮೇಲೆ ನಾನೇನ್ ಮಾಡ್ತೀನಿ ಅಂದ್ರೆ 45 ನಿಮಿಷ ಟೆನಿಕ್ ವೈಟ್ ಆಡ್ತೀನಿ ರಾತ್ರಿ 9 to 9:45 ಅಥವಾ 9:15 to 10 ಗಂಟೆ ವರೆಗೂ ಆಟ ಆಡಿದ್ಮೇಲೆ ನಾ ಯಾಕೆ ಆಟ ಆಡಬಾರ್ದಂತ ಏನು ರೂಲ್ಸ್ ಇಲ್ಲ ಏನಿಲ್ಲ ನಾ ಇದನ್ನ ಆಟ ಆಡ್ತೀನಿ ಅಂದ್ರೆ ಇನ್ನೊಂದು ಸಿಕ್ತು ನನಗೆ ಟೈಮ್ ಅನ್ನ ಸದ್ಬಳಕೆ ಮಾಡ್ಕೊಂಡಾಗ, ಟೈಮ್ ಉಳಿದಾಗ ಎಲ್ಲಾ ಮುಗಿಸಿ ಆಟ ಆಡ್ಲಿಕ್ಕೂ ಟೈಮ್ ಸಿಗ್ತದೆ ನಿಮಗೆ
1: ಖಂಡಿತ. ಅಂದ್ರೆ ಪ್ಲಾನಿಂಗ್ ಇದ್ದಾಗ ನಾವು ವಸ್ತುನಿಷ್ಠವಾಗಿ ಇದಕ್ಕಿಷ್ಟು ಇದಕ್ಕಿಷ್ಟು ಇದಕ್ಕಿಷ್ಟು ಅಂತೂ ನಾವು ಹಂಚ್ಕೊಳ್ತೇವೆ, ಉಳಿದ ಟೈಮ್ ಅನ್ನ ಅದು

0: ಕೈಯಾಗ ಇರ್ತದೆ, ನಾವು ಅದನ್ನ ಮತ್ತೆ ಸದುಪಯೋಗ ಮಾಡ್ಕೊಳ್ಬಹುದು.
1: ಇವತ್ತು ನಾನು ನಿಮ್ ಕಡೆ ಬಂದೀನಿ, ರೇಡಿಯೋ ಸ್ಟೇಷನ್ ಬಂದೀನಿ, ನಂದು ಟೈಮ್ ನನ್ನ ಇದ್ರೊಳಗೆ ಪ್ಲಾನಿಂಗ್ ಅದ, ಇಷ್ಟ ಇದಾದ್ಮೇಲೆ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಎಷ್ಟು ಗಂಟೆಗೆ ಆಫೀಸ್ನಾಗ ಇರ್ತೀನಿ, ಯಾರ ಜೊತೆ ಕಾಲ್ ಅದ, ಇವತ್ತು ಮಕ್ಕಳ ಜೊತೆಗೆ ಒಂದು ವೆಬಿನಾರ್ ಇರ್ತದೆ ಸೋಮವಾರ, ಇವತ್ತಿನ ದಿವಸ ಸಾಯಂಕಾಲ ಅಂದ್ರೆ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಸೋಮವಾರ, ಪ್ರತಿ ಸೋಮವಾರ ಸಾಯಂಕಾಲ 6-7 ನಾ ಬರೇ ಮಕ್ಕಳ ಜೊತೆಗೆ ಮಾತಾಡ್ತೀನಿ ಅವರ ಬೆಳವಣಿಗೆಗೋಸ್ಕರ. ಅದು ಸತ್ಯಕ್ಕೆ ಏನ್ ಮಾತಾಡ್ತೀನಿ, ಯಾವ್ದು ವಿಷಯನ ಎಷ್ಟು ನಿಮಿಷ ಮಾತಾಡ್ತೀನಿ, ಅದು ನನ್ನ ಹತ್ರ ಮೈಕ್ರೋ ಲೆವೆಲ್ ಒಳಗೆ ನಾವು ವಿಚಾರ ಮಾಡಿಟ್ರ ಬಹಳಷ್ಟು ಒಳ್ಳೆ ರಿಸಲ್ಟ್ ಅನ್ನ ನಾವು ತರಬಹುದು. ಹಂಗ ಪ್ಲಾನಿಂಗ್ ಅನ್ನ ನಾವು ಮಕ್ಕಳಿಗೆ ಕಲಿಸಬೇಕು ಅಂದ್ರೆ ಒಂದೇದ್ದು ಪಾಲಕರಾದವರು ಹಿರಿಯರು ನೀವು ನಿಮ್ಮ ಜೀವನದಲ್ಲಿ ರೂಢಿ ಒಳಗೆ ತಗೊಂಬರ್ರಿ. ಎರಡನೇದ್ದು ಸಣ್ಣ ಸಣ್ಣ ವಿಷಯನ ಪ್ಲಾನಿಂಗ್ ಕಲಿಸ್ರಿ. ಒಮ್ಮೆ ನೀವ್ ಹೆಂಗ್ 10 ಪ್ಲಾನ್ ಮಾಡ್ಲಿಕ್ಕೆ ಬರ್ತದೋ ನಿಮ್ ಮಕ್ಕಳಿಗೆ 10 ಪ್ಲಾನ್ ಬರಂಗಿಲ್ಲ, 1 ಪ್ಲಾನ್ ಕಲಿಸ್ರಿ. ಅವ್ರು ಹೇಳ್ರಿ ಇಡೀ ದಿವಸದೊಳಗ ಇವತ್ತಿನ ದಿವಸದೊಳಗ ಊಟ ಮಾಡಿದ್ದು ಟಿಫಿನ್ ಮಾಡಿದ ತಾಟ್ ಸಿಂಕಿಗೆ ಒಯ್ದಿಡು ಕೆಲಸ ನೀನು ಒಂದ್. ಯಾಕಂದ್ರೆ ಬ್ರೈನ್ ಒಮ್ಮೆ ಒಂದ ವಿಚಾರ ಮಾಡಿಸ್ತದ್ರಿ. ನಾವು ಬ್ರೈನಿಗೆ ಒಮ್ಮೆ 10 ಕೆಲಸ ಹೇಳಿರ್ತೀವಿ ಹೆಂಗತ್ತಂದ್ರೆ ನಾಳೆ ಬೆಳಿಗ್ಗೆ ಒಂದೇದ್ದು ಬೆಳಿಗ್ಗೆ ಹೇಳಿಕ್ ಆಗ್ತಿರಂಗಿಲ್ಲ ನಮ್ಗೆ. ಅಂತ ಅದು ಅಲಾರಾಮ್ ಇಡ್ತೀನಿ, 6 ನೀ ಹಲ್ಲು ಮುಖ ತಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ವಾಕಿಂಗ್ ಹೋಗಿ ಬಂದು ಓದ್ಕೋತು ಕೂಡ್ಬೇಕಂತ 10 ಕೆಲಸ ಅದು ಇಲ್ಲೇ ಅಲ್ಲ ಅದು ಇಲ್ಲ ಇಲ್ಲ ಆ ಕೆಲಸದ ಲೋಡ್ ಹೆಚ್ಚಿಗೆ ಕಾಣಿಸ್ತು. ಆ ಲೋಡ್ ಕೇಳಿಸ್ಕೊಂಡ್ ಕೂಡ ದೃಢವಾಗ್ತದ ಆ ಮಾಡೋದ್ಕಿನ್ನ ಮೊದ್ಲೇಕ. ಅವಾಗ ಅವ್ರಿಗೆ 6 ಕೇಳಂಗಿಲ್ಲ, 7 ಹೇಳ್ತಾರ. ಯಾಕಂದ್ರೆ ದಣದಾರಲ್ರಿ ಕೇಳಿಸ್ಕೊಂಡು. ಸೊ ಅದಕ್ಕೆ
0: ಒಂದೊಂದೇ ಕೆಲಸ
1: ಅವ್ರಿಗೆ ಬೆಳಿಗ್ಗೆ 6 ಕೇಳ್ರಿ ಅಂತ ಹೇಳ್ರಿ ಅಷ್ಟ. ಎದ್ದ ಮೇಲೆ ಕೂಡ್ತಾರ ಅವ್ರು, ಏನ್ ಮಾಡ್ಬೇಕು ಎದ್ದ ಅಂತಾರ. ಅವಾಗ ಒಂದ್ ಹೇಳ್ರಿ, ಇಲ್ಲ ವಾಕ್ ಮಾರಿ ತಕೊಂಬ ಅಂತ ಹೇಳ್ರಿ. ಸಪೋಸ್ ಇಲ್ಲ ವಾಕಿಂಗ್ ಹೋಗ್ಬಾ ಅಂತ ಹೇಳ್ರಿ. ಅದಾತ್ ವಾಕಿಂಗ್ ಹೋಗ್ಬಂದ್ ಇನ್ನೇನ್ ಮಾಡ್ಲಿ, ಒಂದ್ ಓದ್ಕೋತ ಕೂಡ ಅಂತ ಹೇಳ್ರಿ. ಅವಾಗ ಅವು ಸೆಟ್ ಆಗ್ತಾವ, ಅವು ಒಂದಕ್ಕೊಂದು ಚೈನ್ ಬೆಳೀತದ, ಲಿಂಕ್ ಆಗ್ತದ. ನೆಕ್ಸ್ಟ್ ಡೇ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಏನ್ ಮಾಡ್ತಾರೆ, ಬೆಳಿಗ್ಗೆ 6 ಅದ್ ಮುಖ ತಕ್ಕೋತಾರ, ಆಮೇಲೆ ವಾಕಿಂಗ್ ಅದು ರೂಢಿ ಆಗ್ತದೆ. ನಾವ್ ಏನ್ ಮಾಡ್ತೀವಿ, ಒಮ್ಮೆ 10 ಕೆಲಸ ಹೇಳ್ಬಿಡ್ತೀವಿ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಸಾಲ್ ಶುರುವಾತು ತಿಳ್ಕೊ, ಇನ್ನರ ಜವಾಬ್ದಾರಿ ಹೆಚ್ಚಿಗೆ ಮಾಡ್ಕೊ, ಹೋದ್ರ 6 ಇದ್ದಿ, 7 ಬಂದಿ, ಇನ್ನೊಂದ್ ದೊಡ್ಡವಾಗಿ 10 ಆಗ್ಬಿಡ್ತಿ, ಇನ್ನೇ ಬೋರ್ಡ್ ಎಕ್ಸಾಮ್ ಬರ್ತಾವ ಅಂತ ಹೋ ಅಂತ ಹೇಳ್ಬಿಡ್ತೀವಿ. ಅವ್ ದಣದ 8 ಎದ್ಬಿಡ್ತಾವ.
0: ಅಂದ್ರೆ ಒಟ್ಟು ಪ್ಲಾನಿಂಗ್ ಅನ್ನೋದು ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಬೇಕು, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ. ನೀವ್ ಹೇಳಿದಂಗೆ ಮೊದಲು ಹಿರಿಯರು ನಾವು ಪಾಲಿಸ್ಬೇಕು.
1: ಸ್ಟಾರ್ಟ್ ವಿತ್ 1 ಒಂದ ಪ್ಲಾನ್ ಮಾಡ್ರಿ, ನಾಳೆ ನಾನು ಈ ಕೆಲಸ ಮಾಡ್ತೀನಿ. ಏನು ಮನ್ಯಾಗ ಹೆಣ್ಮಕ್ಳಿಗೆ ಆ ಹುಣಸೆ ಹಣ್ಣು ಪ್ಲಾಸ್ಟಿಕ್ ನ ಕಟ್ಟಿಟ್ಟದನ್ನ ಡಬ್ಬಿಗೆ ತೆಗಿಲಿಕ್ಕೆ ಆಗಂಗಿಲ್ರಿ, ಸಣ್ಣ ಕೆಲಸ ಇದು, ಅನುಭವದಿಂದ ಬಂದಿರ್ತಾವ ಎಲ್ಲೋ ಒಂದ್ ಕಡೆ ಕೇಳಿದ್ ಅವ್ನ್ ಪ್ರತಿ ಸಲ ಫ್ರಿಜ್ ನ ತೆಗೆದು ಅದನ್ನ ತೆಗೆದು ಅದು ಗಟ್ಟಿ ಆಗ್ಬಿಟ್ಟಿರ್ತದ, ಅದನ್ನ ಜೊತೆ ಗುದ್ದಾಡಿ ಆಮೇಲೆ ಅದನ್ನ ನೀರಾಗಿಟ್ಟ. ಅದೇನ್ ಕೆಲಸ ಅದ ಅಂದ್ರೆ ಅದೊಂದು ಡಬ್ಬ್ಯಾಗ ಇದನ್ನ ಹಾಕುದಿರ್ತದ, ಅದು ಆಗ್ತಿರಂಗಿಲ್ಲ. ಅದನ್ನ ನೀವು ಒಂದ್ ದಿವಸ ಡಿಸೈಡ್ ಮಾಡ್ರಿ, ಏನಂದ್ರೆ ಹುಣಸೆ ಹಣ್ಣು ತೆಗೆದು ಆ ಡಬ್ಬ್ಯಾಗ ಹಾಕ್ತೀನಿ, ನಾಳೆ ಯೂಸ್ ಮಾಡ್ತೀನಿ ಅಂತ. ಸೇಮ್ ಸಿಂಪಲ್ ಡೊಮೆಸ್ಟಿಕ್ ಎಕ್ಸಾಂಪಲ್. ಆದ್ರೆ ಇದು ಆಗ್ತಿರಂಗಿಲ್ಲ. ನೀವು ನೋಡ್ರಿ, ನೀವು ಒಂದೇನೋ ಒಂದ್ ಒಂದ್ ಪ್ಯಾಂಟ್ ಹೊಸ ತಗೊಂಬಂದಿರ್ತೀರಿ, ಅದನ್ನ ಸಣ್ಣದ್ ಮಾಡ್ಕೋಬೇಕಾಗಿರ್ತದೆ, ಹೋಗಂಗಿಲ್ಲ ನಾವು, ಅದು ಅಲ್ಲೇ ಇರ್ತದೆ. ಆರ್ ತಿಂಗಳಾದ್ಮೇಲೆ ಹೊಸ ಪ್ಯಾಂಟ್ ಅದ್ರ ಲೇಬಲ್ ಎರಡು ಅಲ್ಲೇ ಇರ್ತಾವ, ತೆಗ್ದಿರಂಗಿಲ್ಲ. ದಿಸ್ ಇಸ್ ಹ್ಯೂಮನ್ ನೇಚರ್ ರೀ. ನಾವು ಪೋಸ್ಟ್ಪೋನ್ ನೇಚರ್ ಹಂಗದ, ನಾವು ಹಂಗ ಬಿಲ್ಡ್ ಆಗಿವಿ. ಬಟ್ ಈ ಪ್ಯಾಟರ್ನ್ ಅನ್ನ ಮುರಿಬೇಕು. ಮುರಿಬೇಕಂದ್ರೆ ಡಿಸಿಷನ್ ತಗೋಬೇಕು, ಅದನ್ನ ಮಾಡ್ಬಿಡ್ಬೇಕು. ಮಾಡೋದನ್ನ ಮುಗಿಸಿ ಕೈ ಬಿಟ್ಟಾಗ ಸಮಾಧಾನ. ನನಗೆ ಡಿಕ್ಲಟರಿಂಗ್ ಮಾಡೋದಿರ್ತದೆ 6 ನನಗೆ ಯಾರ ಡ್ರೆಸ್ ಬೇಡ ಅಂತ ತೆಗೆದು ಯಾರಿಗಾರು ಬೆಸ್ಟ್ ಚಲೋ ಕೊಡೋದಿರ್ತದ ನಂಗೆ. ಅವನ್ ಹಂಗ ಅನ್ಕೊಳಕತ್ತಿದ್ದೆ, ನಂಗೆ ತಿಳಿತಿದ್ದೆ, ನನ್ನ ತಲೆಯೊಳಗಿಂದ ಏನೋ ಒಂದು ಟೈಮ್ ತಿನ್ಲಿಕ್ಕೆ. ಬಡ ಬಡ ಬಡ ತೆಗೆದೆ, ಯಾರಿಗೆ ಕೊಡ್ಬೇಕಿತ್ತು ಅದನ್ನ ಚೆಂದಾಗಿ ಪ್ಯಾಕ್ ಮಾಡಿದೆ, ಹೇಳಿದೆ ನೋಡ್ರಿ ಮಾ ಯಾರಿಗಾರ ಕೊಡೋಂಗಿದ್ರೆ ಕೊಟ್ಬಿಟ್ರಿ, ತೊಗೊಂಡ್ ನಡತ್ಲ ಅಂದ್ರೆ ಜಸ್ಟ್ ಇಟ್ ಶುಡ್ ಗೋ ಔಟ್ ಆಫ್ ಮೈ ಹೌಸ್. ಆ ಕೆಲಸ ಮಾಡಿ ಮುಗಿಸಿದ ಆಕ್ಷನ್ ಮುಗಿತದ, ದೆನ್ ಐ ಆಮ್ ಫ್ರೀ. ಹಿಂಗ ಪ್ರತಿಯೊಂದು ಕೆಲಸನು ನೀವು ಮಾಡ್ಲಿಕ್ಕೆ ಸಾಧ್ಯ ಅದ. ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್.
0: ಹೌದು, ಅದರಲ್ಲೂ ನೀವ್ ಹೇಳಿದಂಗೆ ಮಕ್ಕಳು ಸಣ್ಣವರಿದ್ದಾಗ್ಲೇನೆ ಈ ಒಂದು ಬೀಜವನ್ನ ಅವ್ರ ತಲೆ ಒಳಗ್ ಬಿತ್ತಿ ಬಿಟ್ರೆ ಅವ್ರಿಗೆ ಮುಂದ್ ಪದೇ ಪದೇ ಇದನ್ನ ಪ್ಲಾನಿಂಗ್ ಮಾಡ್ಕೋ, ಇದನ್ನ ಮಾಡು ಅಂತ ಹೇಳುವ ಅವಶ್ಯಕತೆ ಬೀಳಂಗಿಲ್ಲ. ಅವಾಗ ಅವರೇ ತಮ್ಮ ಜೀವನಕ್ಕೆ ಬೇಕಾಗುವಂತ ಉತ್ತಮ ರೀತಿಯ ಯೋಜನೆಗಳನ್ನ ಪ್ಲಾನ್ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಹೇಳಿದ್ರಿ ಗುರುರಾಜ್ ಪಾಟೀಲ್ ಅವರೇ. ಜೀವನದಲ್ಲಿಯ ಈ ಪ್ಲಾನಿಂಗ್ ನಾವು ನಮ್ಮ ಏನು ಜಿಲ್ಲೆ ರಾಜ್ಯ ರಾಷ್ಟ್ರದೊಳಗೂ ನಾವು ಪಂಚವಾರ್ಷಿಕ ಯೋಜನೆಗಳನ್ನ ಇವು ಕೂಡ ನಮ್ಮ ರಾಷ್ಟ್ರವನ್ನ ಇವತ್ತು
1: ಸುರಕ್ಷಿತವಾಗಿ
0: ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಯೋಜನೆಗಳು ಆ ಮಟ್ಟದಲ್ಲಿ ಕೂಡ ತಯಾರಾಗ್ತವೆ. ಹಂಗಾಗಿ ನಮ್ಮ ಬದುಕಿನಲ್ಲೂ ಕೂಡ ನಾವು ಯೋಜನೆಗಳನ್ನ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ.
1: ಮಂಜುಳಾ ಮೇಡಮ್ ಅವರು ಇಷ್ಟತನಕ ಕೇಳಿದ್ಮೇಲೆ ನಮ್ ಕೇಳುಗರಿಗೆ ಒಂದು ಪ್ರಶ್ನೆ ಕೊಡ್ರಲ್ಲ,
0: ನಾನು ಅಳವಡಿಸಿಕೊಂಡ ಬಹುಮುಖ್ಯವಾದ ಯೋಜನೆ
1: ಏನು? ವಾವ್, ವೆರಿ ನೈಸ್, ಸೂಪರ್.
0: ಈ ಪ್ರಶ್ನೆಗೆ ಅವರು ಎಂದಿನಂತೆ ಉತ್ತರ ಬರೆದು ಕಳಿಸ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ. 5800030.

0: ಯೋಜನೆ ಅಂದರೆ ಪ್ಲಾನಿಂಗ್ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಇದುವರೆಗೆ ಸಮಾಲೋಚನೆ ಕೇಳಿದಿರಿ.
1: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
2: ಪಾಲನೆ ಪೋಷಣೆ ಬೇಕಾಲೋಚನೆ.
0: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಆತ್ಮೀಯ ಕೇಳುಗರೇ,
2: ಯೋಗ ಪೂರ್ಣ ಧರಣಿ.
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
2: ಯೋಗ ಪೂರ್ಣ ಧರಣಿ
1: ಪ್ರತಿದಿನ ಮುಂಜಾನೆ 9:00 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
3: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ವಿಜ್ ನಂದನಾ.
4: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
3: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
5: ಜಗದ ಜನರಂಜನೀಯ.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಆಕಾಶವಾಣಿ ಧಾರವಾಡ.
6: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
7: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡುತ್ತಾರೆ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿನೋದ್ ನಾಯಕ್.
8: ಹೈಡ್ರೋಫೋನಿಕ್ಸ್ ಎಂದರೇನು? ಹೈಡ್ರೋ ಅಂದರೆ ನೀರು, ಫೋನಿಕ್ಸ್ ಎಂದರೆ ಬೆಳವಣಿಗೆ. ಅಂದರೆ ಮಣ್ಣಿನ ಬದಲು ನೀರಿನಲ್ಲಿರುವ ಪೋಷಕಾಂಶಗಳ ಮೂಲಕ ಸಸ್ಯಗಳನ್ನು ಬೆಳೆಸುವ ತಂತ್ರಜ್ಞಾನವೇ ಹೈಡ್ರೋಫೋನಿಕ್ಸ್. ಸಾಮಾನ್ಯ ಕೃಷಿಯಲ್ಲಿ ಸಸ್ಯಗಳು ಮಣ್ಣಿನಿಂದ ಪೋಷಕಾಂಶಗಳನ್ನು ಪಡೆದುಕೊಳ್ಳುತ್ತವೆ. ಆದರೆ ಹೈಡ್ರೋಫೋನಿಕ್ಸ್ನಲ್ಲಿ ಸಸ್ಯಗಳ ಬೇರುಗಳಿಗೆ ನೇರವಾಗಿ ಪೋಷಕಾಂಶ ಮಿಶ್ರಿತ ನೀರನ್ನು ನೀಡಲಾಗುತ್ತದೆ. ಈ ವಿಧಾನದಲ್ಲಿ ಸಾಮಾನ್ಯವಾಗಿ ಬೆಳೆಸುವ ಪೋಷಕಾಂಶಗಳು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಐರನ್. ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗಿಸಿ ಸಸ್ಯಗಳಿಗೆ ಒದಗಿಸಲಾಗುತ್ತದೆ. ಈ ತಂತ್ರಜ್ಞಾನದಲ್ಲಿ ಕೆಲವು ಮುಖ್ಯ ಭಾಗಗಳಿವೆ. ಗೋಟ್ರೇ ಅಥವಾ ಪೈಪ್ ವ್ಯವಸ್ಥೆ, ಇಲ್ಲಿ ಸಸ್ಯಗಳನ್ನು ನೆಡಲಾಗುತ್ತದೆ. ನೀರಿನ ಟ್ಯಾಂಕ್, ಪೋಷಕಾಂಶ ಮಿಶ್ರಿತ ನೀರನ್ನು ಸಂಗ್ರಹಿಸಲು ಬಳಸಲಾಗುತ್ತದೆ. ವಾಟರ್ ಪಂಪ್, ನೀರನ್ನು ಸಸ್ಯಗಳ ಬೇರುಗಳಿಗೆ ಹರಿಸುವ ಕೆಲಸ ಮಾಡುತ್ತದೆ. ಏರ್ ಪಂಪ್, ಬೇರುಗಳಿಗೆ ಆಮ್ಲಜನಕ ಒದಗಿಸಲು ಸಹಾಯ ಮಾಡುತ್ತದೆ. ಬೆಳಕು, ಗ್ರೀನ್ ಹೌಸ್ ಅಥವಾ ಒಳಾಂಗಣ ಕೃಷಿ ಮಾಡಿದರೆ LED ಗ್ರೋ ಲೈಟ್ಗಳನ್ನು ಬಳಸುತ್ತಾರೆ. ಹೈಡ್ರೋಫೋನಿಕ್ಸ್ನಲ್ಲಿ ನೀರಿನ pH ಪ್ರಮಾಣ ಬಹಳ ಮುಖ್ಯ. ಸಾಮಾನ್ಯವಾಗಿ 5.5 ರಿಂದ 6.5 pH ಮಟ್ಟ ಉತ್ತಮ ಎಂದು

0: ಪರಿಗಣಿಸಲಾಗುತ್ತದೆ. ಹೈಡ್ರೋಫೋನಿಕ್ಸ್ನ ಪ್ರಮುಖ ವಿಧಗಳು. ಹೈಡ್ರೋಫೋನಿಕ್ಸ್ನಲ್ಲಿ ಹಲವು ವಿಧಾನಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳು NFT ನ್ಯೂಟ್ರಿಯಂಟ್ ಫಿಲ್ಮ್ ಟೆಕ್ನಿಕ್, ಪೋಷಕಾಂಶ ತೆಳುವಾದ ಪದರದ ಜಲಕೃಷಿ. ಈ ವಿಧಾನದಲ್ಲಿ ಪೈಪ್ಗಳೊಡನೆ ಸಣ್ಣ ಪ್ರಮಾಣದಲ್ಲಿ ಪೋಷಕಾಂಶ ಮಿಶ್ರಿತ ನೀರನ್ನು ನಿರಂತರವಾಗಿ ಹರಿಯಬಿಡಲಾಗುವುದು. ಸಸ್ಯಗಳ ಬೇರುಗಳು ಆ ನೀರನ್ನು ಸ್ಪರ್ಶಿಸಿ ಪೋಷಕಾಂಶಗಳನ್ನು ಪಡೆಯುತ್ತವೆ. ಕಡಿಮೆ ನೀರಿನ ಬಳಕೆ, ಲೈಟ್ಯೂಸ್ ಮತ್ತು ಸೊಪ್ಪುಗಳಿಗೆ ಈ ವಿಧಾನ ಸೂಕ್ತ. ಆಳವಾದ ನೀರಿನ ಕೃಷಿ. ಈ ವಿಧಾನದಲ್ಲಿ ಬೇರುಗಳನ್ನು ನೇರವಾಗಿ ಪೋಷಕಾಂಶ ಇರುವ ನೀರಿನಲ್ಲಿ ಮುಳುಗಿಸಲಾಗುತ್ತದೆ. ಏರ್ ಪಂಪ್ ಮೂಲಕ ಆಮ್ಲಜನಕವನ್ನು ಒದಗಿಸಲಾಗುತ್ತದೆ. ಇದೊಂದು ಸರಳ ವಿಧಾನ, ವೇಗವಾದ ಬೆಳವಣಿಗೆ. ಹನಿ ನೀರಾವರಿ ಪದ್ಧತಿ. ಪ್ರತಿ ಸಸ್ಯಕ್ಕೂ ಡ್ರಿಪ್ ಪೈಪ್ ಮೂಲಕ ನೀರು ಮತ್ತು ಪೋಷಕಾಂಶಗಳನ್ನು ನೀಡಲಾಗುತ್ತದೆ. ಟೊಮೆಟೊ ಮತ್ತು ಕ್ಯಾಪ್ಸಿಕಂಗೆ ಇದೊಂದು ಸೂಕ್ತವಾದ ವಿಧಾನ. ವಾಯುಕೃಷಿ. ಅತ್ಯಾಧುನಿಕ ವಿಧಾನ. ಬೇರುಗಳಿಗೆ ನೀರಿನ ಮಂಜು ಸಿಂಪಡಣೆ ಮಾಡಲಾಗುತ್ತದೆ. ವೇಗವಾಗಿ ಬೆಳವಣಿಗೆ ಮತ್ತು ಹೆಚ್ಚು ಉತ್ಪಾದನೆ ಆಗುತ್ತದೆ. ಟೊಮೆಟೊ, ಸವತೆಕಾಯಿ ಮತ್ತು ಸ್ಟ್ರಾಬೆರಿಯನ್ನು ಈ ವಿಧಾನದಲ್ಲಿ ಬೆಳೆಯಬಹುದು. ಹೈಡ್ರೋಫೋನಿಕ್ಸ್ನಲ್ಲಿ ಅನೇಕ ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆಯಬಹುದು. ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು, ಔಷಧೀಯ ಸಸ್ಯಗಳನ್ನು ಬೆಳೆಯಬಹುದು. ಹೈಡ್ರೋಫೋನಿಕ್ಸ್ನ ಲಾಭಗಳು. 80-90% ನೀರಿನ ಉಳಿತಾಯ. ಮಣ್ಣಿನ ಅವಶ್ಯಕತೆ ಇಲ್ಲ. ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪಾದನೆ. ವರ್ಷಪೂರ್ತಿ ಕೃಷಿ. ಕೀಟ ಹಾಗೂ ರೋಗಗಳ ಪ್ರಮಾಣ ಕಡಿಮೆ. ರಾಸಾಯನಿಕ ಬಳಕೆ ಕಡಿಮೆ. ವೇಗವಾದ ಬೆಳವಣಿಗೆ. ಉತ್ತಮ ಗುಣಮಟ್ಟದ ಉತ್ಪನ್ನ. ನಗರ ಕೃಷಿಗೆ ಅತ್ಯುತ್ತಮ. ಲಂಬ ಕೃಷಿ ಬೆಳೆಗೆ ಅವಕಾಶ. ಸವಾಲುಗಳು. ಆರಂಭಿಕ ವೆಚ್ಚ ಹೆಚ್ಚು. ವಿದ್ಯುತ್ ಅವಲಂಬನೆ. ತಾಂತ್ರಿಕ ಜ್ಞಾನ ಅಗತ್ಯ. ನೀರಿನ ಗುಣಮಟ್ಟ ಪರಿಶೀಲನೆ ಮುಖ್ಯ. ವ್ಯವಸ್ಥೆ ಹಾಳಾದರೆ ಬೆಳೆ ಹಾನಿಯಾಗಬಹುದು. ಆದ್ದರಿಂದ ಸರಿಯಾದ ತರಬೇತಿ ಬಹಳ ಮುಖ್ಯ. ಸರಿಯಾದ ಜ್ಞಾನ, ತಂತ್ರಜ್ಞಾನ, ಯೋಜನೆಗಳೊಂದಿಗೆ ರೈತರು ಕಡಿಮೆ ಜಾಗದಲ್ಲಿ ಉತ್ತಮ ಆದಾಯ ಗಳಿಸಬಹುದು. ಈ ತಂತ್ರಜ್ಞಾನ ಬಳಸುವುದರಿಂದ ಮಾರುಕಟ್ಟೆಯಲ್ಲಿ ರೈತರು ಹೆಚ್ಚಿನ ಲಾಭವನ್ನು ಪಡೆಯಬಹುದು.
1: ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ವಿನೋದ್ ನಾಯಕ್. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಮಣ್ಣಿನ ಬದಲು ನೀರಿನಲ್ಲಿರುವ ಪೋಷಕಾಂಶಗಳ ಮೂಲಕ ಸಸ್ಯಗಳನ್ನು ಬೆಳೆಸುವ ತಂತ್ರಜ್ಞಾನ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗತಾಲ್. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು.

0: ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸ ದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ ದಂತವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ ದಂತವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ 2026 ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
4: ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ, ಜಾಗೃತಿ ಮೂಡಿಸೋದು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂತ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ.
0: ಹಾವೇರಿ

0: ಜಿಲ್ಲೆಯಲ್ಲಿ ಕಳೆದ 2025-26 ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11 ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾಕ್ಟರ್ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001 ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾಕ್ಟರ್ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾಕ್ಟರ್ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2 ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಮಧ್ಯಾಹ್ನ 2 ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟ್ರೀಯ ತಂಡದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.
2: ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ಕಿಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ. ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಶ್ರೀನಗರ ಸರ್ಕಲ್ ಧಾರವಾಡ. ನೀಟ್, ಜೆಡಬ್ಲ್ಯೂ, ಎನ್ಡಿಎ, ಕೆಸಿಇಟಿ ಹಾಗೂ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸಿಎ ಫೌಂಡೇಶನ್ ಕೋರ್ಸ್, ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ 8762825976. ನಿಡುವಣಿ ಪಿಯುಸಿ ಆರ್ಟ್ಸ್, ಕಾಮರ್ಸ್ ಹಾಗೂ ಬಿಕಾಂ ಕಾಲೇಜು ಹೆಡ್ಪೋಸ್ಟ್ ಹತ್ತಿರ, ರೈಲ್ವೆ ಸ್ಟೇಷನ್ ರೋಡ್, ಧಾರವಾಡ. ಇಂಡಸ್ಟ್ರಿಯಲ್ ವಿಸಿಟ್, ಷೇರು ಮಾರುಕಟ್ಟೆಯ ಜ್ಞಾನ, ಎಂಎನ್ಸಿಗಳಿಂದ ಜಾಬ್ ಡ್ರೈವ್, ಉಚಿತ ಸ್ಪರ್ಧಾತ್ಮಕ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ತರಬೇತಿ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಆಟಗಾರರನ್ನು ಹೊಂದಿದ ಕಾಲೇಜಿಗೆ ಪ್ರವೇಶ ಪಡೆಯಲು ಸಂಪರ್ಕಿಸಿ 8762929876.

0: ನಿಡವಣಿ 8th, 9th ಹಾಗೂ 10th ಬೇಸಿಗೆ ರಜೆಯ ಕೋಚಿಂಗ್ ಕ್ಲಾಸಸ್ ಶ್ರೀನಗರ ಸರ್ಕಲ್ ಧಾರವಾಡ. ಪ್ರವೇಶಕ್ಕಾಗಿ ಸಂಪರ್ಕಿಸಿ 8762050376. ನಿಡವಣಿ ಕಂಪ್ಯೂಟರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಜುಬಿಲಿ ಸರ್ಕಲ್ ಹಾಗೂ ಶ್ರೀನಗರ ಸರ್ಕಲ್ ಧಾರವಾಡ. ಸಂಪರ್ಕಿಸಿ 8762829876.
1: ಆಲಯ ಗಣಿತ ಪ್ರಯೋಗಾಲಯ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ನಮಸ್ಕಾರ. ಪ್ರತಿದಿನ ನಮ್ಮ ಜೀವನದಲ್ಲಿ ಗಣಿತ ಒಂದಲ್ಲ ಒಂದು ಕಡೆ ಬಂದ ಬರ್ತದೆ, ಇದೆಲ್ಲ ತಮಗೆ ಗೊತ್ತು. ಇವತ್ತು ನಾವು ತ್ರಿಕೋನ ಮಿತಿ ಬಗ್ಗೆ ತಿಳ್ಕೊಳ್ಳೋರಿದ್ದೀವಿ. ಏನಿದು ತ್ರಿಕೋನ ಮಿತಿ ಅಂತೀರೇನು? ಇದು ಟ್ರಿಗ್ನೋಮೆಟ್ರಿ. ಬಹಳಷ್ಟು ಮಕ್ಕಳು ಬಹಳ ಕಠಿಣ ಅಂತ ಅನ್ಕೊಳ್ಳುವಂತಹ ಒಂದು ವಿಷಯ, ಆದ್ರೆ ಇದು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಬಹಳಷ್ಟು ಒಂದು ಮಹತ್ವವನ್ನ ಪಡ್ಕೊಂಡದ ಅನ್ನೋದು ಬಹಳ ಆಸಕ್ತಿದಾಯಕ. ಈಗ ಮರದ ಎತ್ತರವನ್ನ ಅಳೆಯೋದಿರಬಹುದು, ಕಟ್ಟಡಗಳ ನಿರ್ಮಾಣ, ಹಡಗುಗಳ ದಿಕ್ಕು ನಿರ್ಧಾರ, ಮತ್ತು ಅಂತರಿಕ್ಷದಲ್ಲಿ ಇರುವಂತಹ ಗ್ರಹಗಳ ದೂರವನ್ನ ಕಂಡು ಹಿಡಿಯೋದು, ಈ ರೀತಿ ತ್ರಿಕೋನ ಮಿತಿ ಟ್ರಿಗ್ನೋಮೆಟ್ರಿ ನಮ್ಮ ಜೀವನದ ಹಲವಾರು ಕ್ಷೇತ್ರದಲ್ಲಿ ಬಳಕೆ ಆಗ್ತದೆ. ಈ ಬಗ್ಗೆ ಹೆಚ್ಚಿನ ಅರಿವನ್ನ ಮೂಡಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಕೀರ್ತಿ ನಾಗಾವಿ, ಗಣಿತ ಶಿಕ್ಷಕರು, ಹಾಗೂ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರು. ಇವರು ನಿವೃತ್ತ ನಿರ್ದೇಶಕರು, ಪ್ರಾದೇಶಿಕ ವಿಜ್ಞಾನ ಕೇಂದ್ರ. ಇವರು ನಮ್ಮ ಜೊತೆ ಇದ್ದಾರೆ. ಇವತ್ತ ಹೆಚ್ಚಿನ ಮಾಹಿತಿಯನ್ನ ತ್ರಿಕೋನ ಮಿತಿ ಟ್ರಿಗ್ನೋಮೆಟ್ರಿ ಬಗ್ಗೆ ಅವರು ನಮಗ ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್.
2: ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ಸರ್, ಈ ತ್ರಿಕೋನ ಮಿತಿ ಟ್ರಿಗ್ನೋಮೆಟ್ರಿ ಅಂತ ಕೇಳೋದಕ್ಕ ಕಷ್ಟ ಅನಿಸ್ತದೆ. ಏನಿದು ತ್ರಿಕೋನ ಮಿತಿ, ಏನಿದು ಟ್ರಿಗ್ನೋಮೆಟ್ರಿ, ಮಕ್ಕಳಂತೂ ಬಹಳ ಹೆದರ್ಕೊಂಡ್ಬಿಡ್ತಾರೆ. ಇದನ್ನ ನೀವು ನಮಗ ಸರಳವಾಗಿ ನಮ್ಮೆಲ್ಲಾ ಕೇಳುಗರಿಗೆ ತಿಳಿಯುವಂಗ ಹೇಳೋದಾದ್ರೆ,
3: ಮಕ್ಕಳಿಗೆ ಹೆಚ್ಚಾಗಿ ಸೈನ್ ಕಾಸ್ ಒಂದು ಗೊಂದಲ ಉಂಟಾಗಿರ್ತದೆ, ಹೇಗ್ ನೆನಪಿಡಬೇಕು ಅಂತ ಹೇಳಿ. ಸುಮಾರು 30 ಸೂತ್ರಗಳ ಐಡೆಂಟಿಟಿಗಳನ್ನ ಒಂದೇ ಮಾದರಿಯಲ್ಲಿ ಸುಲಭವಾಗಿ ನೆನಪಿಡುವ ಒಂದು ಸಾಧನಕ್ಕೆ ನಾವು ಸೂಪರ್ ಹೆಕ್ಸಾಗೋನ್ ಟ್ರಿಗ್ನೋಮೆಟ್ರಿ ಮಾದರಿ ಅಂತೀವಿ, ಅಥವಾ ಇದನ್ನ ಗಣಿತದಲ್ಲಿ ತ್ರಿಕೋನ ಮಿತಿಯ ಸೂತ್ರಗಳನ್ನ ನೆನಪಿಡುವಂತ ಒಂದು ಮಾದರಿ ಅಂತಾನೂ ಕರಿತೀವಿ. ಹೆಕ್ಸಾಗೋನ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರು ಬದಿಯ ಆಕೃತಿಯಲ್ಲಿ ತ್ರಿಕೋನ ಮಿತಿಯ ಆರು ಅನುಪಾತಗಳನ್ನ ನಿರ್ದಿಷ್ಟ ಕ್ರಮದಲ್ಲಿ ಬರೆಯುವಂತ ವಿಧಾನಕ್ಕೆ ನಾವು ಸೂಪರ್ ಹೆಕ್ಸಾಗೋನ್ ಟ್ರಿಗ್ನೋಮೆಟ್ರಿ ಮಾದರಿ ಅಂತ ಕರಿತೀವಿ. ಒಂದೇನಂದ್ರೆ ಇದರಲ್ಲಿ ಮಕ್ಕಳು ನೆನಪಿಡ್ಲಿಕ್ಕೆ ಐಡೆಂಟಿಟಿಗಳನ್ನ ಅಂದ್ರೆ ಒಂದೊಂದು ಫರ್ಟೈಸಿಸ್ಗೆ ಒಂದೊಂದು ತ್ರಿಕೋನ ಮಿತಿಯ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಸೆಕ್ ತೀಟಾ, ಕೊಸೆಕ್ ತೀಟಾ ಅಂತೇಳಿ ನಾವು ಒಂದು ಸೂಪರ್ ಹೆಕ್ಸಾಗೋನ್ಗೆ ಅದರ ಬದಿಯಲ್ಲಿ ಅವನ್ನ ಬರಿಬೇಕು. ನಂತರ ಮಧ್ಯದಲ್ಲಿ ಒಂದಂತಿರುತ್ತೆ. ಈ ರೀತಿ ಒಂದು ಮಾದರಿಯನ್ನ ನೀವೇ ತಯಾರು ಮಾಡಬಹುದು. ಇದು ಗಣಿತ ಪ್ರಯೋಗಾಲಯದಲ್ಲಿ ನಾವು ಇದನ್ನ ಪ್ಲೈವುಡ್ ನಿಂದ ತಯಾರು ಮಾಡ್ತೀವಿ. ಇದನ್ನ ನೀವು ಮನೆಯಲ್ಲಿ ರಟ್ ನಿಂದ ಮಾಡಿಕೊಂಡು ಕಲರ್ ಪೇಪರ್ ಹಚ್ಕೋಬಹುದು. ಆರು ಮುಖಗಳಿಗೆ ಕಲರ್ ಪೇಪರ್ ಹಚ್ಕೊಂಡು ಆರು ತ್ರಿಕೋನಗಳು ಬರ್ತಾವ, ಮಧ್ಯದಲ್ಲಿ ಒಂದು ಬರ್ತದೆ. ಇದರಲ್ಲಿ ಮೂರು ಪ್ರಕಾರ ನಾವು ಮಾಡ್ಕೋಬೇಕಾಗ್ತದೆ ಕ್ಯಾಟಗರಿಯನ್ನ. ಒಂದು ರೆಸಿಪ್ರೋಕಲ್ ಟ್ರಿಗ್ನೋಮೆಟ್ರಿ ಅಂತ ಹೇಳಿ ಬರ್ತದೆ, ಒಂದು ಮಲ್ಟಿಪಲ್ ಟ್ರಿಗ್ನೋಮೆಟ್ರಿ ಅಂತ ಹೇಳಿ ಬರ್ತದೆ. ಈಗ ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಕೊಡ್ತೇನೆ. ಸೈನ್ ಎಕ್ಸ್ ಅಥವಾ ಸೈನ್ ತೀಟಾ ನೀವು ಯಾವ್ದಾದ್ರೂ ತಗೋಬಹುದು. ಎಂಗಲ್ ನಲ್ಲಿ ತೀಟಾ ಅಂತ ತಗೋಬಹುದು, ಎಕ್ಸ್ ಅಂತ ತಗೋಬಹುದು. ವಾಯ್ ಸೈನ್ ಎಕ್ಸ್ ಅಂತ ಇದ್ರೆ ಅದರ ಅಪೋಸಿಟ್ ಕೊಸೆಕ್ ಎಕ್ಸ್ ಇರ್ತದೆ. ಅಂದ್ರೆ ಅರ್ಥ ರೆಸಿಪ್ರೋಕಲ್ ಟ್ರಿಗ್ನೋಮೆಟ್ರಿ ತ್ರಿಕೋನ ಮಿತಿಯಲ್ಲಿ ಒನ್ ಅಪಾನ್ ಸೈನ್ ಅಂತಿದ್ದಾಗ ಕೊಸೆಕ್ ಅನ್ನೋದು ನಮಗೆ ಎದುರಿಗೆ ಕಾಣ್ತದೆ ಇದರಲ್ಲಿ. ನಂತರ ನಾವು ಕಾಸ್ ಅಂತಿದ್ದಾಗ ಅದರ ರೆಸಿಪ್ರೋಕಲ್ ಸೆಕ್ ಅಂತ ಕಾಣ್ತದೆ. ಆಮೇಲೆ ಟ್ಯಾನ್ ಅಂತಿದ್ರೆ ಅದರ ರೆಸಿಪ್ರೋಕಲ್ ಕಾಟ್ ಅಂತ ಕಾಣ್ತದೆ. ಇದು ರೆಸಿಪ್ರೋಕಲ್ ವಿಧಾನದಿಂದ ಮಕ್ಕಳು ಈಸಿಯಾಗಿ ನೆನ್ಪಿಟ್ಕೋಬಹುದು. ಇದು ಒಂದು ಭಾಗ. ಆದ್ರೆ ಅಂದ್ರೆ 10th ವರ್ಗದ ವಿದ್ಯಾರ್ಥಿಗಳಿಗೆ ಇದೊಂದು ತ್ರಿಕೋನ ಮಿತಿಯ ಒಂದು ಸೂಪರ್ ಹೆಕ್ಸಾಗೋನ್ ಮಾದರಿ ಅನ್ನೋದು ಬಹಳಷ್ಟು ಸುಲಭವಾಗಿ ನೆನಪಿಟ್ಟುಕೊಳ್ಳುವಂತ ಸಾಧನ.
1: ಕೀರ್ತಿ ನಾಗಾವಿ ಅವರು, ಈ ಸೂಪರ್ ಹೆಕ್ಸಾಗೋನ್ ಮಾಡೆಲ್ ಅನ್ನೋದನ್ನ ನೀವು ಈಗ ಪ್ರಾಯೋಗಿಕವಾಗಿ ಏನ್ ತಂದು ತೋರಿಸಿದ್ರಿ, ಈ ಹೆಸರು ಹೆಂಗ್ ಬಂತು ಅಂತ ಹೇಳ್ತೀರಿ?
2: ಶೋರ್ ಮ್ಯಾಮ್. ಇದು ಫಸ್ಟ್ ತ್ರಿಕೋನ ಮಿತಿಯಿಂದ ಹೋಗೋಣ. ನಾವು ಟ್ರಿಗ್ನೋಮೆಟ್ರಿ ತ್ರಿಕೋನ ಆ ಹೆಸರಲ್ಲೇ ಇದೆ. ತ್ರಿಕೋನ ಮಿತಿ, ತ್ರೀ ಅಂತಂದ್ರೆ ಮೂರು, ಮೂರು ಬಾಹುಗಳಿರುವಂತಹ ಒಂದು ಲಂಬಕೋನ ತ್ರಿಭುಜದ ಮೇಲೆನೆ ನಾವು ಅಧ್ಯಯನ ಮಾಡ್ತೀವಿ ಇದು ಉಷ್ಟು ತ್ರಿಕೋನ ಮಿತಿಯನ್ನ. ಸೊ ಮೂರು ಕೋನಗಳು, ಮೂರು ಬಾಹುಗಳು, ಮೂರು ಕೋನಗಳು. ಸೊ ಅಲ್ಲಿ ತ್ರಿಕೋನ ಮಿತಿ ಹೆಸರು ಬಂತು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ, ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಟ್ರೀ ಅಂದ್ರೆ ಟ್ರೈ ಬಂತು, ಮೂರು ಬಾಹುಗಳು. ಅಲ್ಲಿನೂ ಕೂಡ ಗಾನ್ ಅಂದ್ರೆ ಬಾಹುಗಳು, ಮೆಟ್ರಿ ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೊ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೆಸರು ಬಂತು ಟ್ರಿಗ್ನೋಮೆಟ್ರಿ ಅಂತ. ಈಗ ನೀವೇ ಕೇಳಿರೋ ಪ್ರಶ್ನೆ ಪ್ರಕಾರ ಸೂಪರ್ ಹೆಕ್ಸಾಗೋನಲ್, ಹೆಕ್ಸಾ ಅಂತಂದ್ರೆ ಈಗ ನೋಡಿ ನಾನು ಈಗಾದ್ರೂ ಹೇಳಿದೆ ಮೂರು ಬಾಹುಗಳಿದ್ವು ಅಂತಂದೇಳಿ, ಬಟ್ ನಾವು ಮಾಡೆಲ್ ಹೇಳ್ತಿರೋದು ಹೆಕ್ಸಾ, ಆರು ಬಾಹುಗಳ ಬಗ್ಗೆ ಹೇಳ್ತಾ ಇದೀವಿ. ಅದ್ ಹೇಗೆ ಅಂದ್ರೆ ಆ ತ್ರಿಕೋನ ಮಿತಿಯಲ್ಲಿ ಆರು ಸದಸ್ಯರಿದ್ದಾರೆ ಮೇಡಮ್. ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ, ಕಾಟ್ ತೀಟ, ಕೊಸೆಕ್ ತೀಟ ಮತ್ತೆ ಸೆಕ್ ತೀಟ ಅಂತ ಹೇಳಿ ಆರು ಜನರಿದ್ದಾರೆ, ಅಂದ್ರೆ ಆರು ಮೆಂಬರ್ಸ್ ಇದ್ದಾರೆ. ಸೊ ಆ ಸಿಕ್ಸ್ ಮೆಂಬರ್ಸ್ ಇರೋದ್ರಿಂದ ಅದನ್ನ ನಾವು ಹೆಕ್ಸಾಗೋನಲ್ ಅಂತ ಒಂದು ಮಾಡೆಲ್ ಪ್ರಿಪೇರ್ ಮಾಡಿಬಿಟ್ಟು ಹೇಳ್ಬೋದು. ಸೊ ಮಾಡೆಲ್ ಅಂತಂದ್ರೆ ಆರು ಬಾಹುಗಳಿರೋ ಒಂದು ಷಟ್

0: ತ್ರಿಭುಜ ಷಟ್ಕೋನ ಟೈಪ್ ಮಾಡಿಬಿಟ್ರೆ ಒಂದೊಂದು ಬದಿಗೆ ಒಂದೊಂದು ಮೆಂಬರ್ಸ್ ಅನ್ನ ಕೊಟ್ಬಿಟ್ರೆ ಅಲ್ಲಿ ಆರು ಜನ ಆದ್ರೂ ಸೂಪರ್ ಹೆಕ್ಸಾಗೋನಲ್ ಮೆಥಡ್ ಅಂತ ಸೂಪರ್ ಹೆಕ್ಸಾಗೋನಲ್ ಮಾಡೆಲ್ ಬಂತು ಮ್ಯಾಮ್ ಇದಿಂದ್ರ.
1: ಈ ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನ ಮಿತಿಯಿಂದ ನೀವು ಮರದ ಎತ್ತರವನ್ನ ಅಳಿತೀರಿ, ಕೆಲವು ದಿನನಿತ್ಯದ ವಿಷಯಗಳಿಗೆ ಈ ತ್ರಿಕೋನ ಮಿತಿ ಸಹಾಯ ಆಗ್ತದ ಅನ್ನೋದನ್ನ ಹೇಳಿದ್ರಿ, ಇನ್ನು ಅದು ಹೇಗೆ ಅನ್ನೋದನ್ನ ವಿವರಿಸ್ತೀರಿ?
2: ಮೇಡಮ್, ಇದರಲ್ಲಿ ಈಗ ನಾವು ಆರು ಸೂತ್ರಗಳನ್ನ ನೆನ್ಪಿಟ್ಟುಕೊಳ್ಳುವಂತದ್ದನ್ನ ನಿಮಗೆ ನಾನು ಈಗ ಮುಂಚೆ ಹೇಳಿದೆ. ಎದುರು ಬದರು ಪರಸ್ಪರ ಉತ್ಕ್ರಮ ಸಂಖ್ಯೆಗಳನ್ನ, ಅಂದ್ರೆ ಸೈನ್ ತೀಟಾ ಅಂದ್ರೆ ಒನ್ ಅಪಾನ್ ಕೊಸೆಕ್ ತೀಟಾ, ಕಾಸ್ ತೀಟಾ ಅಂದ್ರೆ ಒನ್ ಅಪಾನ್ ಸೆಕ್ ತೀಟಾ, ಟ್ಯಾನ್ ತೀಟಾ ಅಂದ್ರೆ ಒನ್ ಅಪಾನ್ ಕಾಟ್ ತೀಟಾ, ಕೊಸೆಕ್ ತೀಟಾ ಅಂದ್ರೆ ಒನ್ ಅಪಾನ್ ಸೈನ್ ತೀಟಾ, ಸೆಕ್ ತೀಟಾ ಅಂದ್ರೆ ಒನ್ ಅಪಾನ್ ಕಾಸ್ ತೀಟಾ, ಕಾಟ್ ತೀಟಾ ಅಂದ್ರೆ ಒನ್ ಅಪಾನ್ ಟ್ಯಾನ್ ತೀಟಾ. ಇವು ಎದುರು ಬದರು ಸೈನ್ದು ಎದುರು ಇದು ಕೊಸೆಕ್ ಇರ್ತದೆ. ಇದನ್ನ ರೆಸಿಪ್ರೋಕಲ್ ಮಾಡಿದಾಗ ಇವೆಲ್ಲ ಬರ್ತಾವ ಅನ್ನೋದು ಇದು ಒಂದು ಸೂತ್ರನೇ. ಇದು ಒಂದು ಇದನ್ನ ಆರು ಆದ್ಮೇಲೆ ನೆಕ್ಸ್ಟ್ ಎದುರು ಬದರಿನ ಗುಣಾಕಾರ ಮಾಡಿದ್ರೆ ಒಂದು ಬರ್ತೈತೆ ಅನ್ನೋದು ಇನ್ನೊಂದು ಇದರಿಂದ ಗೊತ್ತಾಗುತ್ತೆ. ಸೈನ್ ತೀಟಾಕ ಕೊಸೆಕ್ ತೀಟಾ ಗುಣಾಕಾರ ಮಾಡಿದಾಗ ಒಂದು ಬರ್ತದೆ. ಯಾಕಂದ್ರೆ ಕೊಸೆಕ್ದ ಸೂತ್ರ ಒನ್ ಅಪಾನ್ ಸೈನ್ ಸೈನ್ ಕ್ಯಾನ್ಸಲ್ ಆಗೋದ್ರಿಂದ ಒಂದು ಬರ್ತದೆ. ಅಂದ್ರೆ ಎದುರು ಬದರು ಗುಣಾಕಾರ ಮಾಡಿದ್ರೆ ಒಂದು ಬರುವ ಜೋಡಿಗಳಂದ್ರೆ ಸೈನ್ ತೀಟಾ ಇಂಟು ಕೊಸೆಕ್ ತೀಟಾ ಇದ್ದಾಗ ಒನ್, ಕಾಸ್ ತೀಟಾ ಇಂಟು ಸೆಕ್ ತೀಟಾ ಇದ್ದಾಗ ಒನ್, ಟ್ಯಾನ್ ತೀಟಾ ಇಂಟು ಕಾಟ್ ತೀಟಾ ಇದ್ದಾಗ ಒನ್. ಅಂದ್ರೆ ಈಗ ಒಂಬತ್ತು ಸೂತ್ರಗಳನ್ನ ನಾವು ಇಲ್ಲಿ ಕಂಡುಕೊಂಡಿವಿ ಈ ಮಾದರಿಯಿಂದ. ಬಹುಮುಖ್ಯವಾದ ಈ ಮಾದರಿಯಿಂದ ಸಣ್ಣ ಮಕ್ಕಳು ಈಸಿಯಾಗಿ ನೆನಪಿಟ್ಟುಕೋಬಹುದು, ಮತ್ತು ಗಣಿತ ಪ್ರಯೋಗಾಲಯದಲ್ಲಿ ಈ ಮಾದರಿಯನ್ನು ತಯಾರು ಮಾಡುವ ವಿಧವನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೂಪರ್ ಹೆಕ್ಸಾಗನ್ ಅಂದಾಗ ಆರು ಮೈಗಳು 360 ಡಿಗ್ರಿ ಟೋಟಲ್ ನಲ್ಲಿ ಆರಕ್ಕೆ ಭಾಗಾಕಾರ ಮಾಡಿದ್ರೆ ಒಂದೊಂದನ್ನು 60 ಡಿಗ್ರಿ ಅಂಶವುಳ್ಳ ಒಂದು ಷಡ್ಭುಜಾಕೃತಿಯನ್ನು ರಚಿಸೋದು, ನಂತರ ಮಧ್ಯದಲ್ಲಿ ಒಂದು ಬಿಂದುವಿನಿಂದ ಅದರಿಂದ ಉಂಟಾಗುವ ತ್ರಿಕೋನಗಳನ್ನ ಏರ್ಪಡಿಸಿದ್ರೆ ಆರು ತ್ರಿಕೋನಗಳು ಉಂಟಾಕವ. ಅವುಗಳನ್ನ ನಾವು ಎಲ್ಲಾ ವಿಧಕ್ಕೂ ಸೈನ್, ಕಾಸ್, ಟ್ಯಾನ್, ಸೆಕ್ ಮತ್ತು ಟ್ಯಾನ್ ಇವುಗಳನ್ನ ಕೊಸೆಕ್ ಇವುಗಳನ್ನ ಜೋಡಿಸಿ ನಂತರ ಈ ನಾ ಹೇಳಿದ ಮಾದರಿಯಲ್ಲಿ ನಾವು ಅವುಗಳನ್ನ ಮಾಡ್ತಾ ಹೋದಾಗ ನಾವು ಅವುಗಳನ್ನ ಸುಲಭವಾಗಿ ನೆನಪಿಟ್ಟುಕೊಳ್ಳುವಂತ ಇದೊಂದು ಸಾಧನ.
0: ಮೇಡಮ್, ನೀವು ಈಗ ಕೇಳಿದ್ರಿ ಮರದ ಎತ್ತರ ಹೆಂಗ್ ಕಂಡುಹಿಡಿಬಹುದು ಅಂತ ಕೇಳಿದ್ರಲ್ಲ, ನಾವು ಮರ ನೋಡ್ತಿರ್ತೀವಿ, ಯಾವುದೋ ಒಂದು ಕೋನದಲ್ಲಿ ಮರ ನೋಡ್ತಿರ್ತೀವಿ, ಯಾವ ಕೋನದಿಂದ ನೋಡ್ತಿದೀವಿ ಅನ್ನೋ ಕೋನ ಗೊತ್ತಿದ್ರೆ, ಮರದಿಂದ ನಾವು ಎಷ್ಟು ದೂರದಲ್ಲಿ ನಿಂತಿದೀವಿ ಅನ್ನೋ ಆ ದೂರ ಗೊತ್ತಿದ್ರೆ ಮರದ ಎತ್ತರವನ್ನ ಸುಲಭವಾಗಿ ಈ ಮಾಡೆಲ್ ಮೂಲಕ ನಾವು ಕಂಡುಹಿಡಿಯಬಹುದು ಮರದ ಎತ್ತರವನ್ನ. ಎಕ್ಸಾಂಪಲ್, ಈಗ ಒಂದು ಕೋನ 45 ಇತ್ತು, ಅಲ್ಲಿ 45 ಡಿಗ್ರಿ ಅಲ್ಲಿ ನೋಡ್ತಿದೀವಿ ಅಂತ ಅನ್ಕೊಂಡ್ರೆ ಮಾಡಬಹುದು ಮ್ಯಾಮ್, ಇದು ಪ್ರಾಕ್ಟಿಕಲ್ ಥ್ರೂ ಮಾಡಬಹುದು. ಅದಕ್ಕಂತ ಕೋನ್ ಮಾಪಕ ಇರುತ್ತೆ, ಆ ಕೋನ್ ಮಾಪಕ ಥ್ರೂ ಮಾಡಿದ್ರೆ ಆಂಗಲ್ ಗೊತ್ತಾಗುತ್ತೆ. ಸೊ ಕೋನ ಗೊತ್ತಿದ್ದು ಪ್ಲಸ್ ಮರದಿಂದ ನಾವು ಎಷ್ಟು ದೂರದಲ್ಲಿ ಒಂದು 10 ಮೀಟರ್ ನಿಂತಿದ್ದೀವೋ ಏನು 5 ಮೀಟರ್ ನಿಂತಿದ್ದೀವೋ ದೂರ ಗೊತ್ತಿದ್ರೆ ಮರದ ಎತ್ತರವನ್ನ ಈ ಮಾಡೆಲ್ ಮೂಲಕ ಅಥವಾ ಸೂತ್ರದ ಮೂಲಕ ಸುಲಭವಾಗಿ ನಾವು ಕಂಡುಹಿಡಿಯಬಹುದು.
1: ಈ ಇಂಜಿನಿಯರ್ಗಳು ಕಟ್ಟಡ ನಿರ್ಮಾಣದಲ್ಲಿ ಇದನ್ನ ಬಳಸ್ತಾರ, ಟ್ರಿಗ್ನೋಮೆಟ್ರಿಯನ್ನ, ಹೆಕ್ಸಾಗೋನಲ್ ಮಾಡೆಲ್ ಅನ್ನ ಅಂತ ಹೇಳ್ತಾರ, ಈ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀರಿ? ಅದೇ ರೀತಿ ರಸ್ತೆ ಸೇತುವೆಯೊಳಗೂ ಕೂಡ ಇದನ್ನ ಬಳಸ್ತಾರ ಅಂತ ಹೇಳ್ತಾರ, ಇದೆಲ್ಲ ಹೆಂಗೆ ಅನ್ನೋದನ್ನ ತಿಳಿಸ್ತೀರಿ?
2: ಇಲ್ಲಿ ತ್ರಿಕೋನ ಮಿತಿಯನ್ನ ನಾವು ಸುಲಭವಾಗಿ ಬಳಸಬಹುದು ಮೇಡಮ್. ಅಂದ್ರೆ ಈಗ ರಸ್ತೆ ತಿರುವಿನಲ್ಲಿ ಮತ್ತು ಗಿಡದ ಎತ್ತರವನ್ನು ಕೂಡ ನಾವು ಇದನ್ನ ಕಂಡುಹಿಡಿಯಲಿಕ್ಕೆ ಒಂದು ಕ್ಲೈನೋಮೀಟರ್ ವಿಧಾನದಿಂದ, ಕ್ಲೈನೋಮೀಟರ್ ಸಾಧನದಿಂದ ನಾವು ಅವುಗಳ ಎಷ್ಟು ಎತ್ತರದಲ್ಲಿ ಎಷ್ಟು ಡಿಗ್ರಿ ಮೇಲಿದೆ ಅನ್ನೋದನ್ನ ಕಂಡುಹಿಡಿದು ಅದರ ಜೊತೆಗೆ ಅದರ ನಾವು ನಿಂತಲ್ಲಿಂದ ಅದರ ಅಂತರವನ್ನು ಕೂಡ ಅಳಿಬಹುದು. ಇದನ್ನ ನಾವು ತ್ರಿಕೋನ ಮಿತಿಯಲ್ಲಿ ನಾವು ಅವನ್ನು ಬಳಸಬಹುದು. ಮತ್ತು ರಸ್ತೆ ಸೇತುವೆಯಲ್ಲಿ ಕೂಡ ಸೈನ್ ತೀಟಾ, ಕಾಸ್ ತೀಟಾ, ಎಂಗಲ್ಗಳು ಏನದೋ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾವ ಡಿಸ್ಟೆನ್ಸ್ ಮತ್ತು ಎತ್ತರವನ್ನು ಕಂಡುಹಿಡಿಯಲಿಕ್ಕೆ. ಗಿಡದ ಎತ್ತರ ಜೊತೆಗೆ ಗೋಪುರ ಎತ್ತರ ಆಗಲಿ ಮತ್ತು ಸೇತುವೆ ಈ ಎಲ್ಲ ಸಂಬಂಧಗಳಲ್ಲಿ ನಾವು ತ್ರಿಕೋನ ಮಿತಿಯನ್ನು ಬಹಳ ಪರಿಣಾಮಕಾರಿಯಾಗಿ ನಾವು ಬಳಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು.
1: ಸರಿಗ, SSLC ಮಕ್ಕಳು ಹೊಸದಾಗಿ ಟ್ರಿಗ್ನೋಮೆಟ್ರಿಯನ್ನ ಕಲಿತಾರ, ಈ ತ್ರಿಕೋನ ಮಿತಿಯನ್ನ ಕಲಿತಾರ, ಬಹಳಷ್ಟು ಮಕ್ಕಳಿಗೆ ಇದು ಕಷ್ಟ ಅಂತ ಅನಿಸ್ತದ, ಅವ್ರು ಬಹಳ ಭಯ ಪಟ್ಕೊಂಡ್ಬಿಡ್ತಾರ, ಅವರಿಗೆ ಕಲಿಯೋದನ್ನ ಸರಳ ಮಾಡ್ಕೊಳ್ಬೇಕು ಅಂದ್ರೆ ಏನು ಟಿಪ್ಸ್ ಗಳನ್ನ ಮಕ್ಕಳಿಗೆ ನೀವು ಹೇಳ್ತೀರಿ, ಯಾವ ರೀತಿ ಅವರು ಸುಲಭವಾಗಿ ಇದನ್ನ ಕಲಿಬಹುದು, ಯಾಕೆ ಮಕ್ಕಳಿಗೆ ಇದು ಕಷ್ಟ ಅನಿಸ್ತದ?
2: ಈಗ ಈ ಮಾದರಿಯಿಂದ ನಾವು ನೆನಪಿಟ್ಟುಕೊಳ್ಳುವಂತದ್ದನ್ನು ಮಾಡಬೇಕೇ ಹೊರತು 30 ಸೂತ್ರಗಳನ್ನ ಒಂದು ವಿಧವಾದ ರೀತಿಯಲ್ಲಿ ಇವುಗಳನ್ನ ನೆನಪಿಟ್ಟುಕೊಳ್ಳುವಂತಹದ್ದು.
1: ಸೂತ್ರಗಳನ್ನ ನೆನಪಿಟ್ಕೊಳ್ಳೋದು ಬಹುಮುಖ್ಯ ಇರೋದ್ರಿಂದ ಈ ಮಾಡೆಲ್ ಸೂತ್ರಗಳನ್ನ ನೆನಪಿಡೋದಕ್ಕೆ ಸಹಾಯಕಾರಿ.
0: ಟ್ರಿಗ್ನೋಮೆಟ್ರಿ ಅಂದ್ರೆ ಸೂತ್ರ ಆಗ್ಬಿಟ್ಟಿದೆ ಮೇಡಮ್. ಟ್ರಿಗ್ನೋಮೆಟ್ರಿ ಅಂದ್ರೆ ಫಾರ್ಮುಲಾ, ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಟ್ರಿಗ್ನೋಮೆಟ್ರಿ ಈಸಿ, ಫಾರ್ಮುಲಾ ನೆನ್ಪಿಲ್ಲಪ್ಪ ಅಂದ್ರೆ ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಕೂಡ ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ಕೊತ ಬರೋದ್ ಬಿಟ್ಟು ಸೂತ್ರ ಬಹಟ್ ಹಾಕ್ಸಿ ಹಾಕ್ಸಿ ಹಾಕ್ಸಿ ಅವ್ರು ನೆನ್ಪಿಟ್ಕೊಳ್ಳಿಕ್ ಆಗಂಗಿಲ್ಲ. ಅದನ್ ಬಿಟ್ಟು ಈಸಿ ಮಾಡೆಲ್ ಮ್ಯಾಮ್ ಏನು ಇಲ್ಲ, ಒಂದು ಆರು ಬಾಹುಗಳನ್ನ ತೋರಿಸ್ಬಿಟ್ಟು ಅಲ್ಲೆಲ್ಲ ಹಾಕಿ ಆ 30 ಫಾರ್ಮುಲಾ ಈ ಮಾಡೆಲ್ ಥ್ರೂ ಏನಾರ ಎಕ್ಸ್ಪ್ಲೈನ್ ಮಾಡಿದ್ರೆ ಟ್ರಿಗ್ನೋಮೆಟ್ರಿ ಡೆಫಿನೆಟ್ಲಿ ಈಸಿ ಆಗ್ತಿತ್ತು.
1: ಈ ಸೂಪರ್ ಹೆಕ್ಸಾಗೋನಲ್ ಮಾಡೆಲ್ ಅನ್ನ ಮುಂದಿಟ್ಟುಕೊಂಡು ಆ 30 ಸೂತ್ರಗಳನ್ನ ಪಟ್ಟಿ ಮಾಡಿ ಮುಂದಿಟ್ಕೊಂಡು ಅದಕ್ಕೆ ಹೊಂದಾಣಿಕೆ ಮಾಡಿ ನೋಡಿದ್ರೆ ಸರಳವಾಗಿ ನೆನಪಿಟ್ಟುಕೊಳ್ಳಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ.
2: ಆಮೇಲೆ ಇದು ನೀವು ಇನ್ನೊಂದು ಪೈಥಾಗೊರಸ್ ಗುರುತುಗಳನ್ನು ಇದರಲ್ಲಿ ಕಾಣಬಹುದು ನಾವು. ಐಡೆಂಟಿಟೀಸ್ ಆಫ್

ಫಾರ್ಮುಲಾಸ್. ಇದರಲ್ಲಿ ಐಡೆಂಟಿಟಿ ಹೇಗೆ ಬರ್ತದೆ ಅಂದ್ರೆ, ಈಗ ಸೈನ್ ಸ್ಕ್ವೇರ್ ಒಂದು ಬಿಂದುವಿನಲ್ಲಿ ಸೂಪರ್ ಎಕ್ಸಾಂಪಲ್, ಇನ್ನೊಂದು ತುದಿಗೆ ಕಾಸ್ ಇರ್ತದೆ, ಅವೆರಡನ್ನು ಸ್ಕ್ವೇರ್ ಮಾಡಿದಾಗ ಮಧ್ಯದ ತ್ರಿಕೋನಕ್ಕೆ ಸಮಾನ ಆಗಿರ್ತದೆ. ತ್ರಿಕೋನದಲ್ಲಿ ಕೊನೆಗೆ ಒಂದಂತ ಬರ್ದಿರ್ತೀವಿ ನಾವು ಸೂಪರ್ ಎಕ್ಸಾಗೋನ್ ಮಾದರಿಯಲ್ಲಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು ಒನ್ ಅನ್ನೋ ಪೈಥಾಗೊರಸ್ನ ಪ್ರಮೇಯನೂ ಇದರಿಂದ ಪ್ರೂವ್ ಮಾಡಬಹುದು. ಅದರಂತೆ ರಿವರ್ಸ್ ಆಗಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಅದನ್ನೇ, ಮತ್ತು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಅಂತ ನಾವು ಅಲ್ಲಿ ಮಾಡ್ಕೋಬಹುದು. ಈ ಎಲ್ಲಾ ಸೂತ್ರಗಳನ್ನ ಮಾಡೆಲ್ ತರ ನಾವು ಮಾಡಬಹುದು. ಈಗ ಕೀರ್ತಿ ಅವರು ತಮ್ಮ ವರ್ಗ ಕೋಣೆಯಲ್ಲಿ ಇವುಗಳನ್ನೆಲ್ಲ ಈ ಬೋಧನೋಪಕರಣಗಳನ್ನು ಉಪಯೋಗ ಮಾಡಿ ಒಂದು ಗಣಿತ ಪ್ರಯೋಗಾಲಯದ ಈ ಉಪಕರಣವನ್ನು

0: ಮಾಡಬಹುದು. ಸೊ ಇದು ಆಕ್ಟಿವಿಟಿನೂ ಆದಂಗೆ ಆಕೈತಿ, ನೆನಪಿಡಿಕೊಳ್ಳುವಂತ ಸಾಧನ ಆಗುತ್ತೆ, ಮತ್ತು ನಿತ್ಯ ಜೀವನದಲ್ಲಿ ಎಲ್ಲಿ ಬಳಸ್ತೀವಿ ಅನ್ನೋದನ್ನ ತಿಳ್ಕೊಂಡಂಗೂ ಆಗುತ್ತೆ.
1: ಈ ಸೂಪರ್ ಹೆಕ್ಸಾಗೋನಲ್ ಮಾಡೆಲ್ ಒಂದನ್ನ ನೀವು ತಯಾರು ಮಾಡಿ ಮುಂದಿಟ್ಕೊಂಡು ಸೂತ್ರಗಳ ಪಟ್ಟಿಯೊಂದಿಗೆ ಅದನ್ನ ಹೊಂದಾಣಿಕೆ ಹಾಕಿದಾಗ ಸರಳವಾಗಿ 30 ಸೂತ್ರಗಳನ್ನ ನೆನಪಿಟ್ಕೊಳ್ಬಹುದು ಅನ್ನೋದನ್ನ ಸರ್ ನೀವು ಹೇಳಿದ್ರಿ. ಇನ್ನ ನಾವು ಟ್ರಿಗ್ನೋಮೆಟ್ರಿ ತ್ರಿಕೋನ ಮಿತಿ ಅಂತ ಹೇಳಿದ್ರೆ ಇದು ಕೇವಲ ಪಠ್ಯ ಪುಸ್ತಕದಲ್ಲಿ ಕಲಿಯುವಂತಹ ವಿಷಯ, ಪುಸ್ತಕಕ್ಕೆ ಸೀಮಿತ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಇದು ಪ್ರಾಯೋಗಿಕವಾಗಿ ಬಹಳಷ್ಟು ನಿತ್ಯ ಜೀವನದಲ್ಲಿ ಇದರ ಅಳವಡಿಕೆ ಇದೆ ಅನ್ನೋದು ನೀವು ಹೇಳುವ ವಿಷಯಗಳಿಂದ ಗೊತ್ತಾಯ್ತು.
0: ಇದು ನೆನಪಿಟ್ಟುಕೊಳ್ಳುವ ಜೊತೆಗೆ ಪ್ರೂವ್ ಮಾಡುವುದನ್ನು ಬರ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳೋದು ಒಂದು ಅಂಶ, ಪ್ರೂವ್ ಮಾಡೋದು ಇನ್ನೊಂದು ಅಂಶ. ಅಂದ್ರೆ ಒಂದು ನಾನು ಉದಾಹರಣೆ ಈ ಮಾದರಿ ಮೂಲಕ ಹೇಳೋದಂದ್ರೆ ಏನು, ಸೆಕ್ಸ್ ಸ್ಕ್ವೇರ್ ತೀಟಾ ಮತ್ತು -1 ಅನ್ನ ಕಳೆದಾಗ ಅದರದ್ದು ಬಲಭಾಗಕ್ಕೆ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಬರ್ತದೆ. ಸೆಕ್ಸ್ ಸ್ಕ್ವೇರ್ ತೀಟಾ ಅಂದ್ರೆ 1 - cos² θ. -1 ಅಂತ ಮಾಡಿದಾಗ ಲಸಾ ತೆಗೆದಾಗ ಅದು ಮೇಲೆ ಸೈನ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ ಬರೋದ್ರಿಂದ ಅದು ಟ್ಯಾನ್ ಸ್ಕ್ವೇರ್ ಬರ್ತದೆ. ಅದನ್ನು ಸಹಿತ ನಾವು ಪ್ರೂವ್ ಮಾಡಬಹುದು ಅಂತ ಹೀಗೆ. ಮತ್ತು 1 + tan² ಕೊಟ್ಟು ಸೆಕ್ಸ್ ಸ್ಕ್ವೇರ್ ಬರ್ತದೆ. ಅಂದ್ರೆ ಇಲ್ಲಿ ಟ್ಯಾನ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಬರ್ತದೆ. ಲಸಾ ತೆಗೆದಾಗ ಅದು ಉಳಿಯೋದು ನಮಗೆ ತಳಗ ಕಾಸ್ ಉಳಿಯೋದ್ರಿಂದ ಅದರದ್ದು ಬೆಲೆ ಸೆಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಕೊಟ್ಟು ರೈಟ್ ಹ್ಯಾಂಡ್ ಸೈಡ್ ಅನ್ನು ಐಡೆಂಟಿಟಿ ಪ್ರೂವ್ ಮಾಡುವುದನ್ನು ಕೂಡ ಇಲ್ಲಿ ಕಲಿಬಹುದು.
2: ಇನ್ನೊಂದು ಮೇಡಮ್, ಹಳೆ ಕಾಲದಲ್ಲೆಲ್ಲ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿಸ್ತಿದ್ರು ನಮ್ಮ ಪೂರ್ವಜರೆಲ್ಲ. ಆ ದೇವಸ್ಥಾನದ ಎತ್ತರ ಎಲ್ಲ ಹೆಂಗ್ ಕಂಡು ಹಿಡಿತಿದ್ರು ಅಂದ್ರೆ ಈ ತ್ರಿಕೋನಮಿತಿಯನ್ನು ಬಳಸಿನ ಎತ್ತರವನ್ನ ಕಂಡು ಹಿಡಿತಿದ್ರು. ಅಲ್ಲಿ ಕೂಡ ಈ ಕೋನ ಗೊತ್ತಿರಬೇಕು ಅಂತರ, ನಾವು ದೇವಸ್ಥಾನದಿಂದ ನಾನು ಎಷ್ಟು ದೂರದಲ್ಲಿ ನಿಂತಿದ್ದೇನೆ ಅಂತ ಸಿಕ್ಕಿಬಿಟ್ರೆ ದೇವಸ್ಥಾನದ ಎತ್ತರ ಕೂಡ ನಾವು ಕಂಡು ಹಿಡಿಬಹುದು. ಅದೇ ರೀತಿ ನಾವು ದೇವಸ್ಥಾನದ ಎತ್ತರ, ಬೆಟ್ಟ ಗುಡ್ಡಗಳ ಎತ್ತರ, ಯಾವುದೇ ಮಾನ್ಯುಮೆಂಟ್ ಆಯ್ತು ಏನಾದ್ರೂ ಎತ್ತರ ಕಂಡು ಹಿಡಿಬೇಕಂದ್ರೆ ಟ್ರಿಗ್ನೋಮೆಟ್ರಿ ನೆಸೆಸರಿ.
1: ಸರ್, ಈಗ ಗಣಿತ ಆಗಿರ್ಲಿ ಈ ಟ್ರಿಗ್ನೋಮೆಟ್ರಿ ತ್ರಿಕೋನ ಮಿತಿ ಆಗಿರ್ಲಿ ಇದು ಕಠಿಣ ಅಂತ ಹೇಳಿ ಭಯ ಪಟ್ಕೊಳ್ಳೋ ಮಕ್ಕಳಿಗೆ ನೀವೇನ್ ಹೇಳಿಕ್ ಇಷ್ಟಪಡ್ತೀರಿ ಕೊನೆಯದಾಗಿ?
0: ಭಯ ಪಟ್ಕೊಳ್ಳೋ ಮಕ್ಕಳಿಗೆ ಆನ್ಯುವಲ್ ಡೇ ದಿನ ಅವರು ರಂಗೋಲಿಯನ್ನ ಸ್ಪರ್ಧೆಯನ್ನ ಏರ್ಪಡಿಸಿರ್ತಾರೆ ಸ್ಕೂಲ್ ನಲ್ಲಿ. ನೀವು ತ್ರಿಕೋನ ಮಿತಿ ಮೇಲೆ ಯಾವ್ದಾದ್ರು ಒಂದು ಮಾದರಿಯನ್ನ ಚಿತ್ರ ಬಿಡಿಸ್ರಿ ಅಂತಂದ್ರೆ ಅವ್ರು ಬೇರೆ ಬೇರೆ ಕಲರ್ದ ಇವುಗಳನ್ನ ತಂದು ಸೂಪರ್ ಹೆಕ್ಸಾಗೋನ್ ಚಂದಾಗಿ ತೆಗೆದು ಅವಕ್ಕೆ ಸೈನ್ ಕಾಸ್ ಟ್ಯಾನ್ ಸೆಕ್ ಕೊಸೆಕ್ ಬರೆದು ಇವೆಲ್ಲ 30 ಐಡೆಂಟಿಟಿಗಳನ್ನ ಬರೆದು ಬಿಟ್ರೆ ಅವರೇ ಫಸ್ಟ್ ಪ್ರೈಸ್ ತಗೊಂಡಂತ ಶಾಲೆಗಳ ವಿದ್ಯಾರ್ಥಿಗಳನ್ನ ನಾವು ನೋಡಿವಿ. ಅದನ್ನು ಹೀಗೆ ಅವರಲ್ಲಿ ಅಭಿರುಚಿಯನ್ನು ಹುಟ್ಟಿಸಿ ಅವರಿಗೆ ಅದನ್ನ ಈ ರೀತಿ ಕಾಂಪಿಟೇಷನಲ್ಲಿ ಎಲ್ಲಾ ಐಡೆಂಟಿಟೀಸ್ನು ಬರೀತಾರೆ ಮತ್ತು ಅವುಗಳನ್ನ ನೆನಪಿಟ್ಟುಕೊಳ್ಳುವಂತ ಒಂದು ಈ ಮಾದರಿಯನ್ನ ಅವರು ಅಲ್ಲಿ ರಂಗೋಲಿಯಲ್ಲಿ ಬಿಡಿಸ್ತಾರೆ. ಅವರ ಅಭಿರುಚಿ ಹೆಚ್ಚಿಸುವಲ್ಲಿ ಇದೊಂದು ಒಳ್ಳೆಯ ಪಾತ್ರ ಅಂತ ನನಗೆ ಅನಿಸ್ತದೆ.
1: ಒಳ್ಳೆಯದು ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಹಾಗೂ ಶ್ರೀಮತಿ ಕೀರ್ತಿ ನಾಗಾವಿ ಅವರ, ಇದುವರೆಗೆ ನೀವು ಈ ತ್ರಿಕೋನ ಮಿತಿ ಹಾಗೂ ಸೂಪರ್ ಹೆಕ್ಸಾಗೋನಲ್ ಮಾಡೆಲ್ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾಹಿತಿಗಳನ್ನ ಕೊಟ್ರಿ. ಮಕ್ಕಳು ಈ ವಿಷಯವನ್ನ ತಿಳ್ಕೊಂಡು ಗಣಿತವನ್ನ ಸುಲಭವಾಗಿ, ತ್ರಿಕೋನ ಮಿತಿಯನ್ನ ಸುಲಭವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು.
2: ಧನ್ಯವಾದಗಳು.
3: ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ಕಿಳಿ.
4: ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾರ ಮಂಗಲ ಕಾರ್ಯಾಲಯ, ಓಲ್ಡ್ DSP ಆಫೀಸ್ ಹತ್ತಿರ, ಧಾರವಾಡ 580008. ಮೊಬೈಲ್ ಸಂಖ್ಯೆ 83106-88071. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 83106-88071.

0: ಸೊಗಸು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ.
0: ಗಣಿತವ ಕಲಿತು ತಿಳಿಯುವುದ ಸೊಗಸು, ಗಣಿತವ ಕಲಿತು ತಿಳಿಯುವುದ ಸೊಗಸು.
2: ಇದುವರೆಗೆ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
3: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುವರೆ ಈಗ ಸಮಯ ಸರಿಯಾಗಿ 7:32:05.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
5: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
4: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ

0: ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
1: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸಲ್ಗಳನ್ನು ಬುಕ್ ಮಾಡಬಹುದು.
0: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
2: ಆತ್ಮೀಯ ಕೇಳುಗರೆ,
3: ಯೋಗ ಪೂರ್ಣ ಧರಣಿ.
2: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
4: ಇಳುವರಿ ಈ ಬೆಳಗ್ಗೆ 8:30 ಬಾನುಲಿ ಭಿತ್ತಿಯಿಂದ ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ನಿವೃತ್ತ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿಯಾದ ಡಾಕ್ಟರ್ ಅನುರಾಧ ಕಟ್ಟಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಮಾಮ ಸಹನ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ದ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500 ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ

0: ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ದತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21ರಂದು ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೊ ಅವರೊಂದಿಗೆ ಮಾತನಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಪಲಾವ್ ದೇಶದ ಧ್ವಜ ಹೊಂದಿದ್ದ ಎಂಟಿ ಸೆಟ್ಟೆಬೆಲ್ಲೋ ವಾಣಿಜ್ಯ ಹಡಗಿನ ಮೇಲಿನ ಇಂತಹ ದಾಳಿಗಳು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಎಂದು ಡಾ ಜಯಶಂಕರ್ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು, ನಾಪತ್ತೆಯಾಗಿದ್ದ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಉನ್ನತ ಅಧಿಕಾರಿಗೆ ಸಮನ್ಸ್ ಜಾರಿಗೊಳಿಸಿ ಭಾರತ ಸರ್ಕಾರ ವಿವರಣೆ ಕೇಳಿದೆ. ನಾಗರಿಕ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಅಂತಾರಾಷ್ಟೀಯ ಕಡಲ ವ್ಯಾಪಾರದ ಸುರಕ್ಷತೆ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ, ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು

0: ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ನಿರ್ಮಾಣ, ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ನಿನ್ನೆ ನಡೆದ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ದತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ದ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಇಂದಿನ ಕಾರ್ಯಕ್ರಮದ ವಿಷಯ ಥೈರಾಯ್ಡ್ ಮತ್ತು ಮೆಟಬಾಲಿಸಂ, ಇದಕ್ಕೆ ಯೋಗ ಹೇಗೆ ಸಹಾಯ ಮಾಡುತ್ತದೆ ಎಂದು. ಒಂದು ಪ್ರಶ್ನೆಯಿಂದ ಆರಂಭಿಸೋಣ. ನಿಮಗೆ ಯಾವಾಗಲಾದರೂ ಹೀಗೆ ಅನಿಸಿದ್ದೆ, ನಾನು ಹೆಚ್ಚು ತಿನ್ನುವುದಿಲ್ಲ ಆದರೂ ತೂಕ ಹೆಚ್ಚಾಗುತ್ತದೆ, ಸಾಕಷ್ಟು ನಿದ್ರೆ ಮಾಡಿದರೂ ದಣಿವು ಹೋಗುತ್ತಿಲ್ಲ, ಯಾವ ಕೆಲಸ ಮಾಡಲು ಉತ್ಸಾಹವೇ ಇಲ್ಲ ಅಂತ? ಈ ಲಕ್ಷಣಗಳ ಹಿಂದೆ ಕೆಲವೊಮ್ಮೆ ನಮ್ಮ ದೇಹದ ಮೆಟಬಾಲಿಸಂ ನಿಧಾನವಾಗಿರುವುದು ಕಾರಣವಾಗಿರಬಹುದು. ಹಾಗಾದರೆ ಮೆಟಬಾಲಿಸಂ ಎಂದರೇನು? ಸರಳವಾಗಿ ಹೇಳುವುದಾದರೆ, ನಾವು ತಿನ್ನುವ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವ ದೇಹದ ಎಲ್ಲಾ ರಾಸಾಯನಿಕ ಕ್ರಿಯೆಗಳ ಒಟ್ಟು ಪ್ರಕ್ರಿಯೆಯೇ ಮೆಟಬಾಲಿಸಂ. ನಾವು ಉಸಿರಾಡುವುದು, ನಡೆಯುವುದು, ಯೋಚಿಸುವುದು, ಹೃದಯ ಬಡಿಯುವುದು, ದೇಹದ ಉಷ್ಣಾಂಶವನ್ನು ಕಾಪಾಡಿಕೊಳ್ಳುವುದು, ಇವೆಲ್ಲವೂ ಮೆಟಬಾಲಿಸಂನ ಭಾಗ. ಈ ಮೆಟಬಾಲಿಸಂ ಅನ್ನು ನಿಯಂತ್ರಿಸುವ ಪ್ರಮುಖ ಗ್ರಂಥಿಯೇ ಥೈರಾಯ್ಡ್. ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿರುವ ಚಿಟ್ಟೆಯ ಆಕಾರದ ಥೈರಾಯ್ಡ್ ಗ್ರಂಥಿ T3 ಮತ್ತು T4 ಎಂಬ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ. ಈ ಹಾರ್ಮೋನ್ಗಳನ್ನು ನಮ್ಮ ದೇಹದ ವೇಗ ನಿಯಂತ್ರಕ ಎಂದು ಕರೆಯಬಹುದು. ಕಾರಿನ ಆಕ್ಸಿಲರೇಟರ್ ವಾಹನದ ವೇಗವನ್ನು ನಿಯಂತ್ರಿಸುವಂತೆ ಥೈರಾಯ್ಡ್ ಹಾರ್ಮೋನ್ಗಳು ದೇಹದ ಮೆಟಬಾಲಿಸಂ

0: ಅನ್ನು ನಿಯಂತ್ರಿಸುತ್ತವೆ. ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡದಿದ್ದರೆ ಏನಾಗುತ್ತದೆ? ವಿಶೇಷವಾಗಿ ಹೈಪೋಥೈರಾಯ್ಡಿಸಮ್, ಅಂದರೆ ಥೈರಾಯ್ಡ್ ಹಾರ್ಮೋನುಗಳು ಕಡಿಮೆಯಾದಾಗ ಮೆಟಬಾಲಿಸಮ್ ನಿಧಾನವಾಗುತ್ತದೆ, ಶಕ್ತಿ ಉತ್ಪಾದನೆ ಕಡಿಮೆಯಾಗುತ್ತದೆ, ದಣಿವು ಹೆಚ್ಚಾಗುತ್ತದೆ, ತೂಕ ಹೆಚ್ಚಾಗಬಹುದು, ಚಳಿ ಹೆಚ್ಚು ಅನಿಸಬಹುದು, ಮಲಬದ್ಧತೆ ಉಂಟಾಗಬಹುದು. ಬಹಳ ಜನರು ತೂಕ ಹೆಚ್ಚಾದಾಗ ಕೇವಲ ಆಹಾರವೇ ಕಾರಣ ಎಂದು ಭಾವಿಸುತ್ತಾರೆ. ಆದರೆ ಕೆಲವೊಮ್ಮೆ ಸಮಸ್ಯೆ ಆಹಾರದ್ದಲ್ಲ, ಆಹಾರವನ್ನು ಬಳಸುವ ದೇಹದ ಸಾಮರ್ಥ್ಯದಲ್ಲಿರಬಹುದು. ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ: ಯೋಗವು ಥೈರಾಯ್ಡ್ ಸಮಸ್ಯೆಯನ್ನು ಗುಣಪಡಿಸಬಹುದೇ? ಇದಕ್ಕೆ ಉತ್ತರ: ಯೋಗವು ಥೈರಾಯ್ಡ್ ಕಾಯಿಲೆಗೆ ನೇರ ಔಷಧಿಯಲ್ಲ, ಆದರೆ ಥೈರಾಯ್ಡ್ ಆರೋಗ್ಯವನ್ನು ಬೆಂಬಲಿಸುವ ಜೀವನ ಶೈಲಿಯ ಪ್ರಮುಖ ಭಾಗವಾಗಿದೆ. ಹೇಗೆ? ಮೊದಲನೇದಾಗಿ, ಯೋಗ ದೇಹದಲ್ಲಿ ಚಲನೆಯನ್ನು ಹೆಚ್ಚಿಸುತ್ತದೆ. ಹೈಪೋಥೈರಾಯ್ಡಿಸಮ್ ಇರುವ ಅನೇಕ ಜನರು ದಣಿವಿನಿಂದ ವ್ಯಾಯಾಮವನ್ನೇ ಬಿಡುತ್ತಾರೆ, ಆದರೆ ದೇಹ ಹೆಚ್ಚು ನಿಷ್ಕ್ರಿಯವಾದಷ್ಟು ಮೆಟಬಾಲಿಸಮ್ ಇನ್ನಷ್ಟು ನಿಧಾನವಾಗಬಹುದು. ಯೋಗದ ವಿಶೇಷತೆ ಏನೆಂದರೆ ಅದು ದೇಹವನ್ನು ನಿಧಾನವಾಗಿ, ಸುರಕ್ಷಿತವಾಗಿ ಮತ್ತು ಸಮಗ್ರವಾಗಿ ಚಲನೆಗೆ ತರಿಸುತ್ತದೆ. ತಾಡಾಸನ, ತ್ರಿಕೋನಾಸನ, ಭುಜಂಗಾಸನ, ಉಷ್ಟ್ರಾಸನ, ಸೂರ್ಯ ನಮಸ್ಕಾರ ಮುಂತಾದ ಆಸನಗಳು ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತವೆ. ಸ್ನಾಯುಗಳು ಕೆಲಸ ಮಾಡಿದಾಗ ದೇಹದ ಶಕ್ತಿ ಬಳಕೆ ಹೆಚ್ಚಾಗುತ್ತದೆ. ಇದು ಮೆಟಬಾಲಿಕ್ ಚಟುವಟಿಕೆಯನ್ನು ಬೆಂಬಲಿಸುತ್ತದೆ. ಯೋಗ ಉಸಿರಾಟವನ್ನು ಸುಧಾರಿಸುತ್ತದೆ. ನಾವು ಆಳವಾಗಿ ಉಸಿರಾಡಿದಾಗ ಹೆಚ್ಚು ಆಮ್ಲಜನಕ ದೇಹದ ಜೀವಕೋಶಗಳಿಗೆ ತಲುಪುತ್ತದೆ. ಆಮ್ಲಜನಕವು ಶಕ್ತಿ ಉತ್ಪಾದನೆಯ ಪ್ರಮುಖ ಅಂಶವಾಗಿದೆ. ಆದ್ದರಿಂದ ಉತ್ತಮ ಉಸಿರಾಟವು ಉತ್ತಮ ಶಕ್ತಿ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಯೋಗವು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ಬಹಳ ಮುಖ್ಯವಾದ ವಿಷಯ. ಒತ್ತಡ ಹೆಚ್ಚಾದಾಗ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಹೆಚ್ಚಾಗುತ್ತದೆ. ದೀರ್ಘಕಾಲದ ಒತ್ತಡವು ಹಾರ್ಮೋನಿನ ಸಮತೋಲನ ಮೇಲೆ ಪರಿಣಾಮ ಬೀರಬಹುದು. ಯೋಗ ಮತ್ತು ಪ್ರಾಣಾಯಾಮವು ದೇಹವನ್ನು ವಿಶ್ರಾಂತಿಯ ಸ್ಥಿತಿಗೆ ತಂದು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ವಿಶೇಷವಾಗಿ ನಾಡಿಶೋಧನ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ ಇವು ಮನಸ್ಸನ್ನು ಶಾಂತಗೊಳಿಸಿ ನರಮಂಡಲದ ಸಮತೋಲನವನ್ನು ಬೆಂಬಲಿಸುತ್ತವೆ. ಇದರ ಜೊತೆಗೆ ನಿದ್ರೆಯೂ ಕೂಡ ಬಹಳ ಮುಖ್ಯ. ಥೈರಾಯ್ಡ್ ಆರೋಗ್ಯಕ್ಕಾಗಿ ದಿನನಿತ್ಯ ಏನು ಮಾಡಬಹುದು? ಪ್ರತಿದಿನ 20-30 ನಿಮಿಷ ಯೋಗಾಭ್ಯಾಸ, 10 ನಿಮಿಷ ಪ್ರಾಣಾಯಾಮ, ಉತ್ತಮ ನಿದ್ರೆ, ನಿಯಮಿತ ಆಹಾರ, ಒತ್ತಡ ನಿರ್ವಹಣೆ ಇವುಗಳನ್ನು ಜೀವನದ ಭಾಗವಾಗಿಸಿಕೊಳ್ಳಿ. ಮೆಟಬಾಲಿಸಂನ ಆರೋಗ್ಯವು ಕೇವಲ ತೂಕದ ಬಗ್ಗೆ ಅಲ್ಲ, ಅದು ಜೀವನದ ಉತ್ಸಾಹದ ಬಗ್ಗೆ. ಈ ಉತ್ಸಾಹವನ್ನು ಉಳಿಸಿಕೊಳ್ಳಲು ಯೋಗವನ್ನು ನಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳಿ. ಧನ್ಯವಾದಗಳು.
1: ಇದುವರೆಗೂ ಮಾತನಾಡಿದವರು ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಕಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.

0: సాంఖ్యం శ్రీరామదూతం శిరస నమామి.
1: ಪ್ರಚಂಡ ಪುಟಾಣಿಗಳು ಚಿತ್ರದ ಗೀತೆ ಇದು. ಕೇಳಿ ಬರುತ್ತಿರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಚಿರವಿಖ್ಯಾತ ನಿನ್ನಯ ಶೌರ್ಯ ಪ್ರತಾಪ.
1: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.

0: ಬಾನುಲಿಯ ಭಿತ್ತಿಯಿಂದ
1: ಇಂದಿನ ಕಾರ್ಯಕ್ರಮದಲ್ಲಿ
2: ಆಕಾಶವಾಣಿಯ ವಿಶ್ರಾಂತ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಅನುರಾಧ ಕಟ್ಟಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಮಾಯಾ ರಾಮನ್.
0: ನಮಸ್ಕಾರ ಶ್ರೋತೃಗಳೇ, ಆಕಾಶವಾಣಿ ಅನ್ನುವಂತಹ ಒಂದು ದೊಡ್ಡ ಬಳ್ಳಿ ದೇಶಾದ್ಯಂತ ಹಬ್ಬಿ ತನ್ನ ಸಾಂಸ್ಕೃತಿಕ ಪರಿಮಳವನ್ನ ಎಲ್ಲೆಡೆ ಪಸರಿಸ್ತಾದ.
2: ಅದಕ್ಕೀಗ 90 ವರ್ಷದ ಸಂಭ್ರಮ. ಆ ನಿಟ್ಟಿನೊಳಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿವಿ. ಅದಕ್ಕಾಗಿ ಧಾರವಾಡ ಆಕಾಶವಾಣಿ ಕೂಡ ಬಾನುಲಿ ಭಿತ್ತಿಯಿಂದ ಅನ್ನುವ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದೆ. ಈ ಬಾನುಲಿ ಒಳಗ ಆಕಾಶವಾಣಿ ಒಳಗ ಕಾರ್ಯಕ್ರಮಗಳು ಅನ್ನೋ ಪುಷ್ಪಗಳನ್ನ ಅರಳಿಸಿ ಅದರ ಅನರ್ಘ್ಯ ಪರಿಮಳವನ್ನ ಸವಿಯೋಹಂಗ ಮಾಡಿದಂತಹ ಅನೇಕ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಅವರ ಮಾತುಗಳನ್ನ ನಿಮ್ಮವರಿಗೆ ನಾವು ತಲುಪಿಸಿವಿ. ಅದರೊಳಗೂ ಧಾರವಾಡ ಆಕಾಶವಾಣಿ ಸಾಹಿತ್ಯದ ದಿಗ್ಗಜರನ್ನ, ಸಂಗೀತದ ದಿಗ್ಗಜರನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದಂತಹ ದೊಡ್ಡ ವೇದಿಕೆ ಅಂದ್ರ ಧಾರವಾಡ ಆಕಾಶವಾಣಿ. ಅಂತಹ ಆಕಾಶವಾಣಿಯೊಳಗ ಕಾರ್ಯ ಮಾಡಿದಂತಹ ಅನೇಕ ಪ್ರಸಾರಕರ ಮಾತುಗಳನ್ನ ನಿಮ್ಗೆ ಕೇಳಿಸಿವಿ. ಅಂತಹ ಪ್ರಸಾರಕರಲ್ಲಿ ಒಬ್ರು ಡಾಕ್ಟರ್ ಅನುರಾಧ ಕಟ್ಟಿ ಇವತ್ತ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಅನುರಾಧ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮಾಯ. ಬಹಳ ಜನ ನಂದು ಮತ್ತು ನಿನ್ನ ಧ್ವನಿಯನ್ನ ಕನ್ಫ್ಯೂಸ್ ಮಾಡ್ಕೋತಿದ್ರು. ನಾನ್ ಇಂಟರ್ವ್ಯೂ ಮಾಡಿದಾಗ ರೇ ಮಾಯಾ ಅವ್ರು ಮಾಡಿದ್ರು, ನಿಮ್ ಹೆಸರು ಹೇಳಿದ್ರು ಅಂತಿದ್ರು, ಕನ್ಫ್ಯೂಸ್ ಮಾಡ್ಕೋತಿದ್ರು. ಬಹುಶಃ ಆ ಬಾಂಧವ್ಯನ ನನ್ನನ್ನ ನಿನ್ನ ಈ ಮೈಕ್ ಎದುರುಗಡೆ ತಂದು ಕೂರಿಸಿದೆ.
0: ಇವತ್ತಿಬ್ರು ಕೂಡ ಒಂದೇ ವೇದಿಕೆ ಒಳಗೆ ಕೂತ್ ಮಾತಾಡುವಂತಹ ಒಂದು
3: ಸುಯೋಗ. ನಂದು ಇನ್ನೂ ಒಂದು ಸುಯೋಗ ಹೇಳ್ಬೇಕಂದ್ರೆ, ನಾನು ಆಕಾಶವಾಣಿ 32 ವರ್ಷ ಕೆಲಸ ಮಾಡಿದೆ. ಇಷ್ಟು ಉದ್ದಕ್ಕೂ ಮೈಕ್ ನಮ್ ಸಂಗಾತಿ ಇದ್ದಂಗೆ, ಒಂದು ಆಪ್ತ ಗೆಳತಿ ಇದ್ದಂಗೆ. ಅಂತ ಮೈಕ್ ಮುಂದೆ ಕೂಡ ಕುತ್ಕೊಂಡು ಸಾವಿರಾರು ಜನರು ಇಂಟರ್ವ್ಯೂ ಮಾಡಿದ ನಾನು ಇವತ್ತು ಇಂಟರ್ವ್ಯೂ ಕೊಡೋದು ಅಂತಂದ್ರೆ ಆಮೇಲೆ ಒಂದು ಒಳ್ಳೆಯ ಯೋಗ ಅಂತ ಅನಿಸ್ತು ನಂಗೆ. ಯಾಕಂದ್ರೆ ಕೇಳುಗರೇ ನಮಸ್ಕಾರ ಅಂತ ನಾ ಹಿಂಗ್ ಕಾರ್ಯಕ್ರಮ ಆರಂಭಕ್ಕೆ ಹೇಳ್ತಿದ್ದೆ. ನನ್ಗೆ ಹೊಸಪೇಟೆಯೊಳಗೆ ಎಲ್ಲರೂ ಅಂತಿದ್ರು, ಮೇಡಮ್ ವೇದಿಕೆ ಮೇಲೆ ಕೂತ್ಕೊಂಡು ಅವ್ರಿಗೆ ಎಲ್ಲಾರ್ದು ಹೆಸರು ಹೇಳಿ, ಇಷ್ಟೆಲ್ಲ ಹೇಳೋದಕ್ಕೆ 5-6 ನಿಮಿಷ ಹೋಗ್ತಿತ್ತು, ಶಾರ್ಟ್ ಆಗಿ ಎಲ್ಲರಿಗೂ ಹೆಂಗ್ ತಲುಪಿಸಬಹುದು ಅನ್ನೋದು ಆ ಎರಡೇ ಶಬ್ದದೊಳಗೆ ನಮಗ್ ನೀವು ಕಟ್ಟಿಕೊಟ್ರಿ ಅಂತಿದ್ರು. ಹಂಗ ಹೇಳೋ ಭಾಗ್ಯ ಇವತ್ತು ಈ ಆಕಾಶವಾಣಿ ಸಂದರ್ಶನ ತಂದ್ಕೊಡ್ತು, ಅದಕ್ಕೆ ಧನ್ಯವಾದ ಹೇಳ್ತಾನೆ ಆರಂಭ.
0: ನನಗನ್ನಿಸ್ತದೆ ಬಹಳ ಸಂತೋಷ ಆಗಿರ್ಬೇಕಲ್ಲ.
3: ಬಹಳ ಸಂತೋಷ ಆಗಿದೆ, ಯಾಕಂದ್ರೆ ಈ ಸ್ಟುಡಿಯೋ, ಈ ಮೈಕು, ಈ ಆಕಾಶವಾಣಿ ನಮ್ಗೆ ಬರೀ ಹೊಟ್ಟೆಪಾಡಿನ ಜೀವನ ಅಲ್ಲ,
0: ಇಡೀ ಜೀವನ ಸಂಸ್ಕೃತಿಯನ್ನ
3: ಕಟ್ಟಿಗೆ ಆಹಾರ ಬೇಕು. ಅದು ಒಂದು ಹಂತದವರೆಗೆ ಉಪವಾಸ ಇರೋದನ್ನು ನಮ್ ಬದುಕು ಕಲ್ಸ್ಬಿಟ್ಟಿರ್ತದೆ. ಆದ್ರೆ ಆ ಉಪವಾಸ ಮತ್ತು ಹೊಟ್ಟೆ ತುಂಬಿದ್ರ ಮಧ್ಯದ ಗ್ಯಾಪ್ ಏನಿರುತ್ತಲ್ಲ,

0: ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಜೀವನಕ್ಕೇನ್ ಬೇಕು? ಮಾತು ಬೇಕು, ಮೌನ ಬೇಕು. ಮೌನವನ್ನ ಹೆಂಗ್ ಆರಾಧಿಸ್ಬೇಕು, ಮೌನದಲ್ಲಿಯೇ ಶಕ್ತಿಯನ್ನ ಹೆಂಗ್ ಹುಡುಕೊಳ್ಬೇಕು. ಬಹಳ ಶಕ್ತಿ ಇರ್ತದ ಮೌನದಲ್ಲಿ, ಮಾತಿನಕ್ಕಿಂತ. ಮಾತಿಗೆ ಒಂದ್ ಮಿತಿ ಇರ್ತದಲ್ಲ, ಶಬ್ದಗಳಿರ್ತದ, ಅರ್ಥ ಇರ್ತದ, ಮಿತಿ ಇರ್ತದ. ನನಗೆ ಆಕಾಶವಾಣಿ ಹೇಳ್ಕೊಟ್ಟದ್ದು ಇದನ್ನ, ಮಾತು ಮತ್ತು ಮೌನ ಇವೆರಡರಲ್ಲಿಯ ಶಕ್ತಿ ಏನು, ಸತ್ವ ಏನು, ಬದುಕಿಗೆ ನಾವು ಎಷ್ಟು ಮಾತಾಡ್ಬೇಕು, ಕಡಿಮೆ ಎಷ್ಟು ಮಾತಾಡ್ಬೇಕು, ಹೆಚ್ಚಿಗೆ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು, ಅರ್ಥ ಹೆಂಗ್ ತುಂಬಬೇಕು, ಅದನ್ನು ಹೇಳ್ಕೊಡ್ತು. ಅದರ ಜೊತೆಗೆ ನಾವು ಒಂದು ಕಾರ್ಯಕ್ರಮ ಎಡಿಟ್ ಮಾಡ್ಬೇಕಾದ್ರೆ ಮಧ್ಯದ ಪಾಸ್ ಗಳನ್ನು ತೆಗಿತಾ ಹೋಗ್ತಿರ್ತೀವಿ. ದೊಡ್ಡ ಪಾಸ್ ಇರ್ತದ, ಸಣ್ಣ ಪಾಸ್ ಇರ್ತದ, ಎಲ್ಲಿ ಪಾಸ್ ಬೇಕು ಅಲ್ಲಿ ಜೋಡಿಸ್ತಿರ್ತೀವಿ. ಅಂದ್ರೆ ಆ ಸಣ್ಣ ಸ್ಪೇಸ್ ಬಹಳ ಅರ್ಥ ಕೊಡ್ತಿರ್ತದ.
1: ಖರೆಯದ,
0: ಇಡೀ ಒಂದು ಸಂದರ್ಶನ ಇರ್ಲಿ, ಒಂದು ಕಾರ್ಯಕ್ರಮ ಇರ್ಲಿ, ಅದನ್ನು ಎಬ್ಬಿಸಿ ನಿಲ್ಸೋದೆ ನನ್ನ ಪ್ರಕಾರ ಮಧ್ಯದಲ್ಲಿ ನಾವೇನ್ ಸಣ್ಣ ಮೌನಗಳನ್ನ ಸೇರಿಸ್ತಿರ್ತೀವಲ್ಲ ಅದು. ಸೊ ಮೌನದಲ್ಲಿ ಏನ್ ಶಕ್ತಿ ಅದಲ್ಲ ಅದನ್ನ ತಿಳ್ಕೊಳಕ್ ಇದು ಬರೀ ಆಕಾಶವಾಣಿ ನನಗೆ ತುತ್ತು ಹಾಕಿ ಬಳಸ್ತು. ಹೌದು, ಅದ್ರ ಜೊತೆ ಜೊತೆಗೆ ಬೌದ್ಧಿಕ ತುತ್ತು, ಬದುಕಿಗೆ ಏನ್ ಬೇಕು ಅದನ್ನು ಕೂಡ ಆಕಾಶವಾಣಿ ಕೊಡ್ತು. ಅದಕ್ಕೆ ಎಷ್ಟು ಆ ಋಣಭಾರವನ್ನು ಎಷ್ಟು ಜನ ಎತ್ತಿದ್ರು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ.
1: ಆಮೇಲೆ ಅನು ಕಂಡುಕೊಂಡಂತಹ ಈ ಆಕಾಶವಾಣಿ ಪ್ರಪಂಚ ಬಹಳ ದೊಡ್ಡದು, ಆದ್ರೆ ಇವತ್ತಿನ ಸಮಯ ಮಿತಿಯೊಳಗ ನಿಮಗೆ ಎಷ್ಟು ಹಂಚಿಕೊಳ್ಳಿಕ್ ಆಗ್ತದೋ ಅಷ್ಟು ನಮ್ಮ ಶ್ರೋತೃಗಳು
0: ಪ್ರಯತ್ನ ಮಾಡ್ತೇನೆ. ಮತ್ತೆ ಇದೇ ನೆನಪಿನ ಸರಣಿಯಲ್ಲಿ ನಾನು ಎಷ್ಟೋ ದಿವಸ ಇರ್ತೀನಿ ಅಂತ ಹೇಳಬಲ್ಲೆ.
1: ಆಮೇಲೆ ತಾವು ಪ್ರಸಾರ ನಿರ್ವಾಹಕರಾಗಿ ಆಕಾಶವಾಣಿಯನ್ನು ಪ್ರವೇಶ ಮಾಡಿದ್ದು, ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳೊಳಗ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಕಾರ್ಯ ಮಾಡಿರಿ ತಾವು. ಈ ಎಲ್ಲ ಕೆಲಸದ ಒಂದು ಸವಿಬುತ್ತಿ ನಿಮ್ ಜೊತೆಗದ, ಅದರೊಳಗಿನ ಬಹಳ ಮುಖ್ಯವಾದ ಸಂಗತಿಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೋಬೇಕು ಅನ್ನೋದು ನನ್ನ ಆಸೆ. ಮೊದಲಿಗೆ ಈ ಆಕಾಶವಾಣಿ ಅನ್ನುವಂತಹ ಪ್ರಪಂಚ ಯಾವ ರೀತಿಯಿಂದ ತಮ್ಮನ್ನ ಬರೆಸೆಳೆಯಿತು ಅಂತ ಅಂದ್ರೆ, ಅದಕ್ಕಾಗಿ ಒಂದು ಸ್ಫೂರ್ತಿ ಪ್ರೇರಣೆ ಅಂತ ಇರ್ತದಲ್ಲ, ಯಾವ್ದದು?
0: ನನಗೆ ಆಕಾಶವಾಣಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದು ಕನಸು. ಯಾಕೆಂದ್ರೆ ವಿದ್ಯಾರ್ಥಿ ದೆಸೆಯಲ್ಲಿನೇ ನಾನು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಬರ್ತಿದ್ದೆ. ಯುವಾಣಿ ವಿಭಾಗಕ್ಕೆ ಘಟಾನುಘಟಿಗಳನ್ನ ಇಲ್ಲಿ ಕಾಣ್ತಿದ್ದೆ ನಾನು ಅವಾಗ ಧಾರವಾಡ ಆಕಾಶವಾಣಿನಲ್ಲಿ. ನಾನು ಧಾರವಾಡದಲ್ಲಿ ಜರ್ನಲಿಸಂ MA ಮಾಡ್ತಾ ಇದ್ದೆ. ಅವಾಗ ಏನೋ ಒಂದು ಕಾರ್ಯಕ್ರಮ ಬೇಕು, ಇಂತಹದೊಂದು ವಿಶೇಷ ಕೆಲವು ದಿನಗಳು ಬರ್ತಾವಲ್ಲ, ಇಂಥವ್ರ ಬಗ್ಗೆ ಬೇಕು, ಹಿಂಗೇನಾರ ಇದ್ದಾಗ ಇಲ್ಲಿ ಅಧಿಕಾರಿಗಳೇ ಇಂಥದೊಂದು ಟಾಕ್ ಬೇಕಾಗಿದೆ ಮಾಡ್ಕೊಂಡ್ಬರ್ರಿ ನಾಳೆನೆ ಅಂತಂದ್ರೆ ಹಗಲು ರಾತ್ರಿ ಕುತ್ಕೊಂಡು ಬರಿತಿದ್ದೆ. ಅದು ಒಂಥರ ಈ ಆಕಾಶವಾಣಿ ಬರೀ ಒಂದು 10-5 ಇರೋ ಆಫೀಸ್ ಅಲ್ಲ. ಇದರಲ್ಲಿ ಅಂದ್ರೆ ಆಕಾಶದ ತುಂಬಾ ಯಾವ್ದಾವ್ದೋ ಮನೆಯೊಳಗೆ ಹೋಗ್ತದ, ಯಾರಿಗೋ ಸ್ಫೂರ್ತಿ ಆಗ್ತದೆ. ನಾವು ನೋಡಿರೋದೇ ಇಲ್ಲ ಅವ್ರನ್ನ, ಅವರಿಗೆ ನಾವು ಶಕ್ತಿ ತುಂಬತೀವಿ, ವಿಚಾರಗಳನ್ನ ತುಂಬತೀವಿ. ಈ ಸಂಸ್ಥೆಯೊಳಗೆ ಒಮ್ಮೆ ಕೆಲಸ ಮಾಡ್ಬೇಕಲ್ಲ ಅಂತ ನಂಗೆ ಬಹಳ ಅನಿಸ್ತಿತ್ತು,
1: ಆಸೆ ಆಗಿತ್ತು.
0: ಅವಾಗ ಆಮೇಲೆ ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವ್ರನ್ನೇ ಕಾಣ್ತಿದ್ದೆ ನಾನು. ಒಂದು ಆಫೀಸ್ ಅಲ್ಲಿ ಹೋದಾಗ ಒಬ್ರು ಕ್ಲರ್ಕ್, ಒಬ್ರು ಆಫೀಸರ್ ಈ ತರ ಇರ್ತಾರೆ, ಒಂದು ಆಫೀಸಿನ ಕಲ್ಪನೆ ಇರ್ತದ ನಮಗ್. ಬಟ್ ಆಕಾಶವಾಣಿಗೆ ಬಂದ್ರೆ ಆ ತರ ಇರ್ತಿರ್ಲಿಲ್ಲ. ಎಂತೆಂತ ಸ್ಟಾಲ್ ವಾರ್ಡ್ಸ್ ಅನ್ನು ನೋಡಿದಾಗ ಅವ್ರಿಗೆ ಇಂಥವ್ರ ಜೊತೆ ಕೆಲಸ ಮಾಡ್ಬೇಕಲ್ಲ ಅಂತ ನನ್ಗೆ ಅವಾಗ್ಲೇ ಅನಿಸ್ತಿತ್ತು. ನಾನು ಅವಾಗ ನಿನಗೆ ಸತ್ಯ ಹೇಳ್ತೀನಿ, ನಾನು ಆಕಾಶವಾಣಿ ಅನೌನ್ಸರ್ ಪರೀಕ್ಷೆ ಬರೆದಿದ್ದೆ, ನಾನು ಪಾಸ್ ಆಗಿದ್ದೆ. ನನಗೆ ಇಲ್ಲಿ ಅವರು ಫೋನ್ ಮಾಡಿನೂ ಹೇಳಿದ್ರು, MSK ಪ್ರಭು ಅಂತ ಅಧಿಕಾರಿ ಇದ್ರು
1: ಅವಾಗಿದ್ರು, ಹೌದು,
0: ಅವ್ರು ಹೇಳಿದ್ರು ನಿಮ್ಗೆ ಆರ್ಡರ್ ಬರ್ತದ ಅಂತ ಹೇಳಿ. ನಾನು ಅವಾಗ MA ಮುಗಿಸಿ, ಜರ್ನಲಿಸಂ MA ಮುಗಿಸಿ ಸಂಯುಕ್ತ ಕರ್ನಾಟಕದಲ್ಲಿ ಸಬ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದೆ. ಪ್ರಿಂಟ್ ಮೀಡಿಯಾದ ಲೋಕನೇ, ಅದು ಕಮ್ಯುನಿಕೇಶನ್, ಇದು ಕಮ್ಯುನಿಕೇಶನ್, ಅದು ಪ್ರಿಂಟ್ ಮೀಡಿಯಾ, ಇದು ಮಾತಿನ ಮೀಡಿಯಾ. ನನಗೆ ಅವ್ರು ಹೇಳಿದ್ರು ಇಲ್ಲ ನಿಮ್ಗೆ ಬರ್ತದ ಆರ್ಡರ್ ಅಂತ ಹೇಳಿ. ಆಯ್ತು, ಬಂದ್ಮೇಲೆ ನಾನು ಈ ರಿಸೈನ್ ಮಾಡ್ತಿರೋ ಮಾಡ್ಬೇಡ್ರಿ ಅಂದ್ರು. ನಾನು ಇಲ್ರಿ ಬರ್ಲಿ, ಬಂದ್ಮೇಲೆ ನಿಧಾನಕ್ ಮಾಡ್ತೀನಿ, ಅದೇನ್ ಸಮಸ್ಯೆ ಇಲ್ಲ ನಂಗೆ. ಅದೇನೋ ಆಫೀಸಿಯಲ್ ಏನೋ ಸಮಸ್ಯೆಗಳಾಯ್ತು, ಆರ್ಡ್ರೇ ಬರ್ಲಿಲ್ಲ, ಅದು ಫುಲ್ ಆರ್ಡ್ರೇ ಕ್ಯಾನ್ಸಲ್ ಆಗೋಯ್ತು. ಆಮೇಲೆ ನನಗ್ ಬಹುಶಃ ಇಲ್ಲಿ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿ ಬರೋ ಯೋಗ ಇತ್ತು. ಯಾಕಂದ್ರೆ ನನ್ನ ನಂಬಿಕೆ ಅದು ಎಷ್ಟು ಜನ ನಂಬ್ತಾರೆ ಅವ್ರವ್ರ ವ್ಯಕ್ತಿಗತ ನಂಬಿಕೆ. ನನ್ನ ನಂಬಿಕೆ ಏನಂದ್ರೆ ಎಲ್ಲ ಭಗವಂತನ ಕೈಯಲ್ಲಿ ಇರ್ತದ, ಅವನೇ ಪ್ಲಾನ್ ಮಾಡಿರ್ತಾನ, ಎಕ್ಸಿಕ್ಯೂಟ್ ಮಾಡ್ತಿರ್ತಾನ, ಅವ್ನ್ ನಂಬ್ಕೊಂಡು ಮುಂದೆ ಹೋಗೋದಷ್ಟೇ ನಮ್ ಕೆಲ್ಸ. ಸುಖ ದುಃಖ ಎರಡು ಅವನ ಪ್ಲಾನಿಂಗ್ ನಲ್ಲೇ ಇರ್ತದಂತ ನನ್ನ ಒಂದು ನಂಬಿಕೆ. ಆಕಾಶವಾಣಿ ನಭೋವಾಣಿ ಅಂತ ಬೇಂದ್ರೆ ಅವ್ರು ಕರಿತಿದ್ರು. ಅದು ಯಾಕೆ ನಭೋವಾಣಿ ಅಂತ ನನಗೆ ಇಲ್ಲಿ ಬಂದಾಗ ಅರ್ಥ ಆಯ್ತು. ಯಾಕಂದ್ರೆ ಇದು ಬರೀ ಒಂದು ಆಫೀಸ್ ಅಲ್ಲ, ಒಂದು ಕಚೇರಿ ಅಲ್ಲ, ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ವ್ಯಕ್ತಿಗೆ, ಪ್ರತಿಯೊಬ್ಬ ಮನಸ್ಸಿಗೆ ಒಂದು ಸಂಸ್ಕಾರವನ್ನ ತಲುಪಿಸುವಂತ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು ಒಂದು ಪೂರ್ವ ಜನ್ಮದ ಸುಪುಣಿತ ಅಂತ ನಂಗೆ ಅನಿಸ್ತು. ಹೇಳಿದ್ರಿ ಭಾನುಲಿ ಭಿತ್ತಿ ಅಂತ ಹೇಳಿ, ಅದ್ರೊಳಗಿನ ಒಂದು ಚಿಕ್ಕ ಬಿಂದು ನಾನು. ಆದ್ರೆ ಅದ್ರೊಳಗೆ ಕೆಲಸ ಮಾಡಿದ, ವೃತ್ತಿಯನ್ನು ಮಾಡಿದ ಸಮಾಧಾನ ಎಷ್ಟದಲ್ಲ ಅದು ಅಸೀಮ, ಅದಕ್ಕೆ ಲೆಕ್ಕನೇ ಇಲ್ಲ. ಒಂದು ಕಚೇರಿಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಪೆನ್ಷನ್ ಎಷ್ಟು ಬಂತು, ಇನ್ಕ್ರಿಮೆಂಟ್ ಎಷ್ಟು ಬಂತು, ಹಿಂಗ್ ನೋಡ್ತಿರ್ತಾರೆ ಯೂಶ್ವಲಿ. ನಾವು ಇನ್ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವ್ರ ಅನುಭವ ಹೆಂಗಿರ್ತ ಅಂದ್ರೆ, ನಾವು ಅವ್ನು ನೋಡ್ತಿರಂಗಿಲ್ಲ, ಅದು ಕ್ಯಾಲ್ಕುಲೇಷನ್ ನಮ್ ಕೊನೆವರೆಗೂ ಐಡಿಯಾ ಬರುದೇ ಇಲ್ಲ. ಏನ್ ಬಂತು ಅಕೌಂಟಿಗೆ ಬಿತ್ತು ಬಿತ್ತು ಅಷ್ಟೇ. ನಾವು ಯಾವ ಕಾರ್ಯಕ್ರಮ ಮಾಡಿದ್ವಿ ಅದ್ರ ಯಾರನ್ನೋ ಎಂಟ್ರಿ ಮಾಡಿದ್ ನೆನ್ಪಿರ್ತಾವ, ಎಲ್ಲೋ ಮಗುನ್ ಮಾತಾಡಿಸಿದ್ ನೆನ್ಪಿರ್ತಾವ, ನಮ್ ಕಾರ್ಯಕ್ರಮ ಕೇಳಿ ಯಾರಿಗೋ ಅನುಕೂಲ ಆಗಿದ್ ನೆನ್ಪಿರ್ತಾವ. ಅವು ನೆನಪಿನ ಒಂದು ಭಿತ್ತಿ.

0: ಓಡಾಡ್ತಾನೆ ಇರ್ತಾ.
1: ಖರೆ,
0: ಸೊ ನಾ ಆಕಾಶವಾಣಿ ಜೊತೆ ಈಗೂ ಇದ್ದೀನಿ ಅನ್ನೋ ಭಾವನೆ ನಂದು.
1: ಖರೆ, ಇದ್ದೇ ಇದ್ದೀರಿ ನೀವು. ಆಮೇಲೆ 1989 ನಿಮ್ಮ ಪ್ರವೇಶ,
0: ಪ್ರಸಾರ ನಿರ್ವಾಹಕರಾಗಿ ಕಾರ್ಯಕ್ರಮ ಪ್ರಸಾರ ನಿರ್ವಾಹಕಿಯಾಗಿ ಆಕಾಶವಾಣಿ ಬಂದೆ. ಒಂದ್ 14-15 ವರ್ಷ ಇಲ್ಲಿ ಕೆಲಸ ಮಾಡಿದೆ ಧಾರವಾಡದಲ್ಲಿ. ಎಲ್ಲಾ ವಿಭಾಗಗಳಲ್ಲಿ ಕೆಲಸ ಮಾಡಿದೆ ನಾನು ಅವಾಗ, ಸಾಹಿತ್ಯ ಮ್ಯೂಸಿಕ್ ಎಲ್ಲಾ ಕಡೆನೂ ಕೆಲಸ ಮಾಡಿದ್ವಿ. ಆಕಾಶವಾಣಿ ಅನುಭವ ಏನಂತಂದ್ರೆ, ಸಮಯ ಜೊತೆ ಏನ್ ಜೂಜಾಡ್ತೀವಲ್ಲ, ಅದ್ಭುತ ಅನುಭವ. ಅಷ್ಟೇ ಸ್ಟ್ರೆಸ್ ಇರುವಂತ ಕೆಲಸ. ಒಂದ್ ಫೈಲ್ ನೀವು 2 ನಿಮಿಷ ನಿಲ್ಲಿಸಬಹುದು, ಆದ್ರೆ ಇದು ಹಂಗಾಗೋದಿಲ್ಲ. ನೀವು ಆ ಸೆಕೆಂಡಿಗೆ ಅಲ್ಲಿ ಇರ್ಬೇಕಂದ್ರೆ ಇರ್ಬೇಕು, ಆ ಸೆಕೆಂಡಿಗೆ ಏನ್ ಹೇಳ್ಬೇಕಂದ್ರೆ ಅದನ್ನ ಹೇಳ್ಬೇಕು, ಇಷ್ಟೇ ಸಮಯದಲ್ಲಿ ಹೇಳಿ ಮುಗಿಸ್ಬೇಕು. ಅದೇನ್ ಸಮಯದ ಜೊತೆ ಜೂಜಾಡ್ತೀವಲ್ಲ, ಅದು ಬಹಳ ಅದ್ಭುತ ಅನುಭವ. ಜೊತೆಗೆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದಿಷ್ಟು ಕೆಲಸ ಆದ್ಮೇಲೆ ಅದು ರುಟೀನ್ ಆಗ್ಬಿಡ್ತದ, ಅದರಲ್ಲಿ ಬದಲಾವಣೆಗಳನ್ನು ಹುಡುಕ್ತಾರ. ನಮ್ಮ ಆಕಾಶವಾಣಿನಲ್ಲಿ ಹಾಗಾಗಲ್ಲ. ಅದೇ ಚಿಂತನಾನ ಇಡೀ ಸರ್ವಿಸ್ ಉದ್ದಕ್ಕೂ ಕೇಳ್ಕೊಂಡ್ ಬಂದೆ. ಬಟ್ ಅದೇ ಚಿಂತನಾನ ಬೇರೆ ಇರ್ತದ, ಅದೇ ವಿಷಯದ ಮೇಲೆ ಇವತ್ ಬೇರೆಯವ್ರು ಮಾತಾಡ್ತಾರ, ಕೇಳಿದವರು ಬೇರೆ ಅಭಿಪ್ರಾಯ ಕೊಡ್ತಾರೆ. ಸೊ ಎವ್ರಿ ಡೇ ಇಸ್ ಅ ಫ್ರೆಶ್ ಡೇ, ಎವ್ರಿ ಮಿನಿಟ್ ಇಸ್ ಅ ಫ್ರೆಶ್ ಮಿನಿಟ್. ಆಕಾಶವಾಣಿ ಉದ್ಯೋಗದಲ್ಲಿ
1: ಪ್ರತಿಯೊಂದು ದಿನದ ಒಂದು ಕಾರ್ಯಕ್ರಮ ಕೂಡ ಹೊಸ ಪ್ರಯೋಗ.
0: ಹೌದು ಹೌದು ಹೌದು. ಆಮೇಲೆ ಆಕಾಶವಾಣಿ ನನಗ್ ಕೊಟ್ಟಿದ್ದು ಏನು ಅಂತ ಹೇಳ್ಬಿಡ್ತೀನಿ, ಯಾಕಂದ್ರೆ 30 ಮಿನಿಟಿನ ಸಂದರ್ಶನ ಇರೋದ್ರಿಂದ ನನಗೇನ್ ಹೇಳ್ಬೇಕು. ಅದು ಅಂದ್ರೆ ಆಕಾಶವಾಣಿ ಕಟ್ಟಿ ಕೊಟ್ಟಂತದ್ದು ಬದುಕಿನ ಬುತ್ತಿ ಕಟ್ಕೊಡ್ತು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಜೀವನಕ್ಕೆ ಏನ್ ಬೇಕು, ಮಾತು ಬೇಕು ಬದುಕಿಗೆ. ಏನ್ ನಾವು ಅರ್ಧ ನಮ್ಮ ಆಯುಷ್ಯ ಕಳೆಯೋದೇ ಮಾತಿನಲ್ಲಿ, ಆದ್ರೆ ಮೌನದಲ್ಲಿನೂ ಆಯುಷ್ಯ ಕಳೆಯಬೇಕು. ಮೌನದೊಳಗೆ ಬಹಳ ಶಕ್ತಿ ಅದ ಅಂತ ಹೇಳ್ಕೊಟ್ಟಿದ್ದು ಆಕಾಶವಾಣಿ. ಮಾತು ಮತ್ತು ಮೌನ ಏನು ಇರಬೇಕು, ಮಾತ್ ಹೆಂಗಿರ್ಬೇಕು, ಎಷ್ಟು ಮಾತಾಡ್ಬೇಕು. ಕಣಿವೆಯವರು ಹೇಳ್ತಾರ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನವು ಲೋಕ ಗೆಲ್ಲುವುದು ತಿಳಿಯ ಅಂತ. ಮೃದುವಚನ ಹೆಂಗ್ ಜಗತ್ತನ್ನ ಗೆಲ್ತದ ಅನ್ನೋದನ್ನ ಕಂಡ್ಕೊಂಡಿದ್ದೆ ಆಕಾಶವಾಣಿಯಲ್ಲಿ, ಈ ಉದ್ಯೋಗದಲ್ಲಿ. ಮೇಡಮ್ ನೀವು ಅವತ್ತು ಹಿಂಗ್ ಹೇಳಿದ್ರಿ, ನಮ್ಗೆ ಎಷ್ಟು ರಿಲೀಫ್ ಆತ್ರಿ ಅಂತ ಯಾರೋ ಹೇಳಿದಾಗ ಸಾರ್ಥಕಲ ಅದೊಂದು ಮಾಡಿದ ಕೆಲಸ ಅಂತ ಅನಿಸ್ತಿತ್ತು.
1: ತಾವು ಪ್ರಸಾರ ನಿರ್ವಾಹಕರಾಗಿ ಧಾರವಾಡದ ಹೋಗಿ ಕೆಲಸ ಮಾಡಿದ್ರಿ.
0: ಧಾರವಾಡ ಆಕಾಶವಾಣಿಯಲ್ಲಿ ಇದ್ದಾಗ ಹೊಸ ಹೊಸ ನನ್ನ ಮಾಧ್ಯಮದ ಒಂದು ವಿದ್ಯಾರ್ಥಿಯಾಗಿ ಬಂದಿದ್ದಲ್ಲ, ನನಗೆ ಆಕಾಶವಾಣಿ ಇದ್ರ ಬಗ್ಗೆ ಒಂದು ಕಲ್ಪನೆ ಇತ್ತು. ನನ್ನ ನೇಬರ್ ಒಬ್ರು ಗೌರಿ ಅಂತಿದ್ರು, ಪ್ರಹ್ಲಾದ್ ಅಂತಿದ್ರು,
1: ಅವ್ರಿಗೆಲ್ಲ
0: ಹೆಸರು. ಅವ್ರಿಗೆ ಮನೆಗೆ ದಿನಾಲು ಆಕಾಶವಾಣಿ ಗಾಡಿ ಪಿಕಪ್ ಗೆ ಬರ್ತಿತ್ತು. ಅದ್ ನೋಡಿದಾಗ ಅನಿಸ್ತಿತ್ತು ನಂಗೆ, ಒಮ್ಮೆರ ನಾನು ಆಕಾಶವಾಣಿ ಕೆಲಸ ಮಾಡ್ಬೇಕಲ್ಲ ಅಂತ ಹೇಳಿ. ಆ ಅವಕಾಶ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪರೀಕ್ಷೆ ಬರದೆ ಪಾಸ್ ಆಯ್ತು. ನನಗೆ ಇಲ್ಲೇ ಆರ್ಡರ್ ಕೊಟ್ರು, ಕೊಟ್ಟಾಗ ನನಗೆ ಧನ್ಯ ಅನಿಸ್ತು ಜೀವನ ಆಕ್ಚುಲಿ. ಆಮೇಲೆ 15 ವರ್ಷ ಸುಮಾರು ನಾನು ಧಾರವಾಡನಲ್ಲಿ ಇದ್ದೆ, ಎಲ್ಲಾ ವಿಭಾಗಗಳಲ್ಲೂ ಕೆಲಸ ಮಾಡಿದೆ. ನನಗೆ ಬರಲಾರಂತ ಉರ್ದು ಭಾಷೆಯಲ್ಲೂ ಮಾಡಿದೆ, ಸಂಸ್ಕೃತ ಭಾಷೆಯಲ್ಲೂ ಕೆಲಸಗಳನ್ನು ಮಾಡಬೇಕಾಯ್ತು, ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಿದೆ. ದೊಡ್ಡದನ್ನ ಸಣ್ಣದ ಹೆಂಗ್ ಮಾಡ್ಬೇಕು, ಸಣ್ಣದನ್ನ ದೊಡ್ಡದಂಗ್ ಮಾಡ್ಬೇಕು, ಈ ಕಾರ್ಯಕ್ರಮ ತಯಾರು ಹೆಂಗ್ ಮಾಡ್ಬೇಕು, ಆಮೇಲೆ ಏನು ಬರಲಾರದವ್ರನ್ನು ಹೆಂಗ್ ಮಾತಾಡಿಸ್ಬೇಕು, ಬಹಳ ಬರೋರನ್ನ ಕಡಿಮೆ ಎಷ್ಟು ಮಾತಾಡಿಸ್ಬೇಕು ಅಂದ್ರೆ, ಇವು ಸೂಕ್ಷ್ಮ ಕುಸುರಿ ಕೆಲಸ ಅಂತಾರಲ್ಲ, ಇಂಥ ಕೆಲಸಗಳನ್ನ ಮಾಡುವುದನ್ನ ಸಮಯ ನನಗೆ ಇಲ್ಲಿ ಕಲಿಸ್ಕೊಡ್ತು.
1: ಒಂದು ರೀತಿಯ ಕೌಶಲ್ಯ ಅದು.
0: ಹೌದು ಹೌದು. ಶುಕ್ರವಾರ ಒಂದು ಇಂಗ್ಲಿಷ್ ಟಾಕ್ ಇರ್ತಿತ್ತು, ನಂಗೆ ಇಂಗ್ಲಿಷ್ ಟಾಕ್ ಸೆಕ್ಷನ್ ಇತ್ತು. ಇದ್ದಾಗ ಅದಕ್ಕೆ ಏನ್ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಹೇಳಾರ್ದೆ ಮರ್ತು ಹೋಗ್ಬಿಟ್ಟಿದ್ರು. ನಾನು ಹುಡುಕಾಡಿ ಲೈಬ್ರರಿಯಲ್ಲಿ ಎಲ್ಲ ಹುಡುಕಾಡಿ, ನನ್ ಗೆಳತಿ ಜ್ಯೋತ್ಸ್ನ ಅಂತ ಲೈಬ್ರರಿಯಲ್ಲಿ ಇರ್ತಿದ್ಲು, ನಾನು ಅವಳು ಬರೀ ಕಾರ್ಯಕ್ರಮಗಳನ್ನ ನೋಡಿ ಟೇಪ್ ಅಲ್ಲಿ ಕಾರ್ಯಕ್ರಮ ನೋಡಿ ನೋಡಿ ಬಹಳ ಚರ್ಚೆ ಮಾಡ್ತಿದ್ವಿ. ಇಂಗ್ಲಿಷ್ ಟಾಕ್ ತಗೊಂಡು ಎಡಿಟ್ ಮಾಡಿಕೊಟ್ಟಿದ್ದೆ. ಅವತ್ ಎಂಥ ರೆಸ್ಪಾನ್ಸ್ ಬಂದಿತ್ತು ಬೇಂದ್ರೆ ಅವ್ರ ಇಂಗ್ಲಿಷ್ ಭಾಷಣ ಕೇಳಿ ಅಂದ್ರ, ನನಗೆ ಇನ್ನೂ ನೆನಪಾದ್ರೆ ಒಂಥರ ಥ್ರಿಲ್ ಆಗ್ತದ. ಅದು ಸಣ್ಣದು ದೊಡ್ಡದಿತ್ತು ಬಹಳ, ಅದನ್ನ 14 ನಿಮಿಷ ಕೇಳಿಸಿ ಮಾಡಿ ಕೊಟ್ಟಿದ್ದೆ. ಅದು ಎಷ್ಟಂದ್ರೆ ಎಲ್ಲಾ ಆಕಾಶವಾಣಿ ಆಫೀಸರ್ಸ್ ಬಂದು ಅಯ್ಯೋ ಎಷ್ಟು ಎಲ್ಲಿ ಹುಡುಕಿದ್ರಿ ಎಲ್ಲಿ ಹುಡುಕಿದ್ರಿ ಅಂತ ಕೇಳಿದ್ರು ಅವತ್ತು. ಆಮೇಲೆ ಯುವಾಣಿಯಲ್ಲಿದ್ದಾಗ ಹಿರೇಮಠ್ ಅಂತ ಹೇಳಿ ಒಬ್ರು ಅಧಿಕಾರಿ ಇದ್ರು, ಅವರು ಪ್ರತಿಯೊಂದು ನಾವನ್ನು ಯುವಾಣಿ ವಿಭಾಗಕ್ಕಿದ್ದಾಗ ಮಾಡೋ ಕಾರ್ಯಕ್ರಮದಲ್ಲಿ ಬರೀ ಕಾರ್ಯಕ್ರಮ ಕೇಳ್ತಿರ್ಲಿಲ್ಲ, ಪ್ರತಿಯೊಂದು ಶಬ್ದ ಕೇಳ್ತಿದ್ರು ಅವರು. ಶಬ್ದ ಕೇಳಿ ನೀವು ಆ ಶಬ್ದ ಅಲ್ಲಿ ಹೇಳಿದ್ ಕರೆಕ್ಟ್ ಇತ್ತು ನೋಡ್ರಿ ಮೇಡಮ್, ಇದ್ರ ಬದಲು ಈ ಶಬ್ದ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅಂತರ ಅಂತವ್ರ ಕೈಯೊಳಗ ಕೆಲಸ ಮಾಡೋದೇ ಒಂದು ಅದ್ಭುತ ಅನುಭವ. ಅಲ್ಲಿ ಯುವಾಣಿಗೆ ಯುತ್ತಿಗಾಗಿ ಬಹಳ ಹೊಸ ಹೊಸ ಕಾರ್ಯಕ್ರಮ ಮಾಡ್ತಿದ್ವಿ. ಸಂಚಿಕೆ ಅಂತ ಒಂದು ಸಾಹಿತ್ಯದ ಕಾರ್ಯಕ್ರಮ ಇತ್ತು, ಅವರು ಕಾಯ್ತಿದ್ರು ನಾನು ಏನ್ ಟೈಟಲ್ ಕೊಡ್ತೀನಿ, ಆ ವಿಷಯ ಏನ್ ಕೊಡ್ತೀನಿ. ಆ ಪತ್ರಗಳದ್ದು ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ಏನ್ ಸಬ್ಜೆಕ್ಟ್ ಕೊಡ್ತೀನಿ, ಹುಡುಗರು ಏನ್ ಪತ್ರ ಬರೀತಾರ, ಅವ್ರು ಕೇಳ್ತಿದ್ರು. ಆಮೇಲೆ ಈ ಸರ್ತಿ ವಿಷಯ ನೀವು ನಂಗೆ ಹೇಳಿಲ್ಲಲ್ರಿ, ಏನ್ ಕೊಟ್ಟಿರಿ ಅಂತ ಕೇಳ್ತಿದ್ರು. ಅದು ಒಂಥರ ಬಹಳ ಅದ್ಭುತ ಅನುಭವ. ಆಮೇಲೆ ಯುವಾಣಿ ಅಂತ ಕಾರ್ಯಕ್ರಮ, ಎಲ್ಲಾ ತರದ ಕಾರ್ಯಕ್ರಮ, ಎಲ್ಲಾ ಸೆಕ್ಷನ್ ಏನ್ ಕಾರ್ಯಕ್ರಮ ಇರ್ತಾವ ಎಲ್ಲಾ ಯುವಾಣಿಗೆ ಇರ್ತಿತ್ತು. ಹಾಡೋ ಇರ್ತಿತ್ತು, ನಾಟಕನೂ ಇರ್ತಿತ್ತು. ಖೋ ಕಥಾಸರಣಿ ಅಂತ ಒಂದು ಕಥಾಸರಣಿ ಮಾಡಿದ್ವಿ, ಎಲ್ಲ ಯುವಕರೇ ಕಥೆ ಮುಖ್ಯ ಬರಗಾರ ಇಡೀ ಕಥೆ ಮೊದಲು ಕೊಟ್ಬಿಟ್ಟಿದ್ರು. 23-32 ಕಂತಲ್ಲಿ ಬೇರೆಯವರ ಕಥೆಗಳನ್ನ ಬರೀತಾ ಹೋದ್ರು ಒಂದೊಂದು ಎಪಿಸೋಡ್. ಮೂಲ ಕಥೆ ಬಿಟ್ಟು ಅದೇನೋ ಕಥೆ ಆಗ್ಬಿಟ್ಟಿತ್ತು. ಅದನ್ನ ಆಮೇಲೆ ಒಂದ್ ಪತ್ರಿಕೆ ಅವ್ರು ಬಂದು ಕೊಡ್ರಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಪ್ರತಿ ಸೋಮವಾರ ನಮ್ಮಲ್ಲಿ ಪ್ರಸಾರ ಆಗ್ತಿತ್ತು, ಬುಧವಾರ ಪತ್ರಿಕೆಯೊಳಗದ ಸ್ಟೋರಿ ಬರ್ತಿತ್ತು.
1: ಅದೇ ರಾಜ್ಯದ

0: ಯಾವ್ಯಾವ ಕೇಂದ್ರಗಳೊಳಗೆ ತಾವು ಕಾರ್ಯ ಮಾಡಿದ್ರಿ?
1: ನಾನು ಹೊಸಪೇಟೆಯಲ್ಲಿ ಮಾಡಿದೆ, ಧಾರವಾಡದಿಂದ ಹೊಸಪೇಟೆಗೆ ವರ್ಗವಾಗಿ ಹೋದೆ, ಅಲ್ಲಿಂದ ಬಿಜಾಪುರದಲ್ಲಿ ಕೆಲಸ ಮಾಡಿದೆ, ಆಮೇಲೆ ಮತ್ತೆ ಹೊಸಪೇಟೆಗೆ ನನ್ನ ಟ್ರಾನ್ಸ್ಫರ್ ಆಯಿತು. ಹೊಸಪೇಟೆಗೆ ಬಂದಾಗ ಅಲ್ಲಿ ಬಳ್ಳಾರಿ ಆಕಾಶವಾಣಿ ಬರ್ತದೆ, ಹೊಸಪೇಟೆ ಅಂಡರ್ನೇ ಕೆಲಸ ಮಾಡ್ತಿತ್ತು. ಅದು ಮೊದಲು ಬರೀ ರಿಲೇ ಸೆಂಟರ್ ಇತ್ತು, ಅದನ್ನ ಕಾರ್ಯಕ್ರಮಗಳನ್ನ ಅಲ್ಲಿ ಉದ್ಘಾಟನೆ ಮಾಡೋ ಯೋಗ ನನ್ನ ಪಾಲಿಗೆ ಬಂತು. ಸೊ ಅಲ್ಲಿ ಕಾರ್ಯಕ್ರಮಗಳನ್ನ 2 ತಾಸಿನ ಸ್ಥಳೀಯ ಪ್ರಸಾರ ಶುರು ಆಯಿತು. ಅದನ್ನೆಲ್ಲ ವ್ಯವಸ್ಥೆ ಮಾಡೋದು ಒಂದು ಮರೆಯಲಾರದಂತಹ ಬಹಳ ದೊಡ್ಡ ಜವಾಬ್ದಾರಿ. ಅದು ಬಳ್ಳಾರಿ ಹೊಸಪೇಟೆ ಅಂತಂದ್ರೆ ಅದು ಸಾಹಿತ್ಯ ಸಂಗೀತ ಜೊತೆಗೆ ನಾಟಕ ಕ್ಷೇತ್ರ, ರಂಗ ನಾಟಕಗಳು, ಆಮೇಲೆ ಬಯಲು ನಾಟಕಗಳು, ಅದೆಲ್ಲ ಅದರದೇ ಆದ ಒಂದು ಗತ್ತುಗಾರಿಕೆ ಇರುವಂತಹ ಪ್ರದೇಶ. ಅಂಥಲ್ಲಿ ಆ ಕಾರ್ಯಕ್ರಮ ಮಾಡಿದ್ದು, ಆ ಕೇಂದ್ರದಲ್ಲಿ ಕಾರ್ಯಕ್ರಮಗಳನ್ನ ಶುರು ಮಾಡಿಸಿದ್ದು, ಅದೆಲ್ಲ ಬಹಳ ಮರೆಯಲಾರದ ಅನುಭವ. ಆಮೇಲೆ ಹೊಸಪೇಟೆಗೆ ಹೋದಾಗ ಅದು ಸಣ್ಣ ಕೇಂದ್ರ, ಸ್ಥಳೀಯ ಪ್ರಸಾರ ಕೇಂದ್ರ, ಅದು ಸಣ್ಣ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವೇ ಬಾಗಿಲ ತೆಗೆಯೋದು, ನಾವೇ ಎಡಿಟ್ ಮಾಡೋದು, ನಾವೇ ರೆಕಾರ್ಡ್ ಮಾಡೋದು, ಆ ಪರಿಸ್ಥಿತಿ. ಒಂದೇ ಮೈಕ್ ಇರೋದು, ಒಂದೇ ಸ್ಟುಡಿಯೋ ಇರ್ತದೆ. ಅಂತಲ್ಲಿ ಸರಣಿ ಕಾರ್ಯಕ್ರಮ ಮಾಡೋದು ಬಹಳ ಸವಾಲು ಇರ್ತಿತ್ತು. ಇನ್ನೂ ಯಾವ ರಿಯಾಲಿಟಿ ಶೋಗಳು ಇರ್ತಿರ್ಲಿಲ್ಲ. ಅವಾಗೆ ಹಾಡಕ್ ಹೋಗಿಲ್ಲ ಅಂತ ಮಕ್ಕಳಿಗೆ ಒಂದು ಹಾಡಿನ ಕಾರ್ಯಕ್ರಮ ಮಾಡಿದ್ದೆ. ಬಹಳ ಅಂದ್ರೆ ಬಹಳ ಅದ್ಭುತ ಅನುಭವ ಮಕ್ಕಳ ಜೊತೆ ಕೆಲಸ ಮಾಡೋದು. ಅದು ಅಲ್ಲಿ ನಿರ್ಣಾಯಕರೇ ಮಕ್ಕಳಿಗೆ ಹಾಡು ಕಲಿಸ್ತಿದ್ರು. 4 ತಾಸು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಕ್ಕಳೆಲ್ಲ ಅದನ್ನ ಹಾಡ್ತಿದ್ರು, ಅದನ್ನ ರೆಕಾರ್ಡ್ ಮಾಡಿ ಆಮೇಲೆ ಸ್ಪರ್ಧೆಯ ಕಾರ್ಯಕ್ರಮ ಇರ್ತಿತ್ತು. ಆಮೇಲೆ ಅದಕ್ಕೆ ಪ್ರಸಾರಕರಿದ್ರು ಕಂಪ್ನಿಯವರು, ಅವರು ಅದಕ್ಕೆ ಕೊನೆಗೆ ಒಂದು ದೊಡ್ಡ ಕಾರ್ಯಕ್ರಮ ಅರೇಂಜ್ ಮಾಡ್ತಿದ್ರು. ಅಲ್ಲಿ ಅವರು ಎಲ್ಲಾ ಮಕ್ಕಳಿಗೂ ಅವರೇ ಬಹುಮಾನಗಳನ್ನ ಕೊಡ್ತಿದ್ರು. ಅದರ ಜೊತೆಗೆ ಏನು ಕಲಿಬೇಕು ಅನ್ನೋ ಆಸಕ್ತಿ, ಮನೆಯಲ್ಲಿ ಅನುಕೂಲ ಇಲ್ಲದ ಮಕ್ಕಳಿಗೆ ಅವರೇ ಸ್ವತಃ ಫೀಸ್ ಕೊಟ್ಟು, ಆಮೇಲೆ ಸಂಗೀತದ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟು ಅವ್ರಿಗೆ ಕಲಿಸ್ತಿದ್ರು. ಆವಾಗ ನಾನು ಹೆಂಗ ಕಾರ್ಯಕ್ರಮ ಶುರು ಮಾಡಿದೆ ಅಂದ್ರೆ, ನಾನು ಗುಡಿ ಗುಂಡಾರ್ಗಳನ್ನ ಓಡಾಡ್ತಿದ್ದೆ ಕಾರ್ಯಕ್ರಮಗಳಲ್ಲಿ. ಯಾವ ಹುಡುಗರು ಚಲೋ ಹಾಡ್ತಾವಲ್ಲ ಅವನ್ನ ಆಕಾಶವಾಣಿ ಕರ್ಕೊಂಬಂದು ಹಾಡಿಸಿ ಅವ್ರಿಗೆ ಆ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಕೊಟ್ಟು. ನನಗೆ ಇನ್ನೂ ನೆನಪದ, ಮಕ್ಕಳ ಕಡೆನೆ ಅನೌನ್ಸ್ಮೆಂಟ್ಸ್ ಮಾಡಿಸ್ತಿದ್ದೆ ನಾನು. ವಿಶ್ವ ಪ್ರಸಾರ ದಿನದ ದಿವಸ, ಮಕ್ಕಳ ದಿನಾಚರಣೆ ದಿವಸ, ಒಂದು ಮಗು ಬಹಳ ಚಂದ ಹಾಡ್ತಿತ್ತು, ಬಹಳ ಬಡವ್ರ ಮನೆ ಹುಡುಗಿ ಅದು, ಅಕ್ಕಿನ ಕರ್ಕೊಂಬಂದು ನಾನು ನೇರ ಪ್ರಸಾರದಲ್ಲಿ ನಾನು ಅವಳನ್ನ ಕರ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದೆ. ಸಣ್ಣ ಸ್ಥಳೀಯ ಕೇಂದ್ರಗಳಲ್ಲಿ ನೇರ ಪ್ರಸಾರಗಳು ಹೆಚ್ಚಿಗೆ ಇರ್ತಾವ. ಅದು ಮಾಡೋದು ಬಹಳ ಕಷ್ಟದ ಕೆಲಸ, ಜೊತೆಗೆ ಅಷ್ಟೇ ಥ್ರಿಲ್ ಕೊಡುವಂತ ಕೆಲಸ. ಹಿಂಗಾಗಿ ನಾವು ಮಹಿಳಾ ಕಾರ್ಯಕ್ರಮ, ಅಲ್ಲಿ ಮಾನಿನಿ ಅಂತ ಒಂದು ಮಹಿಳಾ ಕಾರ್ಯಕ್ರಮ ಮಾಡಿದ್ದೆ. ಅಲ್ಲಿ ಒಂದ್ ದಿವಸ ಅಂತೂ ಆ ಕಾರ್ಯಕ್ರಮದಲ್ಲಿ ಯಾರೊಬ್ರು ಬಂದು ಹೇಳಿದ್ರು, ಇಲ್ಲ ಮೇಡಮ್, ನನ್ನ ಸಂಸಾರದ ತೊಂದ್ರೆ, 3 ಮಕ್ಕಳಿದ್ದು, ಕೆನಾಲಿಗೆ ಬೀಳೋಣ ಅಂತ ಹೊಂಟ್ಬಿಟ್ಟಿದ್ದೆ ರೀ. ಅದಿಗುಂಟ ನಿಮ್ದು ಮಾನಿನಿ ಕಾರ್ಯಕ್ರಮ ಕೇಳ್ತಾ ಹೋದೆ. ಅವಾಗ ಅನಿಸ್ತು, ಏನೂ ಇಲ್ಲದ ಒಬ್ಬ ಕಾಲು ಕೈ ಇಲ್ಲದ ಒಬ್ಬ ಸಾಹಿತಿನ ಸಂದರ್ಶನ ಲೈವ್ ಮಾಡ್ತಾ ಇದ್ದೆ ಅವತ್ತು. ಅವ್ರು ಏನೂ ಇಲ್ಲದವರು ನಿಮ್ ಸ್ಟುಡಿಯೋವರೆಗೂ ಬಂದು ಮಾತಾಡಿ ನಾನು ಎದ್ ನಿಂತೀನಿ ಅಂತ ಹೇಳ್ತಾ ಇದ್ದಾರ. ನನಗೆ ದೇವ್ರ 2 ಕಾಲು 2 ಕೈ ಬಾಯಿ ಕಣ್ಣು ಎಲ್ಲ ಕೊಟ್ಟನ, ಏನೋ ಕಷ್ಟಪಟ್ಟು ನನ್ನ ಮಕ್ಕಳನ್ನ ಸಾಕೊಂಡು ಬದುಕೋಣ ಅನಿಸ್ ನಾ ತಿರುಗಿ ಬಂದಿರಿ ಅಂತ ಹೇಳಿದ್ರು.
0: ಅನುಭವ ಇದು.
1: ಆಮೇಲೆ ಹಾಡಕ್ ಹೋಗಿಲೇ ಕಾರ್ಯಕ್ರಮ ಮಕ್ಕಳಿಗೆ ಹಾಡಿಂದಿತ್ತು, ಹಸಿರೇ ಉಸಿರು ಅಂತ ಹೇಳಿ ಪರಿಸರ ಸಂರಕ್ಷಣೆ ಬಗ್ಗೆ. ಸ್ಕೂಲಿಗೆ ಹೋಗ್ತಿದ್ವಿ ನಾವು ಎಕ್ಸ್ಪರ್ಟ್ ಕರ್ಕೊಂಡು, ಅಲ್ಲಿ ಅವ್ರ ಲೆಕ್ಚರ್ ಕೊಟ್ಟ ಮೇಲೆ ಅವ್ರ ಮಕ್ಕಳ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಿದ್ರು. ಒಂದ್ ಪುಟ್ಟ ಮಗು ಬಂದು ಒಬ್ರು ಎಕ್ಸ್ಪರ್ಟ್ ಪ್ರಶ್ನೆ ಕೇಳಿತ್ತು, ನಾನು ಕ್ಲಾಸ್ ಒಳಗ ಸೀಸ್ ಕೆತ್ತೀನಿ, ಅದು ಬಿದ್ದದ್ದು ಅದರದ್ದು ಎಲ್ಲ ಒಗಿಲಿ ನಾನು, ಅದು ಎಲ್ಲ ಹಾಕಿದ್ರೆ ಅದು ಮತ್ತೆ ಭೂಮಿ ಒಳಗೆ ಮಣ್ಣಾಗ್ತದೆ ಅಂತ ಕೇಳಿತ್ತು ಒಂದ್ ಪುಟ್ಟ ಮಗು. ಪಾಪ ಬಡವ್ರ ಮನೆ ಹುಡುಗಿ ಇತ್ತು, ಬಹಳ ಬ್ರಿಲಿಯಂಟ್ ಹುಡುಗಿ, ನನ್ನ ಜೊತೆ ಲೈವ್ ಮಾಡ್ತಾ ಇದ್ಲು ನೇರ ಪ್ರಸಾರದಲ್ಲಿ, ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಿ ಪುಟ್ಟ, ನಿನ್ಗೆ ಹೆಂಗ ಅನಿಸ್ತು ಅಂತ ಕೇಳಿದೆ. ಕೇಳ್ದ ಆ ಮಗು ಹೇಳ್ತು, ಅಕ್ಕ ನನ್ನ ತಲೆ ಬಹಳ ಶಾಂತ ಆಗ್ಯದಂತ, ನನಗೆ ನಾನ್ ಅನ್ಕೊಂಡೆ ಕಾರ್ಯಕ್ರಮ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ್ ಬಂದಾಳ, ಅದಕ್ಕೆ ಹೇಳ್ತಾ ಇದ್ದಾಳಂತ. ಹೌದಾ, ಅಷ್ಟೆಲ್ಲ ಪ್ರಿಪೇರ್ ಆಗಿ ಬಂದ್ಯಾ ನೀನು ಅಂತ ನಾ ಕೇಳಿದೆ. ಇಲ್ಲಕ್ಕ, ಇವತ್ತು ನಾನು ಆಕಾಶವಾಣಿಗೆ ಹೊಂಟಿನಂತ ಹೇಳಿ ನಮ್ಮಅಮ್ಮ 1 ರೂಪಾಯಿದ್ದು ಕೊಬ್ಬರಿ ಎಣ್ಣೆ ತಗೊಂಬಂದ್ ನನ್ನ ತಲೆ ಕಚ್ಚಾಳ, ಬಹಳ ತಿಂಗಳಾಗಿತ್ತು ನಾ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಅಂತ ಹೇಳ್ತದ ಮಗು. ಅಂತಂದ್ರೆ ಯಾಕೆ ಹೇಳ್ತಾ ಇದೀನಂದ್ರ, ಆಕಾಶವಾಣಿ ಎಂತೆಂಥ ಅನುಭವಗಳನ್ನ ಕೊಡ್ತ ಅಂದ್ರ, ನಾವ್ ಯಾರು, ನಾವ್ ಏನು, ನಾವ್ ಎಲ್ಲಿದ್ದೀವಿ, ನಾವ್ ಯಾಕೆ ಬಂದೀವಿ, ನಮ್ ಕೆಲಸಗಳೇನು, ನಮ್ ಕರ್ತವ್ಯಗಳೇನು, ಹೆಜ್ಜೆ ಹೆಜ್ಜೆಗೂ ಮಿನಿಟ್ ಟು ಮಿನಿಟ್ಗೂ ಎಚ್ಚರಿಸುವಂತ ಒಂದು ಇದು.
0: ವಿಜಯಪುರ ಕೇಂದ್ರದೊಳಗೂ ಕಾರ್ಯ ಮಾಡಿ.
1: ಹೌದು, ವಿಜಯಪುರ ನಾನು ಹೊಸಪೇಟೆಯಲ್ಲಿ 7 ವರ್ಷ, 2 ಟೆನ್ಯೂರ್ ಹೊಸಪೇಟೆ, 2 ಟೆನ್ಯೂರ್ ವಿಜಯಪುರ, ಅಲ್ಲಿ ಕೆಲಸ ಮಾಡಿದೆ. ವಿಜಯಪುರ ಬಹಳ ನೇರ ಮಾತಿನ ಜನರಲ್ಲಿ ಸ್ವಚ್ಛ ಮನಸ್ಸು. ಆಮೇಲೆ ಅಲ್ಲಿ ಆಕಾಶವಾಣಿ ಕೇಂದ್ರ ಊರು ಬಿಟ್ಟು ಬಹಳ ಹೊರಗಿತ್ತು, ಅಲ್ಲಿ ನೇರ ಪ್ರಸಾರ ಆರಂಭ ಮಾಡಿದೆ ನಾನು. ಸಿನಿಮಾ ಹಾಡೆಂದು ಕೇಳಿ ಇದಕ್ಷಣ ಹಾಡು ಹಾಕೋದು, ಎಲ್ಲ ಅನೌನ್ಸರ್ ಹೆದರ್ಕಿ, ಹಾಡು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಮೇಡಮ್, ಅವ್ರೇನೋ ಕೇಳ್ತಿರ್ತಾರೆ, ಏನ್ ಮಾಡ್ಲಿ ಮೇಡಮ್ ಅಂತ. ಅವ್ರ ಹಿಂದೆ ನಿಂತು ನಿಂತು ಅವ್ರಿಗೆ ಸಪೋರ್ಟ್ ಮಾಡಿ, ವಿದ್ಯೆ ಒಂದೇ ಕೊಟ್ಟಷ್ಟು ವೃದ್ಧಿ ಆಗುವಂತ ಒಂದು ಇದು ಅಂತ ಹೇಳಿ ವಿಜಯಪುರ ಆಕಾಶವಾಣಿ ಅನುಭವ ಹೇಳಿ ಹೇಳ್ಬೇಕಂದ್ರೆ ಅಲ್ಲಿ ಒಬ್ಬ ರೈತರ ಇಂಟರ್ವ್ಯೂ ಮಾಡ್ಲಿಕ್ಕತ್ತಿದ್ದೆ. ರೈತರ ಇಂಟರ್ವ್ಯೂ ಮಾಡ್ಬೇಕಾದ್ರ ಹೊಲದಲ್ಲಿ ಏನ್ ಕೆಲಸ ಮಾಡ್ತೀರಿ ಅಂತ ಕೇಳಿದೆ. ಭಕ್ತಿ ಮಾಡ್ತೇನ್ರಿ ಅಂತ ಹೇಳ್ಬಿಟ್ರು ಅವರು. ನನ್ನ 30 ನಿಮಿಷ ಸಂದರ್ಶನ ಅಲ್ಲಿಗೆ ಮುಗಿದೋಯ್ತು. ನಾನು ಆ ಉತ್ತರ ನಿರೀಕ್ಷಣೆ ಮಾಡಲಿಲ್ಲ. ನನ್ಗೆ ಇಡೀ ಸ್ಟುಡಿಯೋದೊಳಗೆ ಒಂದು ಚಕ್ಕಂತ

0: ಲಕ್ಷ್ಮಿ ಬಂಗನಸ್ತು.
1: ಹೌದಲ್ಲ,
0: ಅಂದ್ರ ರೈತರು ಅನ್ನದಾತರು, ಆದ್ರೆ ಅವ್ರು ಮಾಡೋದು ಭಕ್ತಿ ಪಂಥ ಅದು. ಭೂಮಿಯ ಜೊತೆ ಒಡನಾಟ ಸಣ್ಣ ಮಾತಲ್ಲ. ಅವಾಗೆ ನಾನು ಬೇಂದ್ರೆ ಅವರು ಒಂದ್ ಕಾವ್ಯ ಇಟ್ಕೊಂಡು ಇದು ರತ್ನಗರ್ಭದ ಆಹ್ವಾನ ಅಂತೇಳಿ ಒಂದ್ ಕಾರ್ಯಕ್ರಮ ಮಾಡಿದ್ವಿ
1: ನೆನಪದು.
0: ಹೀಗಾಗಿ ಅಲ್ಲೂ ಬಹಳ ಅಂದ್ರೆ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಆಮೇಲೆ ಆಕಾಶವಾಣಿ ಪರಿಸರನು ಬಹಳ ಚಂದ ಅಲ್ಲಿ ಅಲ್ಲಿ ಗಿಡಗಳನ್ನು ಹಚ್ಚುವಂತ ಒಂದು ದೊಡ್ಡ ಕಾರ್ಯಕ್ರಮನೇ ಮಾಡಿದ್ದೆ ನಾನು. ಡಿ ಸಿ ಅವರು ಎಲ್ಲ ಬಂದು ಬಹಳ ಇದನ್ ಮಾಡಿದ್ರು. ಆಮೇಲೆ ನಾನು ಅಲ್ಲಿ ಜಾಯಿನ್ ಆಗೋತ್ತಿಗೆನೆ ಸಾಹಿತ್ಯ ಸಮ್ಮೇಳನ ಇತ್ತು ಒಂದೇ ವಾರಕ್ಕೆ. ಮುಖ್ಯ ಕವರೇಜ್ ಗಿಂತ ನಾನು ಮೊಬೈಲ್ ಕವರೇಜ್ ಅನ್ನ ನಾ ಮಾಡ್ತೀನಿ ಅಂತೇಳಿ ನಾ ಮೊಬೈಲ್ ಥ್ರೂ ಹೊಸಪೇಟೆಯಲ್ಲಿ ನಾವು ಬಹಳ ಕಾರ್ಯಕ್ರಮ ಮಾಡ್ತಿದ್ವಿ. ಯಾಕಂದ್ರೆ ಹಂಪಿ ಬರ್ತದಲ್ಲಿ, ಹಂಪಿಯಲ್ಲಿ ಹೋಗಿ ಒಂದೊಂದೇ ಲೈನ್ ಸಿಗ್ನಲ್ ಇರುವಲ್ಲಿ ಹುಡುಕಾಡಿ ಹುಡುಕಾಡಿ ಲೈವ್ ಕಾರ್ಯಕ್ರಮಗಳನ್ನ ಬಹಳ ಅಂದ್ರೆ ಬಹಳ ಮಾಡ್ತಾವೆ. ಹೊಸಪೇಟೆಯಲ್ಲಿ ಇದ್ದಾಗ ವಿಜಯಪುರದಲ್ಲಿ ಬಹಳಷ್ಟು ಕ್ಷೇತ್ರಗಳಿಗೆ ಹೋಗಿ ಎಲ್ಲ ಮಾಡಿದ್ವಿ. ಸಾಹಿತ್ಯ ಸಮ್ಮೇಳನ ಕವರೇಜ್ ನಮ್ಗೆ ಸಿಕ್ಕಿತ್ತಲ್ಲಿ. ರಂದೀಪ್ ಅಂತ ಡಿ ಸಿ ಇದ್ರು ಅವಾಗ, ಅವರು ಅಲ್ಲಿ ಹಿಂಗ್ ದಾಟ್ ಹೋಗ್ತಾ ಇದ್ರು. ನಾನು ಹೋದ ತಕ್ಷಣ ಅವ್ರ ಹತ್ರ ಹೋಗಿ ನಮ್ದು ಲೈವ್ ಮುಗಿತಾ ಇತ್ತು, ಮುಗಿತಾ ಇದ್ದಾಗನೇ ಸ್ಟುಡಿಯೋಗೂ ಮಾತಿನೊಳಗೆ ಸಿಗ್ನಲ್ ಕೊಟ್ಟು ಇಲ್ಲ ಡಿ ಸಿ ಅವ್ರು ಸಿಗ್ತಾ ಇದಾರೆ ಇನ್ನೊಂದ್ ಐದ್ ನಿಮಿಷ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಅವ್ರು ಮಾತಾಡ್ಸ್ಬಿಟ್ಟಿದ್ವಿ. ಅವ್ರು ಡಿ ಸಿ ಫಸ್ಟ್ ಹೇಳಿದ್ದೆ ಅದು, ಅರೇ ನೀವು ಹೆಂಗ್ ಕವರ್ ಮಾಡ್ಲಿಕತ್ತೀರಿ, ನಂಗೂ ಕುತೂಹಲ ಇತ್ರಿ, ಜನ ಚಕ್ಕಡಿ ಬಂಡಿ ಕಟ್ಕೊಂಡ್ ಕಟ್ಕೊಂಡ್ ಬರ್ಲಿಕತ್ತಾರ ಆಕಾಶವಾಣಿಗೆ ಅಂತ. ಆ ನಂತರ ಅವ್ರು ನಮ್ ಸ್ಟುಡಿಯೋ ಬಂದಾಗ ಮೊಬೈಲ್ ತೋರಿಸಿಕೆ ಇದ್ರು, ಮೇಡಮ್ ಯುವರ್ ಮೊಬೈಲ್ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಅಂತ ಹೇಳಿ. ಬಹಳ ಅದ್ಭುತ
1: ವಿಶೇಷ ಅನುಭವ. ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಬಹುಶಃ ನೆನಪಿಸ್ಕೊಳ್ತಾ ಹೋದ್ರೆ
0: ಒಂದ್ ದೊಡ್ಡ ಸರಣಿನೇ ಆಗ್ಬಿಡ್ತದೆ.
1: ಈಗ ನೀವು ಮಾಡಿದಂತಹ ಈ ಕಾರ್ಯಕ್ರಮಗಳನ್ನ ಗುರುತಿಸಿ ಒಂದಷ್ಟು ಪ್ರಶಸ್ತಿಗಳು ಬಂದಾವ,
0: ನನಗೆ
1: ಬಹುಮಾನ ಬಂದಾವ, ಅದ್ರ ಬಗ್ಗೆ ಹೇಳ್ರಿ.
0: ಅಲ್ಲ ಅಂದ್ರೆ ವಾರ್ಷಿಕ ಪ್ರಶಸ್ತಿಗಳು ಬಂದಾವ. ಈ ಕೇಳುಗರು ಏನು ಇಂತ ರಿಯಾಕ್ಷನ್ಸ್ ಕೊಡ್ತಿದ್ರಲ್ಲ, ಇದೇ ಒಂದು ಬಹಳ ದೊಡ್ಡ ಬಹುಮಾನ. ಅಂತ ಬಹುಮಾನ ಬಹಳವ ನನ್ನ ಬ್ಯಾಗ್ ಅಲ್ಲಿ. ನಾವ್ ಬಹಳ ಜೋಪಾನವಾಗಿ ಕಾಯ್ದಿಟ್ಕೊಂಡೇನೆ ನೆನಪು ಮಾಡ್ಕೊಂಡಾಗ ಒಂದೊಂದು ಶಕ್ತಿ ಕೊಡುವಂತ ಇದು. ನನಗೆ ಲಾಡ್ಲಿ ಅಂತಾರಾಷ್ಟ್ರೀಯ ಒಂದು ಮೀಡಿಯಾ ಪ್ರಶಸ್ತಿ ಬಂದಿತ್ತು. ಒಂದ್ ಸಣ್ಣ ಜಿಂಗಲ್ 50 ಸೆಕೆಂಡಿನ ಒಂದ್ ಜಿಂಗಲ್ಲಿಗೆ ಲಾಡ್ಲಿ ಮೀಡಿಯಾ ಅವಾರ್ಡ್ ಬಂದಿತ್ತು. ಅದು ಹೈದರಾಬಾದಿಗೆ ಹೋಗಿ ಅವಾರ್ಡ್ ತಗೊಂಡ್ಬಂದಿದ್ದೆ.
2: ಯಾರದು?
3: ಅಮ್ಮ ನಾನು, ನಿನ್ ಪುಟ್ಟ ಪಾಪು.
2: ನನ್ನ ಗರ್ಭದಲ್ಲಿ ಬೆಳೆಯೋ ಶಿಶು ಇದು. ನನ್ನ ಹೊಟ್ಟೆಲಿ ಉಲುಕದಾಗ್ಲೆಲ್ಲ ಮನಸ್ಸು ತುಂಬಿ ಬರುತ್ತೆ ಪುಟ್ಟ. ಯಾಕೆ ಮರಿ?
3: ಹೆಣ್ಣು ಪಾಪು ಅಂತ ನನ್ನ ಬೀಳಿಸ್ತಾರಂತೆ. ನೀನು ಬೇಡ ಬೇಡ ಅಂತ ಅತ್ತಾಗ ಹೊಟ್ಟೆಗೆ ಒತ್ತು ಹೋದ್ರಲ್ಲ ಅಮ್ಮ, ನೋವಾಯ್ತಾ?
2: ಹೌದು ಪುಟ್ಟ, ಹೌದು.
3: ಅಳ್ತಾ ಇದೀಯಾ?
2: ನೀನು ನಂಗೆ ಬೇಕು ಪುಟ್ಟ. ಅತ್ತೆ ಮಾವ ಗಂಡ ಎಲ್ಲರದು ಒಂದೇ ರಾಗ, ಹೆಣ್ಣು ಮಗು ಬೇಡ, ಹೆಣ್ಣು ಮಗು ಬೇಡ.
3: ನಾನು ಬೆಳೆದು ಓದಿ ತುಂಬಾ ಜಾಣ ಆಗ್ತೀನಮ್ಮ, ದೊಡ್ಡ ಕೆಲಸ ಹಿಡಿದು ನಿನ್ನ ಅಪ್ಪನ ಚೆನ್ನಾಗ್ ನೋಡ್ಕೋತೀನಮ್ಮ, ನನ್ ಬದುಕೋಗ್ ಬೇಡ.
4: ಭ್ರೂಣ ಹತ್ಯೆ ಅಕ್ಷಮ್ಯ ಹಾಗೂ ದಂಡನಾರ್ಹ ಅಪರಾಧ.
0: ಆಮೇಲೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಹೊಸಪೇಟೆನಲ್ಲಿ ಒಂದು ಹುಡುಗಿ, ನಮ್ಮ ಮನೇಲಿ ಟಾಯ್ಲೆಟ್ ಕಟ್ಲಿಲ್ಲ ಅಂತಂದ್ರೆ ನಾನು ಊಟನೇ ಮಾಡಲ್ಲ ಅಂತ ಉಪವಾಸ ಕೂತ್ಕೊಂಡಿದ್ಲು. ಆ ಹುಡುಗಿ ಸಂದರ್ಶನ ಮಾಡಿ ಅದ್ರ ಮೇಲೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಬಹಳಷ್ಟು ಪ್ರಚಾರ ಕೊಟ್ಟಿದ್ವಿ. ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತದದು. ಕೊಪ್ಪಳ ಡಿ ಸಿ ರಾಮಚಂದ್ರನ್ ಅಂತಿದ್ರು, ಅವರು ಬಹಳ ಖುಷಿಯಾಗಿ ಆಕೆ ಮನೆಗೆ ಹೋಗಿ ಆ ಹುಡುಗಿಗೆ ಟಾಯ್ಲೆಟ್ ಕಟ್ಟಿಸ್ಲಿಕ್ಕೆ, ಅವ್ರ ಮನೆ ಬಹಳ ಬಡವ್ರ ಮನೆ ಇತ್ತು, ಅವರ ಸ್ವತಃ ವ್ಯವಸ್ಥೆ ಮಾಡಿ ಕಟ್ಸ್ಕೊಟ್ಟಿದ್ರು. ಅವರು ಅದನ್ನ ರಿಪೋರ್ಟ್ ರೆಡಿ ಮಾಡಿದ್ರು. ಹಿಂಗಾಗಿ ಮುಂದೆ ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ಆ ಹುಡುಗಿಯ ಹೆಸರು ಪ್ರಸ್ತಾಪ ಮಾಡಿದ್ರು. ಅದಲ್ಲದೆ ಒಮ್ಮೆ ಕೊಪ್ಪಳಕ್ಕೆ ಪ್ರಚಾರಕ್ಕೆ ಬಂದಾಗ ಆ ಹುಡುಗಿನ ಸ್ಟೇಜ್ ಮೇಲೆ ಕರೆಸಿ ಮೋದಿ ಅವರು ಸನ್ಮಾನ ಮಾಡಿದ್ರು. ಆ ಹುಡುಗಿಯ ಎಫರ್ಟ್ಸ್ ಬಗ್ಗೆ ನಾನೊಂದು ಕಾರ್ಯಕ್ರಮ ಮಾಡಿದ್ದೆ, ಮಲ್ಲಮ್ಮನ ಕಥೆ ಅಂತ. ಮಲ್ಲಮ್ಮ ಆ ಹುಡುಗಿ ಹೆಸರು, ಅದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು.
5: ಮಲ್ಲಮ್ಮ, ಏ ಮಲ್ಲಮ್ಮ, ಬಯಲ್ ಕಡೆಗೆ ಹೋಗಿ ಬಂದೇನ?
6: ಇಲ್ ಬಿಡೆವಾ,
5: ಹೋಗಿ ಬರೋ ಹೋಗು, ರೊಟ್ಟಿ ಮಾಡ್ತೀನಿ, ಬಿಸಿ ರೊಟ್ಟಿ ತಿಂದು ಸಾಲಿಗೆ ಹೋಗಕ್ಕೆ ಅಂತ.
6: ಇರ್ಲಿ ಬಿಡ್ಬೆ
5: ಅಯ್ಯ, ಈಟ್ ದಿನ ನೆಟ್ಟಿಗೆ ಹೋಗಿ ಬಂದಾಕಿ, ಹಿಂದ್ಯಾಕ ಬಡಿವಾರ ಮಾಡ್ತಿದಿ?
6: ಇಲ್ ಬಿಡ್ಬೆ, ಅಸಹ್ಯ ಅನ್ಸಕತೈತಿ, ಜನ ಓಡಾಡ್ತಿರ್ತಾರ, ಎಲ್ರು ಗೊತ್ತಿದ್ದವ್ರ ಹಾದ್ಯಾಗ ಮರ್ಯಾದಿ ಹೋದಂಗ ಅನಿಸ್ತೈತಿ, ಗೊತ್ತಿನ?
5: ಇದೊಳ್ಳೆ ಕತಿ ಆತಲ್ಲ ನಿಂದು.
6: ಯವ್ವಾ ಯವ್ವಾ, ಮನ್ಯಾಗ ಶೌಚಾಲಯ ಕಟ್ಸೋಣ ಬೇ.
5: ಏನಂದಿ, ಮನ್ಯಾಗ ಶೌಚಾಲಯ ಕಟ್ಸೋದ? ತಲಿ ಕೆಟ್ಟೈತೇನ್ ನಿನಗ? ಎರಡು ಹೊತ್ತಿನ ತುತ್ತು ಹೊಂದ್ಸೋದ ಕಟ್ಟಿನ ಅಂತಾದ್ರಾಗ ಶೌಚಾಲಯ ಕಟ್ಟಿಸ್ಬೇಕಂತ, ದುಡ್ಡು ಎಲ್ಲಿಂದ ತರ್ತಿದಿ? ಹೋಗ್ ಹೋಗ, ಸುಮ್ನ ಬೈಲ್ ಹೋಗಿ ಬಾ.
6: ಹಂಗ ಅನ್ಬೇಡ್ಬಿ
5: ಮಲ್ಲಿ, ಇಲ್ಲದ ಹಠ ಬೇಡ ನಿಂದು.
6: ಯವ್ವ, ಶೌಚಾಲಯ ಕಟ್ಸೋತನ ಊಟನ ಮಾಡಂಗಿಲ್ಲ ನಾನು.
5: ಮಲ್ಲಮ್ಮ, ಇದೇನ ನಿನ್ ಹಠ?
7: ಮಲ್ಲಮ್ಮ ತನ್ನ ಹಠ ಬಿಡಲಿಲ್ಲ. ಊಟ ಮಾಡಿ 3 ದಿನ ಆಯ್ತು. ಮಲ್ಲಮ್ಮ ಸೊರಗಿ ನೆಲ ಹಿಡಿದ್ಲು.

0: ಊಟ ಮಾಡಲಿಲ್ಲ.
1: ಅದು ನನ್ನ ರಿಟೈರ್ಮೆಂಟ್ ಒಂದೇ ವಾರ ಮೊದಲು ನಾನು ದಿಲ್ಲಿ ಹೋಗಿ ಆ ವಾರ್ಡ್ ತಗೊಂಡ್ ಬಂದೆ. ಆ ವಾರ್ಡ್ ಅಲ್ಲಿ ನನ್ಗೆ ಅವರು ಏನಂತ ಕೊಟ್ರು ಅಂದ್ರೆ ಒಂದು ಮೈಕ್ ಕೊಟ್ಟಿದ್ರು ಗಿಫ್ಟ್. ಆಕಾಶವಾಣಿ ಇದರಿಂದ ನನಗೆ ಕೊಟ್ಟಿದ್ದು ಏನು ಅಂತಂದ್ರ ಒಂದು ಸ್ಮರಣಿಕೆ ಅಂತ ಕೊಡ್ತಾರಲ್ಲ,
2: ಅದನ್ನ
1: ಮೈಕ್ ಈಗೂ ನನ್ನ ಮನೆಯೊಳಗೆ ನನ್ನ ಮುಂದೆ ಇಟ್ಕೊಂಡೇನೆ. ನನ್ನ ಮೈಕ್ ಜೊತೆ 30 ವರ್ಷ ಕಳೆದಿದ್ದಕ್ಕೂ ಆ ಮೈಕ್ ನನ್ನ ಮನೆಗೆ ಬಂದಿದ್ದು ನನಗೆ ಬಹಳ ಆನಂದ ಕೊಡ್ತು. ಅದಲ್ಲೇ ರಾಜ್ಯ ಮಟ್ಟದ ಸ್ಪರ್ಧೆನೂ ಇರ್ತದಲ್ಲ, ಅಲ್ಲಿ ಕನಕದಾಸರ ಹರಿಭಕ್ತಿ ಸಾರದ ಬಗ್ಗೆ ಕಾರ್ಯಕ್ರಮ ಮಾಡಿದ್ದೆ. ಆಮೇಲೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಪುಟ್ಟಗೌರಿಯ ಕಥೆ ಅಂತಂದ್ ಮಾಡಿದ್ದೆ. ಆಮೇಲೆ ರತ್ನಗರ್ಭದಾಹನ್ನು ಅಂತ ಹೇಳದಲ್ಲ, ಅದು ಹಿಂಗ 16 ಕಾರ್ಯಕ್ರಮಕ್ಕೆ ಪ್ರಶಸ್ತಿಗಳು ಬಂತು. ನನಗೇನ್ ಅನಿಸ್ತದ ಅದನ್ನ ಬರೆದಿಡೋದು ನನಗೆ ಒಂದು ರೂಢಿ.
2: ಆಕಾಶವಾಣಿಯ ಕೆಲಸದ ಜೊತೆಗೆ
1: ಜೊತೆಗೆ ಬರವಣಿಗೆ, ಕಥೆಗಳನ್ನ ಬರೆಯೋದು ನನಗೆ ಹವ್ಯಾಸ ಮೊದಲಿಂದನು. ಹೊಸಪೇಟೆನಲ್ಲಿ ಇದ್ದಾಗನೇ 2 ಕಥಾ ಸಂಕಲನ ಬಂದಿತ್ತು, ಅವಳ ಕಥೆಗಳು ಅಂತ ಒಂದು ಕಥಾ ಸಂಕಲನ ಒಂದೇದ್ದು. ಆಮೇಲೆ ಅಮೃತಮಯಿ ಅಂತ 2ನೇ ಕಥಾ ಸಂಕಲನ, ರಂಗೋಲಿ ಅನ್ನೋ ಒಂದು ಕಥಾ ಸಂಕಲನ ನಾನು ವಿಜಯಪುರದಲ್ಲಿ ಇದ್ದಾಗ ಬಂತು. 3 ಕಥಾ ಸಂಕಲನಗಳು ನಂದು ಬಂತು. ಅದಲ್ಲದೆ ನಾನು ಕಮ್ಯುನಿಕೇಶನ್, ಫೋಕ್ ಕಮ್ಯುನಿಕೇಶನ್ ಹೆಂಗ್ ಕೆಲಸ ಮಾಡ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅಂತ PhD ವಿಷಯ ನಂದು. ಅದೇ ವಿಷಯವನ್ನ ಇಟ್ಕೊಂಡು ಇನ್ನಷ್ಟು ಸಂಶೋಧನೆ ಮಾಡಿ ಹಾಡು ಕಟ್ಟಿದ ನಾಡು ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದೆ.
2: ನನಗೆ ತಿಳಿದ ಮಟ್ಟಿಗೆ ಅನುರಾಧ, ಧಾರವಾಡ ವಿಶ್ವವಿದ್ಯಾಲಯದಿಂದ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪತ್ರಿಕೋದ್ಯಮ ವಿಭಾಗದಿಂದ ಸಂಶೋಧನೆ ಮಾಡಿದವರು ತಾವು.
1: ಹೌದು, ಕನ್ನಡ ಮಾಧ್ಯಮದಲ್ಲಿ ಅದನ್ನ ನನ್ನ PhD ಪ್ರಬಂಧವನ್ನ ಬರೆದಿದ್ದು ನಾನು. ಯಾಕಂದ್ರೆ ನಾನು ಸಿಂಡಿಕೇಟ್ಗೂ ವಿವರಗಳನ್ನ ಕೊಡಬೇಕಾಯ್ತು, ಫೋಕ್ ಸಾಂಗ್ ಅನ್ನ ನಾವು ಅನುವಾದ ಮಾಡಿದ್ರೆ ಇಂಗ್ಲಿಷ್ಗೆ ಏನಾಗ್ತದೆ ಅಂತ ಹೇಳಿ ನನಗೆ ಅನುಮತಿ ಕೊಟ್ಟಿದ್ದಕ್ಕೆ ಕನ್ನಡದಲ್ಲಿ ನಾನು ಮಾಡಿದೆ. ಇತ್ತೀಚೆಗೆ ಗಾರ್ಗಿ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಹೇಳಿ ಒಂದು ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಮಂಗಲ ಅಟ್ಲೇಕರ್ ಅನ್ನೋರು ಮರಾಠಿಯಲ್ಲಿ ಬರೆದಿದ್ರು. ಅದು ಒಬ್ಬ ಹೆಣ್ಣು ಮಗಳ ಹೋರಾಟದ ಕತೆ. ಸ್ಮಶಾನದಲ್ಲಿ ದಿನಕರ್ಮಗಳನ್ನ ಮಾಡಿಸುವಂತ ಅಲಹಾಬಾದ್ ರಸೂಲಾಬಾದ್ ಘಾಟದಲ್ಲಿರುವಂತ ಒಬ್ಬ ಗುಲಾಬ್ ಬಾಯಿ ಅನ್ನೋ ಹೆಣ್ಣು ಮಗಳ ಜೀವನ ಕಥೆ ಅದು. ಅವಳ ಹೋರಾಟದ ಕತೆ ನನಗೂ ಬಹಳ ಇಷ್ಟ ಆಗಿತ್ತು. ಒಂಥರ ಮೈಯಲ್ಲಿ ಶಕ್ತಿಯನ್ನ ತುಂಬುವಂತ ಕತೆ ಅನಿಸ್ತು. ಅದನ್ನ ನಾನು ಕನ್ನಡಕ್ಕೆ ಇತ್ತೀಚೆಗೆ ಅನುವಾದ.
2: ಬರವಣಿಗೆಯೊಳಗೆ ಕೂಡ ತಾವು ಸಾಕಷ್ಟು ಕೆಲಸ ಮಾಡಿರಿ. ಚಿದಂಬರ ಚರಿತಾಮೃತ ಕೂಡ ನೀವು?
1: ಹೌದು, ತತ್ವಜ್ಞಾನ ಫಿಲಾಸಫಿ ಪುಸ್ತಕ ಅದು. ಚಿದಂಬರ
2: ಆಸಕ್ತಿ
1: ಮುರುಗೋಡದ ಚಿದಂಬರ ದೀಕ್ಷಿತರ ಒಂದು ಮಹಾಸ್ವಾಮಿಗಳ ಜೀವನ ಚರಿತ್ರೆ ಪಾರಾಯಣಕ್ಕಾಗಿ ಒಂದು ಪುಸ್ತಕ ಬರೆದೆ. ಈಗ ಒಂದು ಕವನ ಸಂಕಲನ ಸಿದ್ಧ ಆಗ್ತಾ ಇದೆ, ಮಕ್ಕಳಿಗಾಗಿ ಕವಿತೆಗಳನ್ನ ಬರೀತಾ ಇದೆ. ಅಲ್ಲ, ಮೈಕು ಪೆನ್ನು ಮತ್ತು ಅಡಿಗೆ ಮನೆ ಸೌಟು, ಇವು 3 ನನಗೆ ಬಹಳ ಇಷ್ಟವಾದ ಇನ್ಸ್ಟ್ರೂಮೆಂಟ್ಸ್.
2: ಈ ಸಂದರ್ಭದೊಳಗೆ ಇನ್ನೊಂದು ಮಾತನ್ನ ಕೇಳಬೇಕು ಅನುರಾಧ ಅವರಿಗೆ, ನಿಮ್ಮ ಮನೆಯವರು ಕೂಡ ಡಾಕ್ಟರ್ ಕೃಷ್ಣ ಕಟ್ಟಿ ಅಂತ ಆಕಾಶವಾಣಿಯ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಹೊಂದಿದ್ದಾರೆ. ಇಲ್ಲೇ ಕ್ಯಾಶುವಲ್ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡಿದವರು.
1: ಹೌದು, ಜೊತೆಗೆ ಅವರು ತಾತ್ಕಾಲಿಕ ಉದ್ಘೋಷಕರು ಆಗಿದ್ರು. ನನ್ನ ಆಕಾಶವಾಣಿ ಇಲ್ಲಿ ನಾನು ಧಾರವಾಡದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಕಾರ್ಯಕ್ರಮ ನಿರ್ವಾಹಕಿ, ಅವರು ಆ ಉದ್ಘೋಷಕರಾಗಿ ನನ್ನ ಜೊತೆ ಕೆಲಸ ಮಾಡ್ತಿದ್ರು. ಮದುವೆ ಆದ್ಮೇಲೆ ನಾನು ಆಕಾಶವಾಣಿಗೆ ಬಂದೆ. ಅವರು ಮೊದಲಿಂದನೇ ಇಲ್ಲಿ ಎಜುಕೇಶನ್ ಬ್ರಾಡ್ಕಾಸ್ಟ್ ಎಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಿದ್ರು. ಅದಲ್ಲದೆ ನನ್ನ ಮಗ ಪಾರ್ಥ ಅಂತ, ಮಗನೂ ಕೂಡ ಚೈಲ್ಡ್ ಆರ್ಟಿಸ್ಟ್, ನಾಟಕಗಳನ್ನ ಮಾಡ್ತಿದ್ದ.
2: ತಮ್ಮ ಸೊಸೆ ಅಪೂರ್ವ ಅವ್ರನ್ನು ಕೂಡ.
1: ಹೌದು, ಆಕಾಶವಾಣಿಯಲ್ಲಿ ಅವಳು ಭರತನಾಟ್ಯ ಪ್ರವೀಣೆ. ಇಲ್ಲಿ ಆ ಮನಿ ಅಂತ ಹೇಳಿ ಒಂದು ನಾಟಕ ನಾನು ಪ್ರೊಡ್ಯೂಸ್ ಮಾಡಿದ್ದೆ ಧಾರವಾಡ ಆಕಾಶವಾಣಿಯಲ್ಲಿದ್ದಾಗ. ಕೀರ್ತಿನಾಥ್ ಕುರುತ್ಕೋಟಿ ಅವರು ಬರೆದಂತ ಒಂದು ನಾಟಕ, ಅದು ಬಹಳ ದೊಡ್ಡ ನಾಟಕ, 3 ತಾಸಿಂದು. ಅದನ್ನ ನಾನು ಆಕಾಶವಾಣಿಗೆ ಒಂದೇ ತಾಸಿಗೆ ಹೊಂದಿಸಿ ಸುಮಾರು 16 ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಇದ್ರು. 2 ದೊಡ್ಡ ಕ್ಯಾರೆಕ್ಟರ್ಸ್, 16 ಮಕ್ಕಳು ಅದರಲ್ಲಿ. ಅದು ಒಂದು ಬಹಳ ಆಕಾಶವಾಣಿಯಲ್ಲಿ ಅದ್ಭುತ ಅನುಭವ ನಂದು.
3: ಇದೇನು ಮುದುಕಪ್ಪ, ಆಡ್ದೈನು ಪದ ನೆಪ್ಪಾದ್ವೇನ ಆ ಮನಿ ಕತಿ ಕೇಳಿದ್ರೆ?
4: ಏನ್ ಹೇಳಿ ತಂಗಿ, ಮುಪ್ಪಿನಾಗ ನೆಪ್ಪ ಊರ್ಗೋಲು.
1: ಹೀಗೆ ಹೇಳ್ತಾ ಹೋದ್ರೆ ಅದು 30 ನಿಮಿಷ ಅಲ್ಲ, 30 ದಿನ ಆದ್ರೂ ಮುಗಿಲಾರದ ಸಂದರ್ಶನ.
2: ನಮ್ಮ ಶ್ರೋತೃಗಳ ಬಗ್ಗೆ ಏನು ವಿಶೇಷವಾದ ಮಾತನ್ನು ಹೇಳ್ಬೇಕಂತೀರಿ?
1: ಶ್ರೋತೃಗಳು ಅಂತಂದ್ರೆ ಅವರು ನನ್ನ ಮನಸ್ಸಿನಲ್ಲಿ, ಮಾತಿನಲ್ಲಿ, ಇಲ್ಲ ಹೃದಯದಲ್ಲೇ ಇದ್ದಾರೆ. ಯಾಕಂದ್ರೆ ಅಭಿಮಾನಿ ದೇವರುಗಳು ಅಂತ ಹೆಂಗೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಹಂಗೆ ಇವರು ನಮ್ಮ ಅಭಿಮಾನಿ ದೇವರೇನೆ. ಯಾಕಂದ್ರೆ ಮಾತಿನ ಕೊಂಡಿಯಿಂದ ನಮ್ಮ ಜೊತೆ ಬೆಸೆದುಕೊಂಡಂತಹ ಶ್ರೋತೃಗಳು ಬಹಳ ಹೃದಯದಲ್ಲಿಯೇ ಇರುವಂತ ದೇವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
2: ಇವತ್ತ ನೀವು ಸಾಕಷ್ಟು ಜನರ ಜೊತೆಗೆ ಸಂದರ್ಶನ ಮಾಡಿದವರು, ಇವತ್ತು ನಿಮ್ಮ ಮಾತುಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಸುಯೋಗ ನಿಮಗೆ. ಇನ್ನೂ ಹಂಚಿಕೊಳ್ಳಿಕ್ಕೆ ಬಹಳ ಅದ, ಆದ್ರೆ ಸಮಯದ ಮಿತಿ. ಹಂಗಾಗಿ ಇಷ್ಟೊತ್ತು ತಾವು ತಮ್ಮ ಬಹಳ ವಿಶಿಷ್ಟವಾದ ಅನುಭವಗಳನ್ನ, ಜೀವನ ಕಟ್ಟಿಕೊಟ್ಟಂತಹ ಆಕಾಶವಾಣಿಯ ಬಗ್ಗೆ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ನನಗೆ ಈ ಆಕಾಶವಾಣಿವರೆಗೂ

0: ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು, ಜೊತೆಗೆ ನನ್ನ ಮತ್ತೆ ಎಲ್ಲ ನೆನಪುಗಳನ್ನ ತಾಜಾ ತಾಜಾ ಮಾಡಿಕೊಟ್ರಿ, ಇದೇ ನೆನಪಿನಲ್ಲಿ ಉಳಿದ ಆಯುಷ ಬದುಕಲಿಕ್ಕೂ ಶಕ್ತಿ ಸಿಕ್ತು ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ, ನಮಸ್ಕಾರ.
1: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇದುವರೆಗೂ ಆಕಾಶವಾಣಿಯ ವಿಶ್ರಾಂತ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಅನುರಾಧ ಕಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಾಯಾರಾಮನ್, ನೆರವು ಅನಂತ್ ಪಾಟೀಲ್ ಹಾಗೂ ನವೀನ್ ಮಹಾಲೆ.
2: ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ, ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆ ನಮಸ್ಕಾರ. ನೀತಾ ಶರಣ್ ಎನ್ನುವರು, ಮಕ್ಕಳು ಯೋಗ ಮಾಡಬಹುದಾ? ಸಾಮಾನ್ಯ ಮಕ್ಕಳಿಗೆ ಯೋಗ ಮಾಡಿಸಬಾರದು ಅಂತಾರಲ್ಲ, ಯಾವ ವಯಸ್ಸಿಂದ ಮಾಡಿಸ್ಬೇಕು ನಾವು ಅಂತ ಕೇಳ್ತಾರೆ. ಈ ಅನ್ವಯಿಕ ಯೋಗ ಅಂತ ಏನ್ ಹೇಳಿದೆ, ಆ ಯೋಗವನ್ನ ನಾವು ಮಕ್ಕಳಿಗೆ ಕೂಡ ಮಾಡಿಸಬಹುದು. ಸಾಮಾನ್ಯ ಶಾಸ್ತ್ರ ಹೇಳೋ ಪ್ರಕಾರ 7 ವರ್ಷದವರೆಗೆ ಮಕ್ಕಳಿಗೆ ಯೋಗ ಮಾಡಿಸಬಾರದು. ಯಾಕಂದ್ರೆ ಅವರ ಶ್ವಾಸಕೋಶ ಸಮರ್ಥವಾಗಿ ಬೆಳೆದಿರೋದಿಲ್ಲ. ಗ್ರೀನ್ ಸ್ಟಿಕ್ ಬೋನ್ ಅಂತ ಹೇಳ್ತಾರೆ, ಅಂದ್ರೆ ಎಲುಬು ಮತ್ತು ಕೀಲುಗಳ ಸಾಮರ್ಥ್ಯವೂ ಕೂಡ ಹೆಚ್ಚಾಗಿರುವುದಿಲ್ಲ. ಅವರ ಹಾರ್ಮೋನಿನ ವ್ಯವಸ್ಥೆ ಕೂಡ ಸುಸ್ಥಿರ ಇರುವುದಿಲ್ಲ. ಹಾಗಾಗಿ ಮಕ್ಕಳಿಗೆ ಯೋಗ ಮಾಡಿಸಬಹುದು ಅಂತ ಶಾಸ್ತ್ರಗಳು ಹೇಳ್ತಾವೆ. ಆದರೆ ಅನ್ವಯಿಕ ಯೋಗವನ್ನ ಮಾಡಿಸುವಾಗ ನಾವು ಮಕ್ಕಳಿಗೂ ಕೂಡ ಮಾಡಿಸಬಹುದು. ಯಾಕೆ ಅಂದ್ರೆ ಇಂದಿನ ಮಕ್ಕಳು ಹೈಪರ್ ಆಕ್ಟಿವಿಟಿ ಇರ್ತದೆ ಮಕ್ಕಳಲ್ಲಿ, ಅಂದ್ರೆ ಅತ್ಯಂತ ಕ್ರಿಯಾಶೀಲ ಮಕ್ಕಳು ಇರ್ತಾವೆ. ಕೆಲ ಮಕ್ಕಳಲ್ಲಿ ಹೈಪೋ ಆಕ್ಟಿವಿಟಿ ಅಂದ್ರೆ ಅವು ಏನೂ ಕ್ರಿಯಾಶೀಲತೆನೆ ಇರೋದಿಲ್ಲ, ಸುಮ್ಮನೆ ಕೂಡುತ್ತಿರ್ತಾವೆ ಕೆಲವು ಮಕ್ಕಳು. ಇನ್ನು ಕೆಲವು ಮಕ್ಕಳಲ್ಲಿ ಇಮ್ಯುನಿಟಿ ಡೆವಲಪ್ ಆಗಿರೋದೇ ಇಲ್ಲ, ಬಹಳ ಕಡಿಮೆ ಇರ್ತದೆ. ಮಕ್ಕಳ ಗ್ರಹಿಕಾ ಶಕ್ತಿ ತುಂಬಾ ಕಡಿಮೆ ಇರ್ತದೆ, ಫೋಕಸ್ ಲೆವೆಲ್ ಅಂತ ಏನ್ ಹೇಳ್ತೀವಿ ಏಕಾಗ್ರತೆ, ಅದು ಕೂಡ ಕಡಿಮೆ ಇರ್ತದೆ. ಇನ್ನು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸರಿಯಾಗಿರೋದಿಲ್ಲ. ಅಂಥ ಸಮಯದಲ್ಲೂ ಕೂಡ ನಾವು ಮಕ್ಕಳಿಗೆ ಯೋಗವನ್ನ ಮಾಡಿಸೋದ್ರಿಂದ ಅವರ ಪರಿಪೂರ್ಣ ಬೆಳವಣಿಗೆಗೆ ಸಹಾಯವನ್ನ ಮಾಡಬಹುದಾಗಿರ್ತದೆ. ಏನ್ ಮಾಡಿಸ್ಬೇಕು ಹಂಗಿದ್ರೆ ಅವರಿಗೆ? ಈಗ ಕೆಲವು ಮಕ್ಕಳು ಮೊಬೈಲ್ ಒಂದು ಗೀಳಿಗೆ ಬಿದ್ದಿರ್ತಾವ, ಟಿವಿಯನ್ನ ನೋಡ್ತಿರ್ತಾವ. ಯಾಕಂದ್ರೆ ಈಗ ಮಕ್ಕಳು ಆಟ ಆಡ್ಲಿಕ್ಕೆ ಮೊದಲಿನಂತ ಅವಕಾಶಗಳು ಇಲ್ಲ. ಇನ್ನು ಮಕ್ಕಳಿಗೆ ಸ್ಪರ್ಧಾತ್ಮಕತೆ ಜಾಸ್ತಿ ಇದೆ, ಅದು ಮಕ್ಕಳಲ್ಲಿ ಒತ್ತಡವನ್ನು ಉಂಟು ಮಾಡ್ಲಿಕ್ಕೆ. LKG UKG ಅಂದ್ರೇನೆ ಅವರಿಗೆ ತುಂಬಾ ಕಾಂಪಿಟೇಷನ್ ಅನ್ನ ಅವರು ಎದುರಿಸಬೇಕಾಗ್ತದೆ. ಅವರ ವಯಸ್ಸಿಗೆ ಮೀರಿದ ಕೆಲವೊಂದು ಬೌದ್ಧಿಕ ಕಾರ್ಯಗಳನ್ನ ಈಗಿನ ಮಕ್ಕಳು ಮಾಡಬೇಕಾಗ್ತದೆ. ಹಾಗಾಗಿ ಕೆಲ ಮಕ್ಕಳಲ್ಲಿ ತುಂಬಾ ಹಠ ಮಾಡೋದು, ಆತುರ ಆತುರ ಮಾಡೋದು, ಭಯ ಪಡೋದು, ಸ್ಥಿರ ಇಲ್ಲದೇ ಇರೋದು, ಈ ತರ ಸಮಸ್ಯೆಗಳನ್ನ ಕೆಲವು ಮಕ್ಕಳು ಎದುರಿಸ್ತಾ ಇರ್ತಾರೆ. ಅಂತವ್ರಿಗೆ ಏನ್ ಮಾಡಬಹುದು ನಾವು? ಶಾರೀರಿಕ ಮತ್ತು ಮಾನಸಿಕ ಸಮತೋಲಿತ ಬೆಳವಣಿಗೆಗಾಗಿ ನಮ್ಮ ಆಸನಗಳು, ಪ್ರಾಣಾಯಾಮ, ಧ್ಯಾನದ ಪದ್ಧತಿ ಏನಿದ್ದಾವ ಅದನ್ನೇ ಮಾಡರೇಟೆಡ್ ಆಗಿ ಅಂದ್ರೆ ಬದಲಾವಣೆ ಮಾಡಿ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವನ್ನ ನಾವು ಮಾಡಿಸಬಹುದು. ಇದರಿಂದ ಅವರ ಎಲುಬುಗಳ ಕೀಲುಗಳ ಬೆಳವಣಿಗೆ ಸಮರ್ಥ ಆಗ್ತದೆ. ಯಾಕಂದ್ರೆ ಯೋಗ ಥೆರಪಿಯಲ್ಲಿ ಪ್ರಧಾನವಾಗಿರುವಂತದ್ದು ಪ್ರಾಣದ ಪೂರೈಕೆ. ಪ್ರಾಣ ಶಕ್ತಿಯನ್ನ ಎಷ್ಟೆಷ್ಟು ಕೊಡ್ತಾ ಹೋಗ್ತೀವಿ ಅಂದ್ರೆ ವ್ಯಾಯಾಮಗಳ ಜೊತೆ ಪ್ರಾಣವೂ ಇರೋದ್ರಿಂದ ಅವರ ಶರೀರದ ಸಾಮರ್ಥ್ಯ ಹೆಚ್ಚಾಗ್ತದೆ. ಬರೀ ಎಲುಬು ಕೀಲು ಅಲ್ಲ, ಮಾಂಸಖಂಡಗಳು ಗಟ್ಟಿ ಆಗ್ತಾವ. ಈಗಿನ ಮಕ್ಕಳನ್ನ ನಾವು ನೋಡುವ ಹಾಗೆ ತುಂಬಾ ಭಾರದ ಒಂದು ಬ್ಯಾಗ್ ಅನ್ನ ಹೊತ್ಕೊಂಡು ಹೋಗ್ತಾವ, ಸ್ಕೂಲ್ ಬ್ಯಾಗ್ ಅನ್ನ.

0: ಮೂಳೆಯೆಲ್ಲ ಬಗ್ಗಿಬಿಟ್ಟಿರ್ತದೆ. ಅದಕ್ಕೆ ಒಂದಷ್ಟು ಸಾಮರ್ಥ್ಯ ಕೊಡಲಿಕ್ಕೆ, ಬೆನ್ನಿನ ಮಾಂಸಖಂಡಗಳಿಗೆ ಸಾಮರ್ಥ್ಯ ಕೊಡಲಿಕ್ಕೆ ಈ ರೀತಿಯ ವ್ಯಾಯಾಮಗಳು, ಅಂದರೆ ಪ್ರಾಣದ ಜೊತೆಗೆ ಮಾಡುವಂತಹ ವ್ಯಾಯಾಮಗಳು ಅನುಕೂಲ ನೀಡುತ್ತವೆ. ಇನ್ನು ಮಕ್ಕಳಿಗೆ ಹೆಚ್ಚಿನ ಒಂದು ಏಕಾಗ್ರತೆಯನ್ನು ಬೆಳೆಸಲಿಕ್ಕೆ ಮಹತ್ವದ ಅಭ್ಯಾಸ ಏನು ಅಂದರೆ ಚಾಂಟಿಂಗ್, ಅಂದರೆ ಓಂಕಾರವನ್ನ ಚಾಂಟ್ ಮಾಡಿಸೋದು, ವಿಶೇಷ ಮಂತ್ರಗಳನ್ನು ಚಾಂಟ್ ಮಾಡಿಸೋದ್ರಿಂದ ಅವರ ಮೆದುಳಿನ ನರಕೋಶಗಳ ಬೆಳವಣಿಗೆ ಸರಿಯಾಗಿ ಆಗೋ ಹಾಗೆ ಮಾಡಬಹುದು. ಅವರು ಅತಿ ಚಂಚಲರಾಗಿದ್ದರೆ ಅವರು ಫೋಕಸ್ ಮಾಡೋ ಒಂದು ಲೆವೆಲ್ ಅನ್ನು ಹೆಚ್ಚು ಮಾಡಬಹುದು ಯೋಗ ಮಾಡಿಸೋದ್ರಿಂದ. ಅದಕ್ಕಾಗೇ ಇರುವಂತಹ ಯೋಗ ಮಾಡಿಸೋದು ಭಾರಿ ಒಳ್ಳೆಯದು. ಅಂದರೆ ನಾರ್ಮಲ್ ಯೋಗನ ಮಕ್ಕಳು ಮಾಡೋ ಹಾಗಿಲ್ಲ, ಅದಕ್ಕಾಗೇ ಇರುವಂತಹ ಯೋಗ ಮಾಡಬೇಕಾಗ್ತದೆ. ಇನ್ನು ಆಹಾರ ಪದ್ಧತಿ, ಮಕ್ಕಳು ಬೇರೆ ಬೇರೆ ದುರ್ಬಲವಾದ ಆಹಾರವನ್ನ ತಗೊಳ್ತಾ ಇದ್ದಾರೆ, ಆ ಆಹಾರ ಪದ್ಧತಿಯನ್ನ ಬಿಡಿಸಿ ಅವರಿಗೆ ತಿಳುವಳಿಕೆ ನೀಡೋದ್ರ ಮೂಲಕ ನಾವು ಆಹಾರ ಪದ್ಧತಿಯಲ್ಲೂ ಕೂಡ ಬದಲಾವಣೆ ಮಾಡಿ ಅವರ ಸಂಪೂರ್ಣ ಸಾಮರ್ಥ್ಯವನ್ನ ಹೆಚ್ಚು ಮಾಡಲಿಕ್ಕೆ ಈ ಅನ್ವಯಿಕ ಯೋಗವನ್ನ ನಾವು ಉಪಯೋಗ ಮಾಡಿಕೊಳ್ಳಬಹುದು. ಆದರೆ ಮಕ್ಕಳಿಗೆ ಯೋಗ ಕಲಿಸುವಾಗ ಯೋಗ್ಯ ಗುರುವಿನ ಆಯ್ಕೆ ಮಹತ್ವದ್ದಾಗಿರ್ತದೆ. ಯಾಕಂದ್ರೆ ಮಕ್ಕಳಲ್ಲಿ ನಾವು ಏನ್ ಬದಲಾವಣೆ ತರ್ತೀವಿ ಅದು ಅವರ ಉತ್ತಮ ಬೆಳವಣಿಗೆಗೆ ಕಾರಣ ಆಗಬೇಕು. ಹಾಗಾಗಿ
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗ ಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗ ಪೀಠ ದೂರವಾಣಿ ಸಂಖ್ಯೆ 9900451397.
2: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14th ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999127.
4: ಇನ್ನು ಮುಂದೆ ಕೇಳಿ ವಿನೀತ್ ಎನ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಬಸವೇಶ್ವರರ ವಚನ. ಇವರಿಗೆ ಜೊತೆ ವಾದ್ಯಗಾರರಾಗಿ ತಬ್ಲಾ ಸಾಥ್ ಅಕ್ಷಯ್ ಜೋಶಿ, ವಯಲಿನ್ ಸಾಥ್ ಜಗನ್ನಾಥ್ ಕಬಾಡಿ. ಕೇಳಿ ಮೊದಲಿಗೆ ಬಸವೇಶ್ವರರ ವಚನ.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿನೀತೆನ್ನವರಿಂದ ಬಸವೇಶ್ವರರ ವಚನ ಹಾಗೂ ಪುರಂದರದಾಸರ ಕೃತಿ ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ಅಕ್ಷಯ್ ಜೋಶಿ ಹಾಗೂ ವಯಲಿನ್ ಸಾಥ್ ಜಗನ್ನಾಥ್ ಕಬಾಡಿಯವರದಾಗಿತ್ತು. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣಾ. ಮೊದಲಿಗೆ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ವಾದಿರಾಜರ ಕೃತಿ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿ.
5: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
4: ನೀವ್ಯಾರು?
6: RBI ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಸಿನಿ ಕ್ವಿಜ್ ನಂದನಾ.
7: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ
0: ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಈ ಎಸ್ಪಿ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳುವ ಸಮಯ ಇದು. ಯಾರು ಹೇಳ್ತಾರೆ ಸರಿಯಾಗಿ ಅಂತ ಹೇಳಿ ನೋಡೋಣ. ಮುಂದಿನ ಕರೆ ತೆಗೆದುಕೊಳ್ತಾ ಇದ್ದೀನಿ. ಹಲೋ ನಮಸ್ತೆ. ಹಲೋ,
1: ಹಲೋ ನಮಸ್ತೆ ಮೇಡಮ್.
0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಎಸ್ಪಿ ಏನು ಅಂತ?
1: ಪಂಡಿತಾರಾಧ್ಯಲು ಅಂತ ಗೊತ್ತೈತಿ, ಎಸ್ ಅನ್ನೋದು ನೆನಪಾಗವಲ್ರಿ.
0: ಎಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದಿನ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ, ಯಾರು ಮಾತಾಡುದು? ಶರಣಪ್ಪ ಅವರೇ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಅಂದ್ರೇನು, ಪಿ ಅಂದ್ರೇನು? ಓ, ಕರೆ ಕಟ್ ಆಯ್ತು. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ,
2: ಹಲೋ
0: ನಮಸ್ತೆ.
2: ನಮಸ್ತೆ,
0: ಯಾರು ಮಾತಾಡುದು?
2: ಎಚ್ ಆರ್ ರುದ್ರಸ್ವಾಮಿ, ಅಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು.
0: ರುದ್ರಸ್ವಾಮಿ ಅವರೇ, ಎಸ್ ಪಿ ಅಂದ್ರೇನು? ಬಾಲಸುಬ್ರಹ್ಮಣ್ಯಂ ಅವರದು
2: ಎಸ್ಪಿ.
0: ವಿವಿಧ ಭಾಷೆಗಳಲ್ಲಿ ಸುಮಾರು 40,000 ಹೆಚ್ಚು ಹಾಡುಗಳನ್ನು ಹಾಡಿದಂತವರು ಬಾಲಸುಬ್ರಹ್ಮಣ್ಯಂ ಅವರು. 4 ಭಾಷೆಗಳಲ್ಲಿ ಒಟ್ಟು 6 ರಾಷ್ಟ್ರ ಪ್ರಶಸ್ತಿಯನ್ನ ತೆಗೆದುಕೊಂಡವರು. ಪದ್ಮಶ್ರೀ, ಪದ್ಮಭೂಷಣ ವಿಭೂಷಿತರಾಗಿದ್ದವರು. 25 ಸರ್ತಿ ಅವರು ಒಂದು ಒಳ್ಳೆಯ ಅಚೀವ್ಮೆಂಟ್ ಅನ್ನ, ಆಂಧ್ರಪ್ರದೇಶದ ನಂದಿ ಪ್ರಶಸ್ತಿಯನ್ನು ಕೂಡ ಅವರು ಗಳಿಸಿದವರು. 4 ಭಾಷೆಗಳಿಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ವ್ಯಕ್ತಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಎಸ್ ಪಿ ಅಂದ್ರೇನು, ಅವರ ಪೂರ್ತಿ ಹೆಸರೇನು ಅಂತ ಹೇಳಿ ತಿಳ್ಕೊಳ್ಳೋ ಹೊತ್ತು. ಹಲೋ ನಮಸ್ತೆ. ಹಲೋ, ನಾರಾಯಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಪೂರ್ತಿ ಹೆಸರು?
2: ಶ್ರೀಪಾದ ಪಂಡಿತಾರಾಧ್ಯ ಬಾಲಸುಬ್ರಹ್ಮಣ್ಯಂ.
0: ಶ್ರೀ
2: ಶ್ರೀಪಾದ
0: ಅಲ್ಲ, ತಪ್ಪು. ಹಲೋ ನಮಸ್ತೆ.
3: ಹಲೋ,
0: ಯಾರು ಮಾತಾಡೋದು?
3: ನಮಸ್ತೆ ಮೇಡಮ್, ನಾನು ಶ್ರುತಿ ಅಂತ, ಗೋಕಾಕಿಂದ.
0: ಶ್ರುತಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ.
3: ಶ್ರೀಪತಿ ಪಂಡಿತಾರಾಧ್ಯಲು ಬಾಲಕೃಷ್ಣ.
0: ವಾ, ಬಾಲಕೃಷ್ಣ
3: ಖ್ಯಾತ ಗಾಯಕರು
0: ಅಲ್ಲ, ಬಾಲಕೃಷ್ಣನ
3: ಸುಬ್ರಹ್ಮಣ್ಯ.
0: ಇನ್ನೊಮ್ಮೆ ಸರಿಯಾಗಿ ಉತ್ತರ ಹೇಳಿ.
3: ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯಂ.
0: ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಓಕೆ, ಸರಿ. ಏನು ನಿಮ್ಮ ಇಷ್ಟದ ಗೀತೆಯನ್ನ ಕೇಳುವ ಸಮಯ ಈಗ. ಯಾವ ಗೀತೆಯನ್ನ ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಾ?
3: ಅರೆರೆ ಗಿಳಿರಾಮ ಅಂತ. ಅರೆರೆ ಗಿಳಿರಾಮ ಅನ್ನುವಂತ ಒಂದು ಗೀತೆ, ರಾಜ್ಕುಮಾರ್.
0: ಗಿಳಿರಾಮ. ಹಾ, ಯಾವ ಸಿನಿಮಾ ಗೀತೆ ಇದು?
3: ಐ ತಿಂಕ್ ಗಂಧದ ಗುಡಿ ಅನ್ಸುತ್ತೆ ಮ್ಯಾಮ್.
0: ಗಂಧದ ಗುಡಿ. ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರು ಗೊತ್ತಿದೆಯಾ?
3: ಇಲ್ಲ ಮೇಡಮ್, ಅಷ್ಟು ನಾನು ಹಾಡಷ್ಟೇ ಕೇಳಿದೀನಿ ಅದನ್ನ. ಫಿಲಂ ನೋಡಿಲ್ಲ ಮೇಡಮ್.
0: ಫಿಲಂ ನೋಡಿಲ್ಲ?
3: ಇಲ್ಲ.
0: ಓಕೆ, ಗೀತೆಯನ್ನ ಕೇಳ್ಬಿಡೋಣ ಹಾಗಿದ್ರೆ.
3: ಎಸ್ ಮೇಡಮ್, ಥ್ಯಾಂಕ್ ಯು.
0: ನಮಸ್ತೆ.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಸಿನಿ ಕ್ವಿಜ್ ನಂದನ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ. ಚಂದನ ವರದ ಸಿಂಗಾರವನ್ನ ಮತ್ತಷ್ಟು ಹೆಚ್ಚು ಮಾಡಲು ಸಿನಿಮಾ ರಂಗು ಹಾಡಿನ ಗುಂಗು ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೀನಿ. ನಾನು ಜಿ ಸುರೇಖ ಸುರೇಶ್. ಸ್ನೇಹಿತರೆ, ನನ್ನ ಜೊತೆಗೆ ತಾಂತ್ರಿಕ ಸಹಕಾರಕ್ಕಾಗಿ ಬೈಜು ಎಂಕೆ ಹಾಗೂ ದೀಪಾ ಬೈಜು ಅವರಿದ್ದಾರೆ, ಹಾಗೇನೆ ಸಹಾಯ ರಂಜನಿ ಕೆರೂರವರದು. ನೋಡೋಣ ಮೊದಲ ಕರೆ ಯಾರ್ದು ಅಂತ ಹೇಳಿ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
1: ವೀರೇಶ್ ಅಂತ ಹೇಳಿ.
0: ವೀರೇಶ್, ಎಲ್ಲಿಂದ ಮಾತಾಡ್ತಿದ್ದೀರಾ?
1: ಕುಷ್ಟಗಿ ತಾಲೂಕ್ ತಾವರಗೆರೆಯಿಂದ.
0: ತಾವರಗೆರೆಯಿಂದ?
1: ಹೌದು.
0: ನಾವೆಲ್ಲರೂ ಕೇಳಿರ್ತೀವಿ ಬಾಲಸುಬ್ರಹ್ಮಣ್ಯಂ ಅವರ ಹೆಸರನ್ನ. ಬಾಲಸುಬ್ರಹ್ಮಣ್ಯಂ ಅವರ ಪೂರ್ತಿ ಹೆಸರೇನು ಅಂತ ತಾವು ಹೇಳಬಹುದಾ? ಮೊದಲನೇ ಪ್ರಶ್ನೆ ಇದು.
1: ಎಸ್ ಟಿ ಬಾಲಸುಬ್ರಹ್ಮಣ್ಯಂ ಅಂತ ಅಷ್ಟೇ ಗೊತ್ತು.

0: ಸಿನಿ ಕ್ವಿಜ್ ನಂದನದಲ್ಲಿ ಮಾತನಾಡೋ ಮತ್ತೊಬ್ಬ ಗಿಣಿ ರಾಮ ಯಾರು ಅಂತ ಹೇಳಿ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ಯಾರು ಮಾತಾಡಿದ್ರಿ?
1: ವೀರೇಶ್ ಅಂತ ಹೇಳಿ.
0: ವೀರೇಶ್ ಎಲ್ಲಿಂದ?
1: ಕುಷ್ಟಗಿ ತಾಲೂಕಿಂದ.
0: ಕುಷ್ಟಗಿ ತಾಲೂಕಿಂದ ಈಗಲೇ ಮಾಡಿದ್ರಿ ವೀರೇಶ್? ಹೌದಲ್ಲ?
1: ಹೌದೌದು. ಇವತ್ತು ನಾವು ಗೌರ್ಮೆಂಟ್ ಎಂಪ್ಲಾಯ್, ಇವತ್ತು ನಮ್ ಸೆಕೆಂಡ್ ಸ್ಯಾಟರ್ಡೇ ರಜೆ ಇದೆ ಅಲ್ರಿ.
0: ಓಹೋಹೋ. ಇಲ್ಲ ಇಲ್ಲ, ಇದು ನೀವು ಮಾಡಬಹುದು, ಯಾಕಂದ್ರೆ ಇದು ಪ್ರಶ್ನೆ ಉತ್ತರ ಕೊಡುವಂತಹ ಕಾರ್ಯಕ್ರಮ, ಸಿನಿ ಕ್ವಿಜ್ ಇರೋದ್ರಿಂದ ಮಾತಾಡಬಹುದು. ಸೊ ಈಗ ನಿಮಗೆ ಪ್ರಶ್ನೆ. ಶಂಕರ್ ನಾಗ್ ಅವರ ನೆನಪನ್ನು ಸದಾ ಹಸಿರಾಗಿರುವಂತೆ ಇರುವಂತಹ ಕಲಾ ಕೇಂದ್ರ ಯಾವುದು?
1: ಕಲಾಕೇಂದ್ರ
0: ಅವರ ಹೆಸರಲ್ಲಿರುವಂತಹ ಕಲಾ ಕೇಂದ್ರ ಯಾವುದು? ಇಲ್ಲ, ತಪ್ಪು. ಹಲೋ ನಮಸ್ತೆ. ಹಲೋ, ಯಾರು ಮಾತಾಡುದು?
2: ನಾವು ರಾಯಬಾಗ್ನಿಂದ ವರ್ಷ ಅಂತ.
0: ವರ್ಷ, ಶಂಕರ್ ನಾಗ್ ಅವರ ನೆನಪನ್ನು ಸದಾ ಹಸಿರಾಗಿರುವಂತೆ ಇರುವಂತಹ ಕಲಾ ಕೇಂದ್ರ ಯಾವುದು?
2: ಕಲಾ ಕೇಂದ್ರ ಗೊತ್ತಿಲ್ರಿ ಮೇಡಮ್ ನಮಗ್ರಿ.
0: ಹೌದಾ, ಸರಿ, ಮುಂದಿನ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ.
3: ನಮಸ್ತೆ.
0: ಶಂಕರ್ ನಾಗ್ ಅವರ ನೆನಪನ್ನು ಸದಾ ಹಸಿರಾಗಿರುವಂತೆ ಮಾಡಿದ ಕಲಾ ಕೇಂದ್ರ ರಾಜಧಾನಿಯೊಳಗದ ಯಾವುದು? ಬೆಂಗಳೂರಿನಲ್ಲಿದೆ. ಅಲ್ಲ, ತಪ್ಪು. ಅಟೋ ರಾಜ ಅವ್ರು ಮಾಡಿದ್ದ ಸಿನಿಮಾ. ಹಲೋ ನಮಸ್ತೆ.
4: ಹಲೋ,
0: ಯಾರು ಮಾತಾಡುದ್ರಿ?
4: ಹುಬ್ಳಿಯಿಂದ ಅಶೋಕ್ ಬೊಮ್ಮಲೆ ರೀ ಮೇಡಮ್.
0: ಅಶೋಕ್ ಅವರೇ, ಶಂಕರ್ ನಾಗ್ ಅವರ ಹೆಸರಲ್ಲಿರುವಂತಹ ಕಲಾ ಕೇಂದ್ರ ಯಾವುದು? ಬೆಂಗಳೂರಿನಲ್ಲಿದೆ.
4: ಸಂಕೇತ್.
0: ಅಲ್ಲ, ತಪ್ಪು ಉತ್ತರ. ಹಲೋ ನಮಸ್ತೆ.
5: ಹಲೋ,
0: ಯಾರು ಮಾತಾಡುದು? ಹೇಳ್ರಿ. ಶಂಕರ್ ನಾಗ್ ಅವರ ಹೆಸರಲ್ಲಿರುವಂತಹ ಕಲಾ ಕೇಂದ್ರ ರಾಜಧಾನಿ ಬೆಂಗಳೂರಲ್ಲಿದೆ.
5: ಸಂಕೇತ.
0: ಅಲ್ಲ, ತಪ್ಪು. ಹಲೋ ನಮಸ್ತೆ.
6: ಹಲೋ,
0: ಶಂಕರ್ ನಾಗ್ ಅವರ ಹೆಸರಲ್ಲಿ ಇರುವಂತಹ ಕಲಾ ಕೇಂದ್ರ ಬೆಂಗಳೂರಿನಲ್ಲಿ ಇದೆ, ಯಾರು ಮಾತಾಡ್ತಿರೋದು?
6: ಹಲೋ ರೀ, ನಾವು ಕಲಾಕೇಂದ್ರ ಮಾತಾಡೋದು.
0: ಹಾ,
6: ರಾಮಕೃಷ್ಣ ರಂಪುರ ಅಂತ ಹೇಳ್ರಿ.
0: ಹಾ ಹೇಳಿ. ರಾಮಕೃಷ್ಣ ಗುರ್ತಾಯ್ತಾ ಕಲಾ ಕೇಂದ್ರದ ಹೆಸರು?
6: ನಂಗೆ ಗೊತ್ತಿಲ್ಲರಿ ಮೇಡಮ್.
0: ಹೌದಾ, ಸರಿ, ಮುಂದಿನ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ. ನಮಸ್ತೆ
7: ನಮಸ್ತೆ ಮೇಡಮ್. ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್, ಹೇಳಿ. ಶಂಕರ್ ನಾಗ್ ಅವರ ಹೆಸರಲ್ಲಿರುವಂತಹ ಕಲಾ ಕೇಂದ್ರ ಬೆಂಗಳೂರಿನಲ್ಲಿದೆ, ಯಾವುದು?
7: ಸಂಕೇತ್ ಅಂತ ಮೇಡಮ್.
0: ರಂಗ ಶಂಕರ. ಇಷ್ಟೊತ್ತು ಯಾರು ಉತ್ತರ ಹೇಳಿಲ್ಲ. ರಂಗ ಶಂಕರ.
7: ಓಕೆ ಮೇಡಮ್,
0: ರಂಗ ಶಂಕರ.
7: ಹ್ಮ್,
0: ಕರಾಟೆ ಕಿಂಗ್ ಅಂತ ಅವ್ರನ್ನ ಕರಿತಾ ಇದ್ರು. ಅದ್ಭುತ ನಟ, ನಿರ್ದೇಶಕ, ನಿರ್ಮಾಪಕ.
7: ಹೌದು, ಸಂಕೇತ್ ಅಂತ ಇತ್ತಲ್ಲ ಮೇಡಮ್.
0: ಹ್ಮ್, ಅವರ ಹೆಸರಲ್ಲಿ ಒಂದು ಅವರು ಮಾಡಿದಂತ ಒಂದು

0: ಧಾರಾವಾಹಿ ಬರ್ತಾ ಇತ್ತು, ಯಾವ್ದಂತ ಗೊತ್ತಾ? ಮಾಲ್ಗುಡಿ ಡೇಸ್. ವಾ, ಪರವಾಗಿಲ್ಲ. ಈಗ ನಾನು ಮುಂದಿನ ಕರೆ ತೆಗೆದುಕೊಂಡು
1: ಹಾಡು ಇಲ್ವಾ ಮೇಡಮ್ ನಮಗೆ?
0: ನೀವು ಉತ್ತರ ಹೇಳಿದ್ರೆ ರಂಗಶಂಕರ, ಶಂಕರ ಅಂತ ಹೇಳಿದೆ ನಾನು, ಶಂಕರ್ನಾಗ್ ಅವರ ಹೆಸರಲ್ಲಿ ಅಂದೆ. ಸೊ ಹೀಗಾಗಿ ನೀವು
1: ಹೇಳಿದಲ್ಲ ಮೇಡಮ್.
0: ಇರ್ಲಿ, ಪರವಾಗಿಲ್ಲ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ ನೋಡೋಣ. ಹಾಗಿದ್ರೆ
1: ಮೇಡಮ್ ಕೇಳಿ
0: ಕೇಳೋಣವಾ?
1: ಮೇಡಮ್ ಕೇಳಿ.
0: ಸರಿ, KGF ಚಾಪ್ಟರ್ 1 ನಲ್ಲಿ ಯಶ್ ಅವರ ಹೆಸರು ಏನಾಗಿತ್ತು?
1: KGF ಚಾಪ್ಟರ್ 1 ಅಲ್ಲ
0: ಮೇಡಮ್. ಯಶ್ ಅವರ ಹೆಸರು ಏನಾಗಿತ್ತು?
1: ಯಶ್ ಅವರ ಹೆಸರು
0: ಗೊತ್ತಾಗ್ತಾ ಇಲ್ಲ. ಇರ್ಲಿ, ಮುಂದಿನ ಕರೆ ನೋಡ್ಬಿಡೋಣ, ತಿಳ್ಕೊಳ್ಳೋಣ ಬೇರೆಯವ್ರ ಏನ್ ಹೇಳ್ತಾರೆ ಅಂತ ಹೇಳಿ. ಹಲೋ, ನಮಸ್ತೆ.
2: ಹಲೋ
0: ಹಲೋ, ಯಾರು ಮಾತಾಡುದು?
2: ವೀರಪ್ಪ ತುಂಬರಮಟ್ಟಿ ಮೇಡಮ್.
0: ವೀರಪ್ಪ ಅವರೇ, KGF ಚಾಪ್ಟರ್ 1 ರಲ್ಲಿ ನಾಯಕ ನಟ ಯಶ್ ಅವರ ಹೆಸರು ಏನಾಗಿತ್ತು?
2: ಯಶ್ ಅವ್ರದ್ ರೀ. ಯಶ್ ಅವ್ರ ಹೆಸರು ಮೇಡಮ್. ಏನ್ ಮೇಡಮ್ ಕ್ವಶನ್?
0: KGF ಚಾಪ್ಟರ್ 1 ನಲ್ಲಿ
2: ಹ್ರೀ
0: ಯಶ್ ಅವರ ಹೆಸರು ಏನಾಗಿತ್ತು?
2: KGF ಸಿನಿಮಾದಲ್ಲಿ ಯಶ್ ಅವ್ರ ಹೆಸರಲ್ಲ ಮೇಡಮ್?
0: ಹೌದು,
2: ಯಶ್ ಅವರ ಹೆಸರು ಮೇಡಮ್. ರಾಕಿ ಮೇಡಮ್.
0: ರಾಕಿ, ರಾಕಿ ಬಾಯ್. ಸರಿ, ಯಾವ ಗೀತೆನ ಇಷ್ಟಪಡ್ತೀರಾ? ನಿಮ್ಗೋಸ್ಕರ ಯಾವ ಗೀತೆನ ನಾವು ಪ್ರಸಾರ ಮಾಡೋಣ?
2: ಗುರು ಶಿಷ್ಯರು ಮೇಡಮ್. ಗುರು ಶಿಷ್ಯರದಲ್ಲಿ ಯಾವ್ದಾದ್ರು ಒಂದು ಮೇಡಮ್.
0: ಗುರು ಶಿಷ್ಯರು, ಅದ್ರಲ್ಲಿ ಯಾವ್ದಾದ್ರು ಗೀತೆ ಪ್ರಸಾರ ಮಾಡೋಣವಾ? ಹೊಸ ಸಿನಿಮಾನ ಹಳೆ ಸಿನಿಮಾನ?
2: ಹಳೆ ಸಿನಿಮಾ ಮೇಡಮ್.
0: ಹಳೆ ಸಿನಿಮಾ, ಓಕೆ. 2018 KGF ಚಾಪ್ಟರ್ 1 ಬಿಡುಗಡೆ ಆಗಿತ್ತು. ರವಿ ಬಸ್ರೂರ್ ಅವರು ಸಂಗೀತವನ್ನ ನೀಡಿದ್ರು. ಪ್ರದರ್ಶನ ನೀಡಿದ ಅತಿ ಹೆಚ್ಚು ಗಳಿಕೆಯನ್ನ ಕಂಡಂತಹ ಬಹುಭಾಷಾ ಚಿತ್ರ ಇದು. ಇವ್ರ ಜೊತೆಗೆ, ಯಶ್ ಅವ್ರ ಜೊತೆಗೆ ಯಾರು ಭಾಗವಹಿಸಿದ್ರು ಗೊತ್ತಾ? ರೀನಾ ದೇಸಾಯಿ, ಅನಂತ್ ನಾಗ್ ಅವರು, ಅಚ್ಯುತ್ ಕುಮಾರ್ ಅವರು, ರಾಮಚಂದ್ರ ಅವರು, ಅವರೆಲ್ಲ ಭಾಗವಹಿಸಿದ್ರು. ನಿಮ್ಗೋಸ್ಕರ ಗುರು ಶಿಷ್ಯರು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ.
2: ಓಕೆ ಮೇಡಮ್.

ಕದಿಮಿ ತಕದಿಮಿ ಬಡಿದರೆ ಆಗ ತೋಡಿ ರಾಗ ಹಾಡುವರಲ್ಲ. ದೊಡ್ಡವರೆಲ್ಲ

0: ಇಲ್ಲ
1: ಆರುವುದಿಲ್ಲ ಇಲ್ಲ
0: ಕಾಗಿಗೆ ಕಂತಲು ಕಟ್ಟುವುದಿಲ್ಲ ಸೂಬೆ ಯಾರೂ ಸಾಕುವುದಿಲ್ಲ ಇಂಥ ಶಿಷ್ಯರು ಬೇಕು ಎಂದರೂ ಬೇರೆ ಯಾರಿಗೂ ಸಿಕ್ಕೋದಿಲ್ಲ
2: ಇಲ್ಲ ಇಲ್ಲ

0: ಕೆಜಿಎಫ್ ಚಾಪ್ಟರ್ 1 ಸಿನಿಮಾದ ಕುರಿತಂಗೆ ನಾನು ಪ್ರಶ್ನೆ ಮಾಡಿದ್ದೆ. ಯಶ್ ಅವರು ರಾಕಿ ಭಾಯ್ ಆಗಿ ನಟಿಸಿದ್ರು, ರೀನಾ ದೇಸಾಯಿ ಹೀರೋಯಿನ್, ಇವರು ಶ್ರೀನಿಧಿ ಪಾತ್ರವನ್ನ ವಹಿಸಿದ್ರು. ಮುಂದಿನ ಕರೆ ಯಾರ್ದು ಅಂತ ಹೇಳಿ ನೋಡ್ಬಿಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ಯಾರು ಮಾತಾಡುದು?
1: ಸೌದತ್ತಿಂದ ಶೋಭಾ ಅಂತಾರಿ.
0: ಸೌದತ್ತಿಂದ ಶೋಭಾ. ಶೋಭಾ, ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಅದರಲ್ಲಿ ಒಂದು ಹಾಡು ಹಾಕ್ತೀನಿ ನಾನು, ಅದರಲ್ಲಿ ಬರುತ್ತಿರುವ ಸ್ವರಗಳು ಯಾವುವು ಅಂತ ಹೇಳಬೇಕು ನೀವು. ಅಂದ್ರೆ ಗೀತೆಯನ್ನ ಹಾಡಿದವರು ಯಾರು ಅಂತ ಹೇಳಬೇಕು. ಅದಕ್ಕಿಂತ ಮುಂಚೆ ನಮ್ಮ ಕೇಳುಗರಿಗೆ ಹೇಳ್ತಾ ಇದ್ದೀನಿ, ಒಂದು ಪೆನ್ನು ಪೇಪರನ್ನು ಇಟ್ಕೊಳ್ರಿ ನಿಮ್ ಜೊತೆಗೆ ಅಂತ ಹೇಳಿ. ಸರಿ, ಗೀತೆಯನ್ನ ಕೇಳಿ.

0: ಕೇಳಿದ್ರ?
1: ಹಾ ಕೇಳಿದ್ರಿ ಮ್ಯಾಮ್.
0: ಹಾ, ಈ ಧ್ವನಿ ಯಾರ್ದು?
1: ಎಸ್ ಪಿ ಬಾಲಸುಬ್ರಹ್ಮಣ್ಯ.
0: ಅಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡ್ಬಿಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ರಾಜೇಶ್ವರಿ ಅಂತ, ಸವಣೂರಿಂದ.
0: ರಾಜೇಶ್ವರಿ, ಗೀತೆಯನ್ನ ಕೇಳಿದ್ರಾ?
1: ಕೇಳಿದೀನಿ ಮೇಡಮ್.
0: ಕೇಳಿದ್ರಾ? ಓಕೆ. ಗೀತೆಯನ್ನ ಹಾಡಿದವರು ಯಾರು?
1: ವಿಜಯ್ ರಾಘವೇಂದ್ರ ಸರ್.
0: ಅಲ್ಲ, ತಪ್ಪು ಉತ್ತರ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
2: ಮೇಡಮ್, ತಿಪ್ಪೇಸ್ವಾಮಿ ಅಂತ ಮೇಡಮ್. ಚಿತ್ರದುರ್ಗದಿಂದ.
0: ಓ, ತಿಪ್ಪೇಸ್ವಾಮಿ ಅವರೇ, ಕಲ್ಲರಳಿ ಹೂವಾಗಿ ಅನ್ನೋ ಒಂದು ಗೀತೆಯನ್ನ ಕೇಳಿದ್ರಿ.
2: ಹಾ ಮೇಡಮ್.
0: ಆ ಗೀತೆಯನ್ನ ಹಾಡಿದವರು ಯಾರು?
2: ಮೇಡಮ್ ಹಾಡ್ ಕೇಳಿಲ್ಲ ಮೇಡಮ್, ಫೋನ್ ಟ್ರೈ ಮಾಡ್ತಾ ಇದ್ದೀನಿ.
0: ಓಕೆ, ಇನ್ನೊಮ್ಮೆ ಕೇಳಿ.
3: ಕಲ್ಲರಳಿ ಹೂವಾಗಿ ಹೂವರಳಿ

0: ಕೇಳಿದ್ರಾ?
1: ಕೇಳಿದೀವಿ ಮೇಡಮ್.
0: ಈ ಧ್ವನಿ ಯಾರ್ದು
1: ಮೇಡಮ್? ಇದು ಶಂಕರ್ ಮಹಾದೇವನ್ ಮೇಡಮ್.
0: ಅಲ್ಲ, ತಪ್ಪು ಉತ್ತರ. ಯಾರು ಸರಿಯಾಗಿ ಉತ್ತರ ಹೇಳ್ತಾರೆ ಕೇಳ್ತಾ ಇರ್ರಿ. ಹಲೋ.
2: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡುದು?
2: ನಾವು ರಾಯಬಾಗ್ ತಾಲೂಕು ಮುಗುಳ್ಕಾಡದಿಂದ ಸರೋಜಾ ಹುಬ್ಬಳ್ಳಿ.
0: ಸರಿ ಓಜಾ, ಹೂವಾಗಿ ಅರಳಿದ್ದು ಕಲ್ಲರಳಿ. ಇಲ್ಲ, ತಪ್ಪು ಉತ್ತರ ಸರೋಜಾ. ಸರೋಜಾ ಹೂವು. ಯಾಕೆ ತಪ್ಪು ಉತ್ತರ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಇರ್ಲಿ, ನೋಡೋಣ ಮತ್ತೆ ಯಾರು ಕರೆಕ್ಟ್ ಹೇಳ್ತಾರೆ ಅಂತೇಳಿ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
0: ಯಾರು ಮಾತಾಡುದು?
3: ಮೇಡಮ್, ಮಹೇಶ್ ಹೊಸೂರು ಸಿತ್ಯಾರಪುರ ಮೇಡಮ್.
0: ಮಹೇಶ್,
3: ಹೌದು ಮೇಡಮ್.
0: ಗೀತೆ ಏನ್ ಕೇಳಿದ್ರಾ?
3: ಯಾರು ಮೇಡಮ್? ಇದು ಕಲ್ಲರಳಿ ಹೂವಾಗಿ ಮೇಡಮ್.
0: ಹೌದು.
3: ಅದು ಗಾಯಕ ಹೇಳ್ಬೇಕು ಮೇಡಮ್.
0: ಹೌದು, ಯಾರು ಹಾಡ್ದವ್ರು ಅಂತ?
3: ಮೇಡಮ್, ಇದು ಹೇಮಂತ್ ಕುಮಾರ್ ಮೇಡಮ್.
0: ಹೇಮಂತ್ ಕುಮಾರ್, ಸರಿಯಾದ ಉತ್ತರ. 2006 ಕಲ್ಲರಳಿ ಹೂವಾಗಿ ಚಿತ್ರ ಬಿಡುಗಡೆಯಾಗಿತ್ತಲ್ಲ, ಟಿ ಎಸ್ ನಾಗಾಭರಣ ಅವರು ನಿರ್ದೇಶನ ಮಾಡಿದ್ರು. ಹೌದು, ಯಾರು ನಟಿಸಿದ್ರು ಗೊತ್ತಾ?
3: ವಿಜಯ ರಾಘವೇಂದ್ರ ಮೇಡಮ್.
0: ಹೌದು, ಉಮಾಶಂಕರಿ, ಅನಂತ್ ನಾಗ್, ಅಂಬರೀಶ್, ಭಾರತಿ.

0: ಎಲ್ಲರೂ
1: ಅದು
0: ಇದ್ರದ್ರಲ್ಲಿ.
1: ಡಿ ರಾಜೇಂದ್ರ ಬಾಬು ಅವರ ಪುತ್ರ ಉಮಾಶಂಕರಿ ಮೇಡಮ್.
0: ಹೌದು ಹೌದು. ಇವು ಯಾವ ಕಾದಂಬರಿ ಆಧಾರಿತ ಚಿತ್ರ ಅಂತ ಗೊತ್ತಾ?
1: ಏನ್ ಮೇಡಮ್?
0: ಯಾರ ಕಾದಂಬರಿ ಆಧಾರಿತ ಚಿತ್ರ ಅಂತ?
1: ಇಲ್ಲ ಮೇಡಮ್, ಇದು ಗೊತ್ತಾಗ್ತಾ ಇಲ್ಲ ಮೇಡಮ್.
0: ಕೇಳಿ, ಬಿ ಎಲ್ ವೇಣು ಅವರ ಕಾದಂಬರಿ ಆಧಾರಿತ ಚಿತ್ರ ಇದು.
1: ಮೇಡಮ್ ಬಿ ಎಲ್ ವೇಣು ಅಂದ್ರೆ ಅವರು ಸಾಹಿತಿ ಮೇಡಮ್, ಅವರು ಚಿತ್ರದುರ್ಗದವರೇ ಅನ್ಕೊಂಡಿದ್ದೀನಿ ಮೇಡಮ್.
0: ಹಾ, ರಾಷ್ಟ್ರೀಯ ಏಕೀಕರಣದ ಕುರಿತ ಅತ್ಯುತ್ತಮ ಚಿತ್ರ, ನರ್ಗಿಸ್ ದತ್ತ ಪ್ರಶಸ್ತಿ ಪಡೆದುಕೊಂಡಂತಹ ಚಿತ್ರ ಕಲ್ಲರಳಿ ಹೂವಾಗಿ. ಓಕೆ, ಸರಿಯಾದ ಉತ್ತರವನ್ನ ಹೇಳಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ನಿಮಗಾಗಿ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ
1: ಮೇಡಮ್? ನನಗೆ ಇದ್ರದ್ದು ಹೆಂಡತಿರ ಹುಷಾರ್ ಫಿಲಂ ಇಂದ ಮೇಡಮ್.
0: ಹೆಂಡತಿರೇ ಹುಷಾರ್,
1: ಅದ್ರೊಳಗೆ ಮದುವೆ ಕರೆಯೋಲೆ ಬೇರೆ ಎದೆಯ ಒಳಗೆ ಈ ಸಾಂಗ್ ಇದೆ ಮೇಡಮ್ ಅದ್ರೊಳಗೆ.
0: ಅಲ್ಲ, ಹೆಂಡ್ತಿರೇ ಹುಷಾರ್ ಅಂತ ಯಾಕೆ ಹೇಳ್ತಿರೋದು?
1: ಇಲ್ಲ ಮೇಡಮ್, ಆ ತರ ಅಲ್ಲ, ಶಶಿಕುಮಾರ್ ಅಭಿನಯಿಸಿದ್ದಲ್ಲ ಹಾಗೆ ಹೇಳಿದ್ ಮೇಡಮ್.
0: ಸರಿ ಸರಿ, ಗೀತೆಯನ್ನ ಕೇಳಿ.
1: ಓಕೆ ಮೇಡಮ್.

0: ಮತ್ತೇನೆ ಕ್ವಿಜ್ ನಂದಿನದ ಮುಂದಿನ ಕೇಳುಗರು ಯಾರು ನೋಡೋಣ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್, ಶಿವಲಿಂಗಯ್ಯ ಹಿರೇಮಠ್ ರೀ.
0: ಶಿವಲಿಂಗಯ್ಯ ಹಿರೇಮಠ್ ಅವರೇ, ಗೀತೆಯನ್ನ ಕೇಳಿ.

0: ಕೇಳಿದ್ರಾ?
1: ಕೇಳಿ ಮೇಡಮ್.
0: ಯಾರ ಧ್ವನಿ?
1: ಇದ್ರು ರಾಜ್ಕುಮಾರ್ ಭಾರತೀರಿ.
0: ಏನ್ರಿ ಶಿವಲಿಂಗ ಅಗ್ದಿ ಒಂದೇ ಸರ್ತಿ ಪಟ್ ಅಂತ ಉತ್ತರ ಹೇಳ್ಬಿಟ್ರಲ್ಲ.
1: ಹೌದ್ರಿ ಮೇಡಮ್, ಗೊತ್ತಿತ್ತಂದ್ರೆ ಬರೋದ್ರಿ ಮೇಡಮ್, ಗೊತ್ತಿರಕ ಬರಂಗಿಲ್ರಿ. ಕೇಳಿನ್ರಿ ಮೇಡಮ್, ಬಹಳ ಸಲ ಹಾಡ ಕೇಳಿನ್ರಿ.
0: ಹೌದು, ತುಂಬಾ ಒಳ್ಳೆ ಹಾಡು ಇದು, ಅಂತರಾಳ ಚಿತ್ರದ್ದು.
1: ಹೌದ್ರಿ ಮೇಡಮ್.
0: ಇದನ್ನ ಯಾರು ನಿರ್ದೇಶನ ಮಾಡಿದ್ರು ಗೊತ್ತಾ? ಸುರೇಶ್ ಹೆಬ್ಳೀಕರ್ ಅವರು ನಿರ್ದೇಶನ ಮಾಡಿ ಮುಖ್ಯ ಪಾತ್ರವನ್ನ ಕೂಡ ವಹಿಸಿದ್ರು. 1982 ಚಿತ್ರ ಬಿಡುಗಡೆಯಾಗಿತ್ತು. ಸುರೇಶ್ ಹೆಬ್ಳೀಕರ್ ಅವರೊಂದಿಗೆ ಮಮತಾ ರಾವ್, ರಮೇಶ್ ಭಟ್, ಸುಂದರ ಕೃಷ್ಣ ಅರಸ್ ಮುಂತಾದವರು ನಟಿಸಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಿಮಗೋಸ್ಕರ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಜೀವನ ಚೈತ್ರ ಚಿತ್ರದ ಗೀತೆ ಬೇಕು.
1: ಅದರಲ್ಲಿ ಈ ಲೋಕವೆಲ್ಲ ನಾದಮಯ ಅನ್ನೋರಿಗೆ ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟಂತ ಚಿತ್ರ ರೀ.
0: ಅಂದ್ರೆ ನೀವೇ ನಾನು ಪ್ರಶ್ನೆ ಮಾಡ್ಬಿಟ್ರಿ, ಅದನ್ನ ಕೇಳೋಡಿದ್ದೇಲ್ಲ ನಾನು.
1: ಹೌದ್ರಿ ಮೇಡಮ್ ರೀ, ಆಯ್ತು. ಆ ಗೀತೆಯನ್ನ ನಮ್ಗ ಎಲ್ಲಾ ಕೇಳುವರಿಗೂ ಮತ್ತ್ ನಮಗೂ ನಮ್ ಫ್ಯಾಮಿಲಿಗೆ ಎಲ್ಲರಿಗೂ ಗೀತೆ ಕೇಳಿಸ್ಬೇಕಿದ್ರೆ ನಿಮ್ಮದು ಏನಂತೀರಿ?
0: ಎಲ್ಲಾ ಶ್ರೋತೃಗಳು ಈ ಗೀತೆಯನ್ನು ಇಷ್ಟಪಡ್ತಾರೆ, ಕೇಳೋಣ.
1: ಓಕೆ ಮೇಡಮ್, ಪೂರ್ಣವಾದ ಗೀತೆ ಕೇಳಿದ್ರೆ ಮೇಡಮ್.
0: ಬಟ್ 7 ನಿಮಿಷ ಇದೆ ಇದು.
1: ಹೌದಿಲ್ರಿ ಮೇಡಮ್.

0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ರೇಣುಕಾ ಅಂತ ಹೇಳ್ರಿ.
0: ರೇಣುಕಾ, ಎಲ್ಲಿಂದ ಮಾತಾಡ್ತಿದ್ದೀರಾ?
1: ಬಾಲಕೋಟೆ ಜಿಲ್ಲೆ.
0: ಹೌದಾ ರೇಣುಕಾ, ನಿಮಗಾಗಿ ಒಂದು ಪ್ರಶ್ನೆ. ಅದಕ್ಕಿಂತ ಮುಂಚೆ ನಮ್ಮ ಕೇಳುಗರು ಪೆನ್ನು ಮತ್ತ ಪೇಪರ್ ಅನ್ನ ಇಟ್ಕೊಳ್ಳಿ. ತಗೊಂಡಿರಾ? ಬಟ್ ನಿಮಗೆ ಈ ಪ್ರಶ್ನೆ ಬರ್ತಾ ಇಲ್ಲ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ಬೇಕು.
1: ಹೇಳ್ರಿ.
0: ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕ್ರಿಕೆಟ್ ಆಟಗಾರರಾಗಿ ನಟಿಸಿದ ಬಾನದಾರಿಯಲ್ಲಿ

0: ಸಿನಿಮಾದ ನಿರ್ದೇಶಕರು ಯಾರು?
1: ಗೊತ್ತಿಲ್ಲ ಮೇಡಮ್.
0: ಗೊತ್ತಿಲ್ಲ, ನೋಡೋಣ. ಮುಂದಿನ ಕರೆಯನ್ನ ತೆಗೆದುಕೊಳ್ತೀನಿ. ಹಲೋ, ನಮಸ್ತೆ.
2: ಹಲೋ, ನಮಸ್ಕಾರ ಮೇಡಮ್.
0: ಯಾರು ಮಾತಾಡಿದ್ರಿ?
2: ವಿಜಯಪುರದಿಂದ ಭರತ್ ಕುಮಾರಿ ಮೇಡಮ್.
0: ಹಾ, ಹೇಳಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕ್ರಿಕೆಟ್ ಆಟಗಾರರಾಗಿ ನಟಿಸಿದ ಬಾನದಾರಿಯಲ್ಲಿ ಸಿನಿಮಾದ ನಿರ್ದೇಶಕರು ಯಾರು? ನಮಸ್ಕಾರ. ಹಲೋ, ನಮಸ್ತೆ.
3: ಹಲೋ, ನಮಸ್ಕಾರ ಮೇಡಮ್.
0: ಯಾರು ಮಾತಾಡೋದು?
3: ನಾ ಸುಮನ್, ನವನಗರದಿಂದ ಮಾತಾಡೋದು.
0: ಸುಮನ್, ಬಾನದಾರಿಯಲ್ಲಿ ಚಿತ್ರದ ನಿರ್ದೇಶಕರು ಯಾರು?
3: ಬಾನದಾರಿಯಲ್ಲಿ ರೀ?
0: ಹಾ,
3: ಇಲ್ಲ ರೀ, ಐಡಿಯಾ ಇಲ್ಲ ರೀ.
0: ಐಡಿಯಾ ಇಲ್ಲ, ತಿಳ್ಕೊಳ್ಳೋಣಂತೆ. ಯಾರಾದ್ರೂ ಉತ್ತರ ಹೇಳ್ತಾರ ನೋಡೋಣ. ಹಲೋ, ನಮಸ್ತೆ.
4: ಹಲೋ.
0: ಬಾನದಾರಿಯಲ್ಲಿ ಸಿನಿಮಾದ ನಿರ್ದೇಶಕರು ಯಾರು? ಯಾರು ಮಾತಾಡ್ತಿರೋದು? ತಿಪ್ಪೇಸ್ವಾಮಿ ಹೇಳಿ. ನಿರ್ದೇಶಕರು ಯಾರು ಅಂತ ಹೇಳಿ ಗೊತ್ತಾಯ್ತಾ ಬಾನದಾರಿಯಲ್ಲಿ ಸಿನಿಮಾದ್ದು?
4: ಮೇಡಮ್ ಗೊತ್ತಾಗ್ತಾ ಇಲ್ಲ.
0: ಗೊತ್ತಾಗ್ತಾ ಇಲ್ವಾ? ನೋಡೋಣ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ, ನಮಸ್ತೆ.
5: ಹಲೋ, ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
5: ರೂಪಾ ಪಾಂಡುರಂಗರಾವ್.
0: ಹಾ ಹೇಳಿ. ಬಾನದಾರಿಯಲ್ಲಿ ಸಿನಿಮಾದ ನಿರ್ದೇಶಕರು ಯಾರು?
5: ಏನ್ ಮೇಡಮ್?
0: ಬಾನದಾರಿಯಲ್ಲಿ ಚಲನಚಿತ್ರದ ನಿರ್ದೇಶಕರು ಯಾರು?
5: ಬಾನದಾರಿಯಲ್ಲಿ ಫಿಲಂ ನಿರ್ದೇಶಕರು ಮೇಡಮ್.
0: ಹಾ ಹಾ, ಗೊತ್ತಾಗ್ತಾ ಇಲ್ವಾ
5: ಮೇಡಮ್? ಇದು ಪ್ರೀತಮ್ ಗುಬ್ಬಿ ಅವ್ರದ್ದು ಇರ್ಬೇಕು ಮೇಡಮ್.
0: ಮತ್ತೆ ಅದು ಹೆಂಗ್ರಿ ಗುರ್ತಾಯ್ತು? ಉತ್ತರ ಸರಿಯಾಗಿ ಹೇಳಿದ್ರಿ.
5: ಅಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ವಿ ಮೇಡಮ್.
0: ಹೌದು, 2023 ಬಿಡುಗಡೆಯಾದಂತಹ ಬಾನದಾರಿಯಲ್ಲಿ ಸಿನಿಮಾದ ನಿರ್ದೇಶಕರು ಪ್ರೀತಮ್ ಗುಬ್ಬಿ ಅವರು.
5: ಹೌದು ಮೇಡಮ್.
0: ಮತ್ತೆ
5: ಗಣೇಶ್ ಅವರ ಅಭಿನಯ.
0: ಹೌದು, ಗಣೇಶ್ ಅವರ ಅಭಿನಯ. ಮತ್ತಾರು ಭಾಗವಹಿಸಿದ್ರು ಗೊತ್ತಾ?
5: ಹೀರೋಯಿನ್ ರುಕ್ಮಿಣಿ ವಸಂತ್.
0: ಎಸ್, ಮತ್ತೆ ಎಲ್ಲ ಗುರ್ತಿದೆ. ಅದೇ ಅದೇ, ರುಕ್ಮಿಣಿ ವಸಂತ್ ಅವ್ರ ಜೊತೆಗೆ ಯಾರು? ರೇಷ್ಮಾ ನಾಣಯ್ಯ. ಸರಿಯಾದ ಉತ್ತರವನ್ನ ಹೇಳಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ಯಾವ ಗೀತೆಯನ್ನ ನಿಮಗೋಸ್ಕರ ಪ್ರಸಾರ ಮಾಡೋಣ
5: ಮೇಡಮ್? ಇವತ್ತು ಟೋನಿ ಫಿಲಂ ಅಲ್ಲಿ,
0: ಟೋನಿದಲ್ಲಿ. ಓಕೆ.
5: ಆನಂದವೇ ಅಂತ ಒಂದು ಹಾಡಿದೆ ಮೇಡಮ್.
0: ಆನಂದವೇ
5: ಮೇಡಮ್, ಇದು ಕ್ವಿಜ್ ಕಾರ್ಯಕ್ರಮ ಆಗಿದ್ಕೆ ಸ್ವಲ್ಪ ಸಣ್ಣ ಹಾಡುಗಳು ಕೇಳಿದ್ರೆ ಚೆನ್ನಾಗಿ ಮೇಡಮ್. ದೊಡ್ಡ ಹಾಡುಗಳು ಕೇಳಿದ್ರೆ ಪಾಪ ಹಿಂದೆ ಕೇಳುಗರು ಕೇಳ್ತಾ ಇರ್ತಾರೆ.
0: ಹಾ ಹಾ,
5: ಹಾಗಾಗಿ ಸ್ವಲ್ಪ ಸಣ್ಣ ಹಾಡುಗಳು ಕೇಳಿದ್ರೆ ಚೆನ್ನಾಗಿ ಅಂತ ಮೇಡಮ್ ನಮ್ಮ ಕೇಳುಗರಲ್ಲಿ.
0: ನೀವು ಹೇಳಿದ್ದು ಒಳ್ಳೆ ಅಭಿಪ್ರಾಯ ಇದೆ, ಯಾಕಂದ್ರೆ ನಮ್ಮ ಕೇಳುಗರು ಸಣ್ಣ ಹಾಡನ್ನ ಕೇಳಿದ್ರೆ ಬೇಗ ಹಾಡ್ ಮುಗಿಯತ್ತೆ, ಮುಂದಿನ ಪ್ರಶ್ನೆನೂ ಬೇಗ ಬರುತ್ತೆ, ಮತ್ತೊಬ್ರು ಕೂಡ
5: 5 ನಿಮಿಷದ್ದು 6 ನಿಮಿಷದ್ದು ಕೇಳ್ಬಿಟ್ರೆ ಹಿಂದೆ ಕೇಳುಗರು ಎಷ್ಟೊಂದ್ ಜನ ಕಾಯ್ತಾ ಇರ್ತಾರೆ ಮೇಡಮ್.
0: ಸರಿ, ನಮ್ಮ ಎಲ್ಲ ಕೇಳುಗರು ನೀವು ಹೇಳಿದ್ದನ್ನ ತಿಳ್ಕೊಂಡಿರ್ತಾರೆ ಅಂತ ಹೇಳ್ತಾ ನಿಮ್ಮ ಇಷ್ಟದ ಗೀತೆಯನ್ನ ನಾನ್ ಪ್ರಸಾರ ಮಾಡ್ತಾ ಇದ್ದೀನಿ.
5: ಕಾರ್ಯಕ್ರಮ ಮೇಡಮ್ ವಾರಕ್ಕೊಂದ್ಸರಿ ಮಾಡಿದೀರಾ?
0: ಹಾ,
5: ತುಂಬಾ ಒಳ್ಳೆ ಕಾರ್ಯಕ್ರಮ, ಚೆನ್ನಾಗಿದೆ.
0: ತುಂಬಾ
5: ಎಲ್ಲರೂ ಸಹಕರಿಸ್ಬೇಕು ಮೇಡಮ್.
0: ಹೌದು ಹೌದು, ತುಂಬಾ ಧನ್ಯವಾದಗಳು. ಹಾ, ಕೇಳಿ, ಗೀತೆಯನ್ನ ಕೇಳಿ. ನಮಸ್ಕಾರ.

0: ಸಿರಿ ಕ್ವಿಜ್ ನಂದನವನ ನಡೆಸಿಕೊಡ್ತಾ ಇದ್ದೀವಿ. ನಾನು ಜಿ ಸುರೇಖಾ ಸುರೇಶ್, ನನ್ನ ಜೊತೆಗೆ ತಾಂತ್ರಿಕ ಸಹಾಯಕ್ಕಾಗಿ ಬೈಜು ಎಂಕೆ ದೀಪಾ ಬೈಜು ಅವರಿದ್ದಾರೆ, ಜೊತೆಗೆ ರಂಜನಿ ಕೆರೂರ್ ಅವರು. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ಕಾರ, ಯಾರು ಮಾತಾಡಿದ್ರಿ? ಈಗ ಪದ ಬಂಧ ಇದೆ, ಅಕ್ಷರಗಳನ್ನ ಹೇಳ್ತೀನಿ, ಬರ್ಕೊಳ್ರಿ, ಅದು ಯಾವ ಚಿತ್ರ ಅಂತ ಹೇಳ್ಬೇಕು. ರೇ
1: ಹೂನ್ರಿ,
0: ಲೂ
1: ಹೂನ್ರಿ,
0: ಯಾ
1: ಹೂನ್ರಿ,
0: ಚೇ
1: ಹೂನ್ರಿ,
0: ವೇ
1: ಹೂನ್ರಿ,
0: ನೂ
1: ಹೂನ್ರಿ,
0: ನೀ
1: ಹೂನ್ರಿ. ಮೇಡಮ್
0: ಗೊತ್ತಾಯ್ತು,
1: ರೇವಣಕಾಚಾರ್ಯ
0: ರೇವಣಕಾಚಾರ್ಯ
1: ಮೇಡಮ್ರ
0: ಅಲ್ಲ, ಚಿತ್ರ ಯಾವ್ದು ಅಂತ ಹೇಳ್ಬೇಕು, ಸಿನಿಮಾದ ಹೆಸರಿದು, ಇದನ್ನ ನೀವು ಹೇಳ್ಬೇಕು.
1: ನಮಸ್ಕಾರ ಮೇಡಮ್. ಆಯ್ತಾಳ್ರಿ,
0: ಆಯ್ತಾಯ್ತು. ಹಲೋ ನಮಸ್ತೆ.
2: ಹಲೋ ನಮಸ್ಕಾರ ರೀ,
0: ಯಾರು ಮಾತಾಡ್ತಿರೋದು?
2: ನಾವ್ ರಾಯಬಾಗ್ ತಾಲೂಕ್ ಸೌಸುದ್ದಿಯಿಂದ ರೀ, ಶಿಲ್ಪಾ ಪಾಟೀಲ್ ರೀ.
0: ಶಿಲ್ಪಾ, ಅಕ್ಷರಗಳನ್ನ ಬರ್ಕೊಂಡ್ರಾ?
2: ಹಾ ರೀ.
0: ಯಾವ ಸಿನಿಮಾ ಅಂತ ಹೇಳ್ತೀರಾ?
2: ಯಾರೇ ಚಲುವೆ,
0: ತಪ್ಪು ಉತ್ತರ.
2: ಚಲುವೆ ರೀ,
0: ಯಾರೇ ನೀನು ಚಲುವೆ ಸರಿಯಾದ ಉತ್ತರ. 1998 ಬಿಡುಗಡೆಯಾಗಿತ್ತು. ಯಾರು ಹೀರೋ ಹೀರೋಯಿನ್ ಗೊತ್ತಾ?
2: ರವಿಚಂದ್ರ ರೀ. ಹೀರೋಯಿನಿ ಅಷ್ಟೇನ್ ಗೊತ್ತಿಲ್ರಿ.
0: ಸಂಗೀತ ಮತ್ತು ಹೀರಾ ರಾಜಗೋಪಾಲ್ ಅವರು ಕೂಡ ನಟಿಸಿದ್ರು. ಸಂಗೀತ ನಾಯಕಿ ಪಾತ್ರ, ವಿಶೇಷ ಪಾತ್ರದೊಳಗೆ ರಮೇಶ್ ಅರವಿಂದ್, ಜಗ್ಗೇಶ್ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ರು. ನಿರ್ದೇಶನ ಮಾಡಿದವರು ಡಿ ರಾಜೇಂದ್ರ ಬಾಬು.
2: ಹೌದ್ರಿ.
0: ನಿಮ್ಮ ಇಷ್ಟದ ಗೀತೆ ಯಾವುದು?
2: ನಮಗ ಅಮೃತ ವರ್ಷಿಣಿಯಿಂದ ಈ ಸುಂದರ ಬೆಳದಿಂಗಳಾಯ್ತಿರ್ಲಿ.
0: ಅಮೃತ ವರ್ಷಿಣಿ ಕೇಳೋಣ ಗೀತೆನ ಹಾಗಿದ್ರೆ.

0: ಹಲೋ,
1: ಹಲೋ, ನಮಸ್ಕಾರ ರೀ.
0: ನಮಸ್ಕಾರ. ಯಾರು ಮಾತಾಡೋದು?
1: ನಾವಿಲ್ಲಿ ಕುಕನೂರು ತಾಲೂಕು ಕಮಲಾಪುರದ ಕೊಟ್ರೇಶ್ ಟೇಲರ್ ಅಂತ ಮೇಡಮ್ ಅವ್ರ
0: ಕೊಟ್ರೇಶ್ ಅವರೇ,
1: ಹೇಳ್ರಿ.
0: ಈಗ ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡ್ತೀನಿ.
1: ಹ್ಞೂ ರೀ.
0: ಅದು ಯಾವ ಚಿತ್ರದ್ದು ಅಂತ ಹೇಳಬೇಕು.
1: ಹ್ಞೂ ರೀ.
0: ಹೇಳ್ತಿರಲ್ಲ?
1: ಹೇಳ್ತಂತ ರೀ ಮೇಡಮ್ ಅವ್ರ ಗೊತ್ತಾದ್ರೆ.
0: ಸರಿ, ಕೇಳಿ.
1: ಹ್ಞೂ ರೀ.
2: ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೊದಲೇ ನಮ್ಮ ಕಾಲೇಜಲ್ಲಿ ಕ್ಲಾಸಸ್ ಸರಿಯಾಗಿ ನಡೆಯೋದಿಲ್ಲ. ಇದ್ದೀನಿ.

0: ಏನೋ ಮಾಡೋದು, ನನ್ನ ವಾಚ ಎಲ್ಲ ಮರ್ತಿಟ್ಟು ಬಿಟ್ಟಿದ್ದೀನಿ ಕಣ.
1: ಸದ್ಯ ನಿನ್ ಡ್ರೆಸ್ ಹಾಕೊಳ್ಳೋದು ಮರೀಲಿಲ್ವಲ್ಲ.
0: ಏ ಬಜಾರಿ, ನನ್ ವಾಚ್ ಮುಚ್ಚಿಟ್ಟಿದ್ದೇನೆ ಕೊಡೆ.
2: ನಂಗೇನ ಗೊತ್ತು ನಿನ್ ವಾಚ್ ಇಲ್ಲಿದೆ ಅಂತ?
0: ವಾಚ್ ಅಲ್ಲೇ ನೋಡಿಸ್ತಾ ಇದೆಯೋ ಇಲ್ಲಿದೆ. ಬಾರೋ ಬಾರೋ ಬಾರೋ
1: ಜಾಕಿ ಕೊಡಮ್ಮ, ಅದೇ ಎಸ್ ಎಂ ಟಿ ವಾಚ್ ಅಲ್ಲ ಕಣ.
3: ಹಲೋ
4: ಹಲೋ ರೀ ಮೇಡಮ್.
3: ಹಾ, ಯಾವ ಸಿನಿಮಾ ಅಂತ ಗೊತ್ತಾಯ್ತಾ
4: ಮೇಡಮ್? ಇದು ಗೊತ್ತಾಗಲ್ರಿ ಮೇಡಮ್.
3: ಗೊತ್ತಾಗ್ವಲ್ದು
4: ಮೇಡಮ್,
3: ಮುಂದಿನ
4: ಉತ್ತರ ಸಿಕ್ಕ ಕರೆ ಸಿಗಲ್ರಿ ಮೇಡಮ್. ಹಂಗಾಗ್ಬಿಡತ್ರಿ,
3: ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ.
5: ಹಲೋ,
3: ಯಾರು ಮಾತಾಡೋದು?
5: ನಾವು ಹೊನ್ನಾಳಿಯಿಂದ ಅಕ್ಷತಾ ಯಶವಂತ್ ಅಂತ.
3: ಅಕ್ಷತಾ, ಧ್ವನಿ ಸುರುಳಿ ಕೇಳಿದ್ರ?
5: ಹಾ ಕೇಳಿದ್ವಿ.
3: ಯಾವ ಸಿನಿಮಾ?
5: ಆಟೋರಾಜ ಹೆಸರ.
3: ಇಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ
6: ಹಲೋ ನಮಸ್ತೆ.
3: ನಮಸ್ತೆ, ಧ್ವನಿ ಸುರುಳಿ ಕೇಳಿದ್ರ?
6: ಇಲ್ಲ, ನಾನು ಆಪಲ್ ಕೇಳ್ತಾ ಇದ್ದೀನಿ, ಗಜಾನನ್ ಭಟ್ ಬಳಮಕ್ಕೆ ಹೊನ್ನಾವರದಿಂದ.
3: ಆಯ್ತು ಗಜಾನನ್, ಮತ್ತೊಮ್ಮೆ ಪ್ರಸಾರ ಮಾಡ್ತೀನಿ ಅದನ್ನ ಕೇಳಿ.
0: ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೊದ್ಲೇ ನಮ್ ಕಾಲೇಜಲ್ಲಿ ಕ್ಲಾಸ ಸರಿಯಾಗಿ ನಡೆಯೋದಿಲ್ಲ, ಇದ್ದೀನೂ ಲೇಟ. ಏನೋ ಮಾಡೋದು, ನನ್ ವಾಚ ಎಲ್ಲ ಮರ್ತಿಟ್ಟು ಬಿಟ್ಟಿದ್ದೀನಿ ಕಣ.
1: ಸದ್ಯ ನಿನ್ ಡ್ರೆಸ್ ಹಾಕೊಳ್ಳೋದು ಮರೀಲಿಲ್ವಲ್ಲ.
0: ಏ ಬಜಾರಿ, ನನ್ ವಾಚ್ ಮುಚ್ಚಿಟ್ಟಿದ್ದೇನೆ ಕೊಡೆ.
2: ನಂಗೇನ ಗೊತ್ತು ನಿನ್ ವಾಚ್ ಇಲ್ಲಿದೆ ಅಂತ?
0: ವಾಚ್ ಅಲ್ಲೇ ನೋಡಿಸ್ತಾ ಇದೆಯೋ ಇಲ್ಲಿದೆ ಬಾರೋ.
3: ಕೇಳಿದ್ರ?
6: ಕೇಳಿದೆ.
3: ಯಾವ ಚಿತ್ರ? ಗೊತ್ತಾಗ್ತಾ ಇಲ್ವಾ. ಮುಂದಿನ ಕರೆ ನೋಡ್ತೀನಿ ಸರಿಯಾಗಿ ಉತ್ತರ ಬರ್ತದ ಅಂತ ಹೇಳಿ. ಹಲೋ ನಮಸ್ತೆ.
7: ನಮಸ್ಕಾರ.
3: ಯಾರು ಮಾತಾಡೋದು?
7: ಅಪ್ಪನಿ ತಾಲೂಕು ಘಟನೆಯಿಂದ ಅಶೋಕ್ ಕದಂ ಅಂತ.
3: ಅಶೋಕ್, ಧ್ವನಿ ಸುರುಳಿ ಕೇಳಿದ್ರ?
7: ಇದು ಕೇಳಿದ್ರೆ ಮತ್ತೊಂದ್ ಕೇಳ್ರಿ ಮೇಡಮ್ ರೀ, ನಾ ಮತ್ತೊಂದ್ ಕೇಳ್ತೇನೆ.
3: ಮತ್ತೊಮ್ಮೆ ಕೇಳ್ಬೇಕಾ? ಸರಿ ಕೇಳಿ.
0: ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೊದ್ಲೇ ನಮ್ ಕಾಲೇಜಲ್ಲಿ ಕ್ಲಾಸ ಸರಿಯಾಗಿ ನಡೆಯೋದಿಲ್ಲ, ಇದ್ದೀನೂ ಲೇಟ. ಏನೋ ಮಾಡೋದು, ನನ್ ವಾಚ ಎಲ್ಲ ಮರ್ತಿಟ್ಟು ಬಿಟ್ಟಿದ್ದೀನಿ ಕಣ.
1: ಸದ್ಯ ನಿನ್ ಡ್ರೆಸ್ ಹಾಕೊಳ್ಳೋದು ಮರೀಲಿಲ್ವಲ್ಲ.
0: ಏ ಬಜಾರಿ, ನನ್ ವಾಚ್ ಮುಚ್ಚಿಟ್ಟಿದ್ದೇನೆ ಕೊಡೆ.
2: ನಂಗೇನ ಗೊತ್ತು ನಿನ್ ವಾಚ್ ಇದೆ ಅಂತ?
0: ವಾಚ್ ಅಲ್ಲೇ ನೋಡಿಸ್ತಾ ಇದೆಯೋ ಇಲ್ಲಿದೆ ಬಾರೋ ಬಾರೋ ಬಾರೋ.
1: ಜಾಕಿ
3: ಹಲೋ.
7: ಹಲೋ ಹೇಳ್ರಿ ಮೇಡಮ್.
3: ಯಾವ ಸಿನಿಮಾ ಅಂತ ಗೊತ್ತಾಯ್ತಾ?
7: ಮೇಡಮ್ ಬೆಟ್ಟದ ಹೂ.
3: ಬೆಟ್ಟದ ಹೂವು ಅಲ್ಲ, ತಪ್ಪು ಉತ್ತರ. ಮುಂದಿನ ಅವರು ಸರಿಯಾಗಿ ಹೇಳ್ತಾರ ನೋಡ್ಬಿಡೋಣ. ಹಲೋ ನಮಸ್ತೆ.
8: ಹಲೋ ನಮಸ್ಕಾರ ಮೇಡಮ್.
3: ಯಾರು ಮಾತಾಡಿದ್ರಿ?
8: ನಾವು ರೊಟ್ಟಿ ವಾರ್ಡ್ದಿಂದ ನಿರ್ಮಲಾ ಹಿರೇಮಠ ಅಂತ.
3: ನಿರ್ಮಲಾ ಅವರೇ, ಧ್ವನಿ ಸುರುಳಿ ಕೇಳಿದ್ರ?
8: ಕೇಳಿದ್ರಿ ಮೇಡಮ್. ಹುಲಿಯ ಹಾಲಿನ ಮೇವು ಅಲ್ರಿ?
3: ಹುಲಿಯ ಹಾಲಿನ ಮೇವು ಅಲ್ಲ. ಮುಂದಿನ ಲಾಸ್ಟ್ ಕರೆ ನೋಡ್ತೀನಿ, ಸರಿಯಾಗಿ ಉತ್ತರ ಬರ್ದಿದ್ರೆ ನಾನೇ ಉತ್ತರ ಹೇಳ್ತೀನಿ. ಹಲೋ ನಮಸ್ತೆ. ಧ್ವನಿ ಸುರುಳಿ ಕೇಳಿದ್ರ? ಯಾರು ಮಾತಾಡ್ತಿರೋದು? ಶಿಂತ್ರಿ ಅವರೇ, ಕೇಳಿದ್ರ ಧ್ವನಿ ಸುರುಳಿನ? ಹೌದಾ? ಅಲ್ಲ, ಈಗ ಯಾವ ಚಿತ್ರದ ಗೀತೆಯನ್ನ ಕೇಳಿದ್ರಿ ಹೇಳಿ. ಅಲ್ಲ, ಈಗ ಕಾರ್ಯಕ್ರಮದಲ್ಲಿ ಲಾಸ್ಟ್ ಗೀತೆ ಪ್ರಸಾರ ಆಗಿದ್ದು ಯಾವ ಚಿತ್ರದ್ದು? ಕೇಳಿಲ್ವಾ? ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸರಿ, ಈ ಅಮೃತನೇ ಹೊಂದಿರುವಂತ ಚಿತ್ರ ಅದು. ಯಾವ್ದು ಹೇಳ್ರಿ ಮತ್ತೆ?
9: ಅಮೃತ ವರ್ಷಿಣಿ.
3: ಅಲ್ಲ, ಅಮೃತ ವರ್ಷಿಣಿ ಅಲ್ಲ, ಅಮೃತ ಘಳಿಗೆ. 1984 ಪುಟ್ಟಣ ಕಣಗಲ್ ಅವರು ನಿರ್ದೇಶನ ಮಾಡಿದ ಚಿತ್ರ ಅಮೃತ ಘಳಿಗೆ ಬಿಡುಗಡೆಯಾಗಿತ್ತು. ಈ ಚಿತ್ರದ ಗೀತೆಯನ್ನ ಈಗ ಕೇಳ್ಬಿಡೋಣ. ಅಮೃತ ಘಳಿಗೆ ಚಿತ್ರದ ಗೀತೆ ಸ್ವಲ್ಪ ಹೊತ್ತು ಕೇಳೋಣ.
9: ನಮಸ್ಕಾರ.
3: ನಮಸ್ಕಾರ.

ಕೇಳುಗರೆ, ಚಂದನವನದ ಸಿಂಗಾರವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು, ಹಾಡಿನ ಗುಂಗು, ಸಿನಿ ಕ್ವಿಜ್ ನಂದನಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ವಾರ ಸಿನಿ ಕ್ವಿಜ್ ನಂದನಾ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.

ಕೇಳುಗರೆ, ಇದುವರೆಗೆ ಸಿನಿ ಕ್ವಿಜ್ ನಂದನಾ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ಬೈಜು ಎಂಕೆ ಹಾಗೂ ದೀಪಾ ಬೈಜು.

0: ಮಾತನಾಡುತ್ತಾ ಕಾರ್ಯಕ್ರಮ ನಡೆಸಿಕೊಟ್ಟವರು ಜಿ ಸುರೇಖಾ ಸುರೇಶ್.
1: ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನುಮೋಲ್ ಗೀತ್.

ಪ್ರಸ್ತುತಿ ರಾಖಿ ಹಾನಗಲ್. ಅನಮೋಲ್ ಗೀತ ಸುನ್ನೆ ವಾಲೆ ಸಭಿ ಪ್ಯಾರೆ ದೋಸ್ತೊಂಕೋ ರಾಖಿ ಕಾ ಪ್ಯಾರ್ ಭರಾ ನಮಸ್ಕಾರ. ಎಲ್ಲ ಕೇಳುಗರಿಗೆ ರಾಖಿ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ದೋಸ್ತೋ, ಆಜ್ ಬಾತೆ ಹೋಂಗಿ ಏಕ್ ಐಸಿ ಅದಾಕಾರಾ ಜೋ ಆಕ್ಟರ್ ಡೈರೆಕ್ಟರ್ ಔರ್ ಪ್ರೊಡ್ಯೂಸರ್ ರಹೇ ಹೈ. ಏಕ್ ಐಸಾ ಲಡ್ಕಾ ಜಿನ್ಹೋನೇ ಪೂರಿ ಇಂಡಸ್ಟ್ರಿ ಮೇ ಹಿ ನಹಿ ಬಲ್ಕಿ ಪೂರೆ ದೇಶ್ ಕೇ ಆವಾಮ್ ಕೋ ಸ್ಟೈಲ್ ಕರ್ನಾ ಸಿಖಾ ದಿಯಾ ಥಾ. ಉಸ್ಕೇ ತಿರ್ಚಿ ಟೋಪಿ ಡಾಲ್ನೆ ಕಾ ಸ್ಟೈಲ್, ಏಕ್ ಸಾದೇ ಸೇ ರುಮಾಲ್ ಸೇ ಸ್ಕಾರ್ಫ್ ಬನಾ ಕರ್ ಉಸ್ಕಿ ಸ್ಟೈಲ್ ಕರ್ನೆ ಕಿ ಅದಾ ಕೋ ಪೂರೆ ದೇಶ್ ಕೇ ಆವಾಮ್ ಕೋ ಸಿಖಾಯಾ ಥಾ ಇಸ್ ಲಡ್ಕೇ ನೇ. ಏಕ್ ಐಸೇ ಬೆಹತರೀನ್ ಅಭಿನೇತಾ ಜಿನ್ಹೋನೇ ಅಪ್ನಿ ಜಿಂದಗಿ ಮೇ 100 ಸೇ ಭೀ ಜ್ಯಾದಾ ಫಿಲ್ಮೇ ಕಿ ಹೈ. ದೋಸ್ತೋ, ಭಾರತೀಯ ಸಿನಿಮಾ ಕೆ ಇತಿಹಾಸ ಮೇ ಕುಛ್ ಹಿ ಸಿತಾರೆ ಐಸೆ ಹೋತೆ ಹೈ ಜಿನ್ಕಿ ಚಮಕ್ ಸಮಯ ಕೆ ಸಾಥ್ ಕಭಿ ಫೀಕಿ ನಹಿ ಪಡ್ತಿ ಹೈ. तो चलिए दोस्तों, इस गाने के साथ आज के इस कार्यक्रम को शुरू करेंगे. ये गाना है काला पानी फिल्म से, इसे गाया है मोहम्मद रफी और आशा भोसले ने, इसे संगीत दिया है एसटी बर्मन ने.

0: किसी के
1: क्या करना है जी के?
0: अरे हो रहना किसी के

ಹೀಗೆ ದೇವಾನಂದ್ ಅವರು ತಮ್ಮ ಕನಸನ್ನು ಹೊತ್ತಿಕೊಂಡು ಕನಸುಗಳ ನಗರಿ ಎಂದೇ ಪ್ರಸಿದ್ಧವಾದ ಮುಂಬೈಗೆ ಬಂದು ಅಷ್ಟು ಸುಲಭಕ್ಕೆ ಕನಸುಗಳ ಈಡೇರಿಕೆ ಆಗದಿದ್ದಾಗ ಶ್ರಮಪಟ್ಟು ತಮ್ಮ ಕನಸು ನನಸಾಗುವವರೆಗೂ ಪ್ರಯತ್ನಪಟ್ಟು ಕೊನೆಗೂ ಜಿದ್ದಿ ಫಿಲಂನಿಂದ ಈ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ತಮ್ಮ ಪಯಣವನ್ನು ಪ್ರಾರಂಭಿಸಿದರು. 6 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ತಮ್ಮ ವಿಶಿಷ್ಟ ನಟನೆ ಮತ್ತು ಶೈಲಿಯಿಂದ ಭಾರತೀಯ ಸಿನಿಮಾದ ಮೇರುನಟರಲ್ಲಿ ಒಬ್ಬರೆನಿಸಿಕೊಂಡರು. ಮುಂದೆ 1949ರಲ್ಲಿ ತಮ್ಮ ಹಿರಿಯ ಸಹೋದರ ಚೇತನ್ ಆನಂದ್ ಅವರೊಂದಿಗೆ ಸೇರಿ ನವಕೇತನ್ ಫಿಲಮ್ಸ್ ಎಂಬ ಸ್ವಂತ ನಿರ್ಮಾಣ ಸಂಸ್ಥೆಯನ್ನು ಸಹ ಸ್ಥಾಪಿಸಿದರು. ದೋಸ್ತೋ, ಜಬ್ ದೇವಾನಂದ್ ಸಾಹಬ್ ಸ್ಟ್ರಗಲ್ ಕರ್ ರಹೆ ಥೇ ತಭಿ ದೂಸರಿ ಔರ್ ಏಕ್ ಉಭರ್ತೆ ಹುವೆ ನಿರ್ದೇಶಕ ನಿರ್ಮಾತಾ ಔರ್ ಆಕ್ಟರ್ ವೋ ಭೀ ಸ್ಟ್ರಗಲ್ ಕರ್ ರಹೆ ಥೇ ವೋ ಥೇ ಗುರುದತ್ ಸಾಹಬ್. ಇನ್ ದೋನೋ ಕಾ ಮುಲಾಕಾತ್ 1940 ಮೇ ಹುವಾ. ಗುರುದತ್ ಏಕ್ ಅಸಿಸ್ಟೆಂಟ್ ಕೋರಿಯೋಗ್ರಾಫರ್ ಥೇ ಔರ್ ದೇವಾನಂದ್ ಫಿಲ್ಮೋ ಮೇ ಹೀರೋ ಬನ್ನೆ ಕೇ ಲಿಯೇ ಸಂಘರ್ಷ ಕರ್ ರಹೆ ಥೇ. ಇನ್ ದೋನೋ ಕಿ ಮುಲಾಕಾತ್ ಐಸಿ ಹುಯಿ, ದೋನೋ ಕೆ ಕಪಡೆ ಏಕ ಹಿ ದೋಭಿ ಕೆ ಪಾಸ್ ಧುಲ್ತೆ ಥೇ. ಏಕ್ ದಿನ ದೋಭಿ ನೇ ದೋನೋ ಕಿ ಏಕ್ ಜೈಸಿ ಶರ್ಟ್ ಆಪಸ್ ಮೇ ಬದಲ್ ದಿ. ಜಬ್ ದೋನೋ ನೇ ಏಕ್ ದೂಸರೆ ಕೋ ಅಪ್ನಿ ಅಪ್ನಿ ಕಮೀಜ್ ಪೆಹನೆ ದೇಖಾ ಥೋ ವೋ ಇಸ್ ಇತ್ತೆಫಾಕ್ ಪರ್ ಜೋರ್ ಸೆ ಹಸೆ ಔರ್ ತಭಿ ಸೆ ಉನ್ಕಿ ಗೆಹರಿ ದೋಸ್ತಿ ಹೋ ಗಯಿ. ದೋನೋ ನೇ ಆಪಸ್ ಮೇ ಸಮಜೋತಾ ಕಿಯಾ ಕಿ ಜಬ್ ದೇವಾನಂದ್ ಅಪ್ನಿ ಕೋಯಿ ಫಿಲ್ಮ್ ಬನಾಯೆಂಗೆ ತೋ ವೇ ಗುರುದತ್ ಕೋ ಉಸ್ಕಾ ಡೈರೆಕ್ಟರ್ ಬನಾಯೆಂಗೆ. ಬದಲೆ ಮೇ ಜಬ್ ಬಿ ಗುರುದತ್ ಅಪ್ನಿ ಫಿಲ್ಮ್ ಬನಾಯೆಂಗೆ ತೋ ಉಸ್ಕೆ ಹೀರೋ ದೇವಾನಂದ್ ಹೋಂಗೆ. ದೇವಾನಂದ್ ನೇ ಅಪ್ನಾ ವಾದಾ ನಿಭಾತೆ ಹುವೆ ಅಪ್ನಿ ಪ್ರೊಡಕ್ಷನ್ ಕಿ ಪಹಲಿ ಫಿಲ್ಮ್ ಬಾಜಿ ಕಾ ನಿರ್ದೇಶನ್ ಗುರುದತ್ ಕೋ ಸೌಂಪಾ. ಯಹ ಫಿಲ್ಮ್ ಸೂಪರ್ ಹಿಟ್ ರಹಿ ಔರ್ ಇಸ್ಸೆ ಗುರುದತ್ ಕೋ ಏಕ್ ಬೆಹತರೀನ್ ನಿರ್ದೇಶಕ್ ಕೆ ರೂಪ್ ಮೇ ಪಹಚಾನ್ ಮಿಲಿ. ಇಸ್ಕೆ ಬಾದ್ ಗುರುದತ್ ನೇ ದೇವಾನಂದ್ ಕೋ ಲೇಕರ್ ಫಿಲ್ಮ್ CID ಬನಾಯಿ, ಲೇಕಿನ್ ಇಸ್ಕಾ ನಿರ್ದೇಶನ್ ಉನ್ಹೋನೆ ಅಪ್ನೆ ಸಹಾಯಕ್ ರಾಜ್ ಖೋಸ್ಲಾ ಕೋ ಸೌಂಪ್ ದಿಯಾ. ತೋ ಆಯೇ ಸುನ್ತೆ ಹೇ CID ಫಿಲ್ಮ್ ಕಾ

0: छोड़ कर जाने का मन तो नहीं करता है, लेकिन क्या करे दोस्तों, वक्त की पाबंदी है। तो अगले हफ्ते फिर मिलेंगे, लेकिन वादा रहा है कि मैं अगले हफ्ते इस कहानी को आगे बढ़ाऊंगी और बहुत ही बेहतरीन गाने भी आपके लिए चुनकर लेकर आऊंगी। तब तक के लिए दीजिए आपकी राखी को इजाजत, नमस्कार। कार्यक्रम निर्वहणे मंजुला पुराणिक, प्रस्तुति सहकार के शिवराज हागू नवीन महाले।
1: ಆಕಾಶವಾಣಿ ಧಾರವಾಡ. ರೂಪಕ ಪ್ರತಾಪದ ಪರಿ ವೀರಗಾಸಿಗೆ ಗರಿ, ಪ್ರಸ್ತುತಿ ಜಿ ಸುರೇಖ ಸುರೇಶ್. ಕೇಳಿ ರೂಪಕ ಪ್ರತಾಪದ ಪರಿ ವೀರಗಾಸಿಗೆ ಗರಿ.
2: ಆತ್ಮೀಯ ಕೇಳುಗರೇ ನಮಸ್ಕಾರ. ಜನಪದ ಕಲೆ ಅನ್ನೋದು ಅತ್ಯಂತ ಪ್ರಾಚೀನ ಕಾಲದಿಂದ ಬಂದ ಸಂಪ್ರದಾಯ. ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗುವ ಕಲೆ ಹೆಚ್ಚು ಜನಪ್ರಿಯವಾಗಿದೆ. ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತವಾಗುವ ಈ ಕಲೆ ಪ್ರಾದೇಶಿಕ ಮಹತ್ವವನ್ನ ಪಡೆದುಕೊಂಡಿದೆ. ಆದ್ರೆ ಆಧುನಿಕತೆಯ ಪ್ರಭಾವದಿಂದ ಜನಪದ ಕಲೆಯು ನಶಿಸಿ ಹೋಗ್ಲಿಕ್ಕತ್ತದ. ಇದರಿಂದ ಎಷ್ಟೋ ಜನಪದ ಪ್ರಕಾರಗಳು ಕಣ್ಮರೆಯಾಗ್ಲಿಕ್ಕತ್ತಾವ. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿರುವ ಕಲೆ ಮನರಂಜನೆ ಮಾಧ್ಯಮದ ಕ್ರಿಯಾಶೀಲತೆಯ ಸಂಕೇತ. ವಿಶಿಷ್ಟ ನಂಬಿಕೆ ಆಚರಣೆ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಹತ್ವವನ್ನ ಪಡೆದದ. ವೀರಗಾಸೆ ಕಲೆ ಜನಪದ ಕಲೆಯ ಪ್ರಕಾರಗಳಲ್ಲಿ ಅತ್ಯಂತ ಜನಪ್ರಿಯತೆಯನ್ನ ಪಡೆದಂಥ ಕಲೆಯಾಗಿದೆ. ಜನಪದರಲ್ಲಿ ಬೆಳೆದು ಬಂದ ಕಲೆಗಳು ಧಾರ್ಮಿಕ ಹಿನ್ನೆಲೆಯನ್ನ ಹೊಂದ್ಯಾವ. ಜನಪದರು ಮೊದಲಿನಿಂದಲೂ ದೇವರನ್ನ ಪೂಜಿಸ್ತಾ ಬಂದಾರ. ಒಂದೊಂದು ಮನೆಯವರಿಗೂ ಒಬ್ಬೊಬ್ಬರು ದೇವರಿರ್ತಾರ. ತಮ್ಮ ಮನೆಯ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ, ಹರಕೆಗಳನ್ನು ತೀರಿಸುವ ವಿಶಿಷ್ಟ ಸಂಪ್ರದಾಯಗಳು ಈಗ್ಲೂ ಕಂಡು ಬರ್ತಾವ. ಈ ಆಚರಣೆಗಳು ಕಲೆಯ ಬೆಳವಣಿಗೆಗೂ ಕಾರಣ ಆಗ್ಯಾವ. ಈ ಕಲೆಯ ಕುರಿತಾಗಿ ಜನಪದರ ಪೌರಾಣಿಕ ಕಥೆಯೊಂದದ. ಕಥೆಯನ್ನ ರಟ್ಟಿಹಳ್ಳಿ ತಾಲೂಕು ಹುಲ್ಲತ್ತಿಯ ವೀರಭದ್ರೇಶ್ವರ ಪುರ್ವಂತಿಕೆ ಸಂಘದ ಅಧ್ಯಕ್ಷರಾದ ಈರಣ್ಣ ಕಮ್ಮಾರ್ ಅವರು ಹಿಂಗ್ ಹೇಳ್ತಾರ.
3: ಪೂರ್ವಕಾಲದಲ್ಲಿ ದಕ್ಷ ಪ್ರಜೇಶ್ವರನು ಸುಸುತಾದೇವಿಯನ್ನು ಮದುವೆಯಾದ ನಂತರ ಅವರಿಗೆ 63 ಮಂದಿ ಹೆಣ್ಣು ಮಕ್ಕಳು ಜನಿಸಿದ ಮೇಲೆ 63 ಮಂದಿ ಮಕ್ಕಳನ್ನು ದೇವಾನದೇವತೆಗೆ ಕೊಟ್ಟು ಮದುವೆ ಮಾಡಿದ ನಂತರ ಕಿರಿಯ ಮಗಳಾದ ದಾಕ್ಷಾಯಿಣಿಯು ಅರ್ಥಾತ್ ಪಾರ್ವತಾದೇವಿಯು ತಂದೆಯ ಮಾತನ್ನು ಉಲ್ಲಂಘಿಸಿ ಶಿವನನ್ನು ವರಿಸಿದ ಕಾರಣಕ್ಕೋಸ್ಕರವಾಗಿ ಈ ದಕ್ಷ ಬ್ರಹ್ಮನು ಪಾರ್ವತಾದೇವಿಯ ಮೇಲಿನ ಸಿಟ್ಟಿಗೋಸ್ಕರವಾಗಿ ಮತ್ತು ಅಳಿಯನಾದ ಪರಶಿವನ ಮೂರ್ತಿಯ ಸಿಟ್ಟಿಗೋಸ್ಕರವಾಗಿ ಒಂದು ಯಜ್ಞಕುಂಡ ರಚಿಸುತ್ತಾರೆ. ಯಜ್ಞಕುಂಡಕ್ಕೆ ದೇವಾನುದೇವತನ್ನು ಬರಮಾಡಿಕೊಂಡು ಅವರಿಗೆ ಬೇಕಾದನ್ನು ಕೊಡುತ್ತಿರ್ತಾನೆ. ಆದರೆ ಆ ಕೋಪದ ದೃಷ್ಟಿಯಿಂದ ಪರಮಾತ್ಮನನ್ನು ಆ ಯಜ್ಞಕುಂಡಕ್ಕೆ ಕರೆಯದೆ ಅವಮಾನ ಮಾಡಿರುತ್ತಾನೆ. ಈ ಅವಮಾನ ಮಾಡಿದ ಕಾರಣಕ್ಕೋಸ್ಕರವಾಗಿ ಪಾರ್ವತಾದೇವಿ ನಮಗೆ ಯಾಕೆ ಅನ್ಯಾಯ ಮಾಡಿದೆಯಾ, ನನಗೆ ನ್ಯಾಯ ಬೇಕಂತ ಕೇಳೋದಕ್ಕೋಸ್ಕರವಾಗಿ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಹೋದಾಗ ದಕ್ಷ ಬ್ರಹ್ಮನು ಮಗಳೆಂಬ ಮಮಕಾರವನ್ನು ಮರೆತು ಅವಳಿಗೆ ಹೀಯಾಳಿಸಿ ಅವಳಿಗೆ ಅವಮರ್ಯಾದೆಯನ್ನು ಮಾಡಿ ಮತ್ತು ಶಿವನನ್ನು ನಿಂದಿಸಿದ ಕಾರಣಕ್ಕೋಸ್ಕರವಾಗಿ ಪಾರ್ವತಾದೇವಿ ದಕ್ಷ ಬ್ರಹ್ಮನಿಗೆ ಸಂಬಂಧಪಟ್ಟವಾದಂಥ ಈ ದೇಹವನ್ನು ಪರಮಾತ್ಮನ ಎಡಭಾಗದಲ್ಲಿ ಮೆರೆಸಬಾರದು ಎಂದು ಆ ಯಾಗಶಾಲೆಯಲ್ಲಿ ಯಜ್ಞಕುಂಡದಲ್ಲಿ ಹಾರಿ ತನ್ನ ಪ್ರಾಣವನ್ನು ಹಸುನೀಗುತ್ತಾಳೆ. ಹಸುನೀಗಿದ ನಂತರ ಈ ಒಂದು ಪಾರ್ವತಾದೇವಿ ಹಸುನೀಗಿದ ಸುದ್ದಿಯನ್ನು ತಿಳಿದಂಥ ಪರಮಾತ್ಮ ಗುಡಿಗುಡಿ ಶಾರ್ಪ್ ಬಡಿಸಿ ತಾಂಡವ ನೃತ್ಯವನ್ನು ಆಡುತ್ತಿರುವ ಕಾಲಕ್ಕೆ ತನ್ನ ಪಣಿವೆಯವರನ್ನು ತೆಗೆದು ಪಡವೆಗಿಟ್ಟ ಕ್ಷಣಕ್ಕೆ 101 ಆಯುಧಗಳನ್ನು ಪಿಡಿದಂಥ ವೀರಭದ್ರನು ಉದ್ಭವಿಸಿ ಅಂತಪ್ಪ ವೀರ ಕುಣಿತಿಯನ್ನು ಮಾಡುತ್ತಾ ವೀರಕೇಕೆಯನ್ನು ಹಾಕುತ್ತಿರುವ ಕಾಲಕ್ಕೆ ಆತನಿಗೆ ಶಾಂತಪಡಿಸೋದಕ್ಕೋಸ್ಕರವಾಗಿ ಎಡಭುಜದ ಬೆವರನ್ನು ತೆಗೆದು ನೆಲಕ್ಕಿಟ್ಟು ಭದ್ರಕಾಳಿ ಜನಿಸುತ್ತಾಳೆ. ಭದ್ರಕಾಳಿ ಜನಿಸಿದ ಮೇಲೆ ವೀರಭದ್ರನಿಗೆ ಶಾಂತ ಗುಣಪಟ್ಟಿದ ನಂತರ ವೀರಭದ್ರನಿಗೆ ಅಪ್ಪಣೆ ಮಾಡಿ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಹೋಗಿ ದಕ್ಷ ಬ್ರಹ್ಮನ ಸಂಹಾರ ಮಾಡಿ ಬರಬೇಕೆಂದು ಅಪ್ಪಣೆ ಕೊಟ್ಟಾಗ

ವೀರಭದ್ರನು ಅದೇ ನಾಟ್ಯವನ್ನಾಡುತ್ತಾ ಕುಡಿಸಿ ಆರ್ಭಟಿಸಿ ಯಕ್ಷಬ್ರಹ್ಮ ಯಾಗಶಾಲೆಗೆ ಬಂದು ಯಕ್ಷಬ್ರಹ್ಮ ಯಾಗಶವನ್ನು ಹಾಳೆ ಮಾಡಿ ಆತನ ಸಂಹಾರ ಮಾಡಿದ ಮೇಲೆ ಈ ಪುರಾಣಿಕ ಹಿನ್ನೆಲೆ ವೀರಭದ್ರ ಸ್ವಾಮಿಯ ಕುಣಿತ ಮತ್ತು ಪುರವಂತಿಕೆ ಎಂಬ ಒಂದು ಹಿನ್ನೆಲೆ ಪ್ರಾರಂಭವಾಯಿತು. ಅಂದಿನಿಂದ ಈ ಕಲೆಯು ಭೂಲೋಕದಲ್ಲಿ ದೇವಾನುದೇವತೆಗಳ ಸಮ್ಮುಖದಲ್ಲಿ ಮತ್ತು ನರಮಾನವರ ಸಮ್ಮುಖದಲ್ಲಿ ವೀರಭದ್ರನ ಕುಣಿತ ವೀರಗಾಶಿ ಎಂಬ ಕಲೆಯು ಸೃಷ್ಟಿಯಾಗಿ ನಡೆಸುತ್ತಾ ಬಂದಿರುವುದರ ಬಗ್ಗೆ ಈ ಮಹತ್ವವನ್ನು ನಾನು ಇಂದಿನ ದಿವಸ ತಿಳಿಸುತ್ತೇನೆ.

0: ಅತಿಶಯ ನಮ್ಮ ಮೋಕ್ಷದಾಯಕನೇ ಬಹುಪರು.
1: ಹೀಗೆಂದು ಪರ ಕೊಟ್ಟ ಕ್ಷಣವೇ ಶಿವನು ದಿಟ್ಟವಾದ ಕಟ್ಟಪ್ಪಣೆಯನ್ನು ಮಾಡಿದ. ನಾನೆಂಬ ಅಹಂಕಾರದಿಂದ ಮೆರೆತಿರುವ ಎನ್ನ ಮಹಾವನಾದ ದಕ್ಷ ಬ್ರಹ್ಮನು ಎನ್ನ ಬಳಿಗೆ ಬರುತ್ತಿರುವನು, ಅವನನ್ನು ಯಾರು ಮಾತನಾಡಿಸಬೇಡಿರಿ. ಹೀಗೆಂದು ದಿಟ್ಟವಾದ ಕಟ್ಟಪ್ಪಣೆಯನ್ನು ಕೈಲಾಸದಲ್ಲಿ ಮಾಡಿರುವುದನ್ನು ಕಂಡು ಆಗ ದಕ್ಷ ಬ್ರಹ್ಮನು ಒಳ ಹೋಗಿ ನೋಡುತ್ತಾರೆ. ಯಾರು ಮುಂದಕ್ಕೆ ಕರೆಯಲಿಲ್ಲ, ಮಾತನಾಡಿಸಲಿಲ್ಲ. ಅವಮಾನವಾಯಿತು ದಕ್ಷ ಬ್ರಹ್ಮನಿಗೆ.
2: ಅಪಾರ ಜನಪ್ರಿಯತೆ ಗಳಿಸಿರುವ ವೀರಗಾಸೆ ಕಲೆಯ ಮೂಲ ವೀರಭದ್ರದೇವರು. ವೀರಭದ್ರದೇವರ ಪ್ರೀತ್ಯರ್ಥಕ್ಕಾಗಿ ಗುಗ್ಗುಳ ಸೇವೆಯನ್ನ ಮಾಡುವ ಪದ್ಧತಿ ಜನಪದರಲ್ಲಿ ಐತಿ. ಭಕ್ತರು ವೀರಗಾಸೆ, ಪುರುವಂತರ ಕುಣಿತ, ಕಾಸೆ ಕುಣಿತ ಅನ್ನುವ ಕಲಾ ಸೇವೆಯನ್ನ ಅರ್ಪಿಸ್ತಾರ. ವೀರಭದ್ರನ ಕಥೆಯಾಧಾರಿತ ಸಾಹಿತ್ಯವನ್ನ ತಮ್ಮ ಹಾವಭಾವಗಳಿಂದ ಅಭಿನಯಿಸ್ತಾ, ಅವನ ಪುರಾಣವನ್ನ ನಿರೂಪಿಸ್ತಾ, ಆವೇಶ ಭರಿತ ಧಾಟಿಯೊಳಗ ಒಡಬುಗಳನ್ನ ಹೇಳ್ತಾ ಕುಣಿತಾರ. ಅಲ್ಲದ ಕೆಲವು ಪುರವಂತರು ವಿವಿಧ ಶಸ್ತ್ರಗಳನ್ನ ಚುಚ್ಚಿಕೊಳ್ಳುವ ಸಂಪ್ರದಾಯವೂ ಕೂಡ ಕಂಡು ಬರ್ತದೆ. ಪುರವಂತರು ಮತ್ತು ಸಂಬಾಳ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಒಂದ್ ಕಥೆಯದ. ಆ ಕಥೆಯನ್ನ ವಿವರಿಸ್ತಾರ ನಾಡಿನ ಹೆಸರಾಂತ ವೇದಿಕೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲೂ ತಮ್ಮ ಕಲೆಯನ್ನ ಪ್ರದರ್ಶಿಸ್ತಾ ಅನೇಕ ಯುವಕರಿಗೆ ತರಬೇತಿಯನ್ನ ನೀಡುತ್ತಿರುವ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಗ್ರಾಮದ ಪುರುವಂತಿಕೆ ಕಲಾವಿದರಾದ ಓಂ ಪ್ರಕಾಶ್ ಕರ್ಬಸಪ್ಪ ಅಂಗಡಿ.
3: ವೀರ ಚರಬ, ಹಂಚು ಎಂದರೆ ಹಂಚಲ್ಲ, ಕಂಚು ಎಂದರೆ ಕಂಚಲ್ಲ. ಹಂಚು ಎಂಬುದು ಪಂಚಮಂಡ್ರಾಸುರನ ಶಿರಸ್ಸು. ಹಂಚಿನೊಳಗೆ ಕಿಚ್ಚನ್ನಿಟ್ಟು ಮಿರಿಮಿರಿ ಮಿಂಚಾಡುವವರು ನಾವು ನೀವೆಲ್ಲರೂ. ಆದರೆ ಪೂರ್ವಕಾಲದಲ್ಲಿ ಪಂಚಮಂಡ್ರಾಸುರನೆಂಬ ದೈತ್ಯನು ಮೃತ್ಯುವನ್ನು ಮೆಟ್ಟಿ ನಿಲ್ಲಬೇಕೆಂದು ಬ್ರಹ್ಮದೇವರನ್ನು ಕುರಿತು ಘನಘೋರವಾದ ತಪಸ್ಸನ್ನು ಮಾಡುತ್ತಾನೆ. ಇತ್ತಲಾಗಿ ಬ್ರಹ್ಮದೇವರು ಆ ರಕ್ಕಸನಲ್ಲಿಗೆ ಬಂದು ಹೇಳುತ್ತಾರೆ, ಏನು ಪಂಚಮಂಡ್ರಾಸುರ, ನಿನ್ನ ಭಕ್ತಿಭಾವಕ್ಕೆ ಮೆಚ್ಚಿ ಬಂದಿರುತ್ತೇನೆ. ನಿನಗೆ ಯಾವ ವರಗಳು ಬೇಕು ಕೇಳಿಕೊಳ್ಳುವಂತನಾಗು. ಪಂಚಮಂಡ್ರಾಸುರನೆಂಬ ದೈತ್ಯನು ಹೇಳುತ್ತಾರೆ, ನನ್ನ ಉತ್ತಮವಾದ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇ ನಿಜವಾದರೆ ನನಗೆ ಕಿನ್ನರಿಂದಾಗಲಿ, ಕಿಂಪುರುಷರಿಂದಾಗಲಿ, ಗರುಡರಿಂದಾಗಲಿ, ಗಂಧರ್ವರಿಂದಾಗಲಿ, ಎಲ್ಲಾ ದೇವಾನುದೇವತೆಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಾದಿಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ನೀನು ಸೃಷ್ಟಿಸಿದ ಇರುವೆ 84 ಕೋಟಿ ಜೀವರಾಶಿಗಳಿಂದಾಗಲಿ, ಯಾರಿಂದಲೂ ನನಗೆ ಮರಣ ಬಾರದಂತೆ ವರವನ್ನು ದಯಪಾಲಿಸಬೇಕು ಬ್ರಹ್ಮದೇವ. ಆಗ ಬ್ರಹ್ಮದೇವರು ಹೇಳುತ್ತಾರೆ, ಸಾವು ಎಂಬುದು ಸ್ವಯಂವರವಲ್ಲ, ಸಾವು ಯಾರಿಗೂ ತಪ್ಪಿದ್ದಲ್ಲ. ಆದರೂ ನೀ ಈ ವರವನ್ನು ಕೇಳಿದ ಬಳಿಕ ಈ ವರವನ್ನು ಕೊಡುತ್ತೇನೆ. ಆದರೆ ಆ ವರವನ್ನು ಪಡೆದುಕೊಂಡೆ ಎಂಬ ಅಹಂಕಾರದಿಂದ ಆ ಹರನ ಅರಿವು ನಿನ್ನಲ್ಲಿ ಯಾವಾಗ ಮರೆಯಾಗುವುದೋ ಆ ಹರನಿಂದ ಒಂದು ಶಕ್ತಿ ಪುಟ್ಟಿ ಆ ಶಕ್ತಿಯಿಂದ ನಿನಗೆ ಮರಣ ಬರುವುದು. ಹೀಗೆಂದು ವರವನ್ನು ಕೊಟ್ಟು ಬ್ರಹ್ಮದೇವರು ತಮ್ಮ ಲೋಕಕ್ಕೆ ಅದೃಶ್ಯರಾದರು. ಆಗ ಪಂಚಮಂಡ್ರಾಸುರನು ವರವನ್ನು ಪಡೆದುಕೊಂಡೆ ಎಂಬ ಸಂತೋಷದಿಂದ ಕೆಟ್ಟ ಬುದ್ಧಿ ಹುಟ್ಟಿ ಎಲ್ಲಾ ದೇವಾನುದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಕೊಡಬಾರದ ಕಷ್ಟಗಳನ್ನು ಕೊಡಿಸುತ್ತಿರುವನು. ಈ ಸುದ್ದಿಯನ್ನು ತಿಳಿದು ಪರಮಾತ್ಮನು ರಕ್ಕಸನನ್ನು ಕೊಲ್ಲಲಿಕ್ಕೆ ತನ್ನ ಕಂದ ವೀರಭದ್ರನನ್ನು ಕರೆಯಬೇಕೆಂದು ತನ್ನಯ ಹಣೆಯ ಬೆವರಂ ತೆಗೆದು ಪೊಡವೆಗಪ್ಪಳಿಸಲು, ಆಗ ಶ್ರೀ ವೀರಭದ್ರ ದೇವರು ಹುಟ್ಟಿ ತಂದೆಗೆ ನನ್ನನ್ನು ಹುಟ್ಟಿಸಲು ಕಾರಣ ಏನು ಎಂದು ಕೇಳುತ್ತಾನೆ. ಆಗ ಪರಮಾತ್ಮ, ಕುಮಾರ,

0: ವೀರಭದ್ರ, ಭೂಲೋಕದಲ್ಲಿ ಪಂಚಮುಂಡ್ರಾಸುರನೆಂಬ ದೈತ್ಯನು ದೇವಾನುದೇವತೆಗಳನ್ನು ಎಳೆದುಕೊಂಡು ಹೋಗಿ ತೊಂದರೆಯನ್ನು ಕೊಡುತ್ತಿರುತ್ತನಂತೆ. ಅವನಿಗೆ ಕೆಲವು ನೀತಿ ಉಪದೇಶಗಳನ್ನು ಹೇಳು, ಕೇಳದಿದ್ದ ಪಕ್ಷದಲ್ಲಿ ಅವನನ್ನು ಸಂಹಾರ ಮಾಡಿ ಬಾ ಕುಮಾರ ಎಂದು ಹೇಳುತ್ತಾರೆ. ಆಗ ವೀರಭದ್ರದೇವರು ಭಕ್ತಿ ಸಾಯುಧಗಳನ್ನು ಹಿಡಿದುಕೊಂಡು ರಕ್ಕಸನಿಗೆ ಎದುರಾಗಿ ನಿಲ್ಲುತ್ತಾರೆ. ಆಗ ರಕ್ಕಸನು, ನೀನು ಯಾರು, ನಿನ್ನಯ ನಾಮಾಂಕಿತವೇನು ಎಂದು ಕೇಳುತ್ತಾನೆ. ಆಗ ವೀರಭದ್ರದೇವರು, ನಾನು ಆ ಪರಮಾತ್ಮನ ಹಣೆಯ ಬವರಿಂದ ಹುಟ್ಟಿದ ಗಂಡುಗಲಿ ವೀರಭದ್ರ. ಕೇಳೋ ಎಲೆ ರಕ್ಕಸ, ನೀನು ಬಂಧಿಸಿ ಇಟ್ಟಂತಹ ನಿನ್ನ ದೇವಾನುದೇವತೆಗಳನ್ನು ಬಿಟ್ಟರೆ ಸರಿ ಹೋಯಿತು, ಇಲ್ಲವಾದರೆ ನಿನ್ನಯ ಮರಣ ಸಂಭವಿಸುವುದು. ಹೀಗೆಂದು ಹೇಳಿ ಎಷ್ಟೇ ನೀತಿ ಉಪದೇಶ ಹೇಳಿದರೂ ಕೇಳದ ರಕ್ಕಸನನ್ನು ವೀರಭದ್ರದೇವರು ಒಂದೇ ಹೊಡೆತಕ್ಕೆ ರುಂಡವನ್ನು ಕತ್ತರಿಸಿ ವಧೆ ಮಾಡಿದನು. ಆಗಲ ರಕ್ಕಸನ ಹೆಂಡತಿಯಾದ ಡಮಳಾಗೌರಿಯು ಓಡೋಡಿ ಬಂದು ವೀರಭದ್ರದೇವರಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ. ಹೇ ದೇವ, ನನ್ನ ಪಾಪಿ ಗಂಡನು ಮಾಡಿದ್ದು ತಪ್ಪಾಯಿತು, ದಯವಿಟ್ಟು ಅವನ ದೇಹವು ನಾಯಿ ನರಿಗಳ ಪಾಲಾಗದಂತೆ ಅವನಿಗೆ ಮೋಕ್ಷ ಕೊಡಬೇಕೆಂದು ಬೇಡಿಕೊಳ್ಳುತ್ತಾಳೆ. ಆಗಲ ವೀರಭದ್ರದೇವರು ಅವಳ ಮಾತಿನಂತೆ ಆ ರಕ್ಕಸನ ತಲೆಬುರುಡೆಯನ್ನು ತೆಗೆದು ಎರಡು ಗುಗ್ಗಳ ಕೊಡವನ್ನಾಗಿ ಮಾಡಿ ಆತನ ಮೊಣಕೈ ಕತ್ತರಿಸಿ ಸಿದ್ದೇಶ್ವರವನ್ನಾಗಿ ಮಾಡಿ ಚರ್ಮವನ್ನು ಸುಲಿದು ಸಿಂಬೆಯನ್ನಾಗಿ ಮಾಡಿ ಆತನ ಅಡ್ಡ ಎಲುಬುಗಳನ್ನು ಕತ್ತರಿಸಿ ಅಟ್ಟಾಯಿಸ ಕಡ್ಡಿಗಳನ್ನಾಗಿ ಮಾಡಿ ಕಣ್ಣು ತೆಗೆದು ನಿಂಬೆ ಹಣ್ಣನ್ನಾಗಿ ಮಾಡಿ ಕಿವಿಯನ್ನು ತೆಗೆದು ಕತ್ತರಿಸಿ ಕೊಬ್ಬರಿಯನ್ನಾಗಿಸಿ ಹಲ್ಲುಗಳನ್ನು ಕಿತ್ತು ಹತ್ತಿಕಳನ್ನಾಗಿ ಮಾಡಿ ಆತನ ರಕ್ತವನ್ನು ತೆಗೆದು ಎಣ್ಣೆಯನ್ನಾಗಿ ಮಾಡಿ ಆತನ ಹಿಂಭಾಗವನ್ನು ಕತ್ತರಿಸಿ ಸಂಬಾಳದ ಹೊಳವನ್ನಾಗಿ ಮಾಡಿ ಬೆನ್ನಿನ ಚರ್ಮವನ್ನು ತೆಗೆದು ಮುಚ್ಚಿಗೆಯನ್ನಾಗಿ ಮಾಡಿ ತೊಡೆಯ ಚರ್ಮವನ್ನು ತೆಗೆದು ಸಂಬಾಳಕ್ಕೆ ಜೂಲವನ್ನಾಗಿ ಮಾಡಿ ಅವನ ನರನಾಡಿಗಳನ್ನೇ ಕಿತ್ತು ಸಂಬಾಳ ಬಿಗಿಯುವುದಕ್ಕೆ ಹಗ್ಗವನ್ನಾಗಿ ಮಾಡಿ ಅವನು ಆಡುವ ಬೆರಳುಗಳನ್ನು ಕತ್ತರಿಸಿ ಸಂಬಾಳ ಬಾರಿಸುವುದಕ್ಕೆ ಬೆತ್ತವನ್ನಾಗಿ ಮಾಡಿ ಅವನ ಆತ್ಮವನ್ನು ಆಕಾಶದಲ್ಲಿ ಹಾರಾಡುವುದನ್ನು ನೋಡಿ ಆತ್ಮವನ್ನು ಜಗ್ಗಿ ಹಿಡಿದು ಸಂಬಾಳ ಬಾರಿಸಲು ಶಿವಶರಣರನ್ನು ಸೃಷ್ಟಿ ಮಾಡಿ ದಂತ ವರ್ಕ ಮಣಿಭದ್ರರನ್ನಾಗಿ ಮಾಡಿ ಅವನು ಆಡುವ ನಾಲಿಗೆಯನ್ನು ಕತ್ತರಿಸಿ ಕರ್ಪೂರವನ್ನಾಗಿ ಮಾಡಿ ಅವನು ಅಗ್ನಿ ನೇತ್ರದಿಂದ ಗುಗ್ಗಳ ಜ್ಯೋತಿಯನ್ನು ಬೆಳಗಿಸುತ್ತ ಬರುವ ಕಾಲಕ್ಕೆ ತನ್ನಯ್ಯ ಬೆವರು ಹನಿ ನೆಲಕ್ಕೆ ಬಿದ್ದಾಗ ವೀರಪುರವಂತರು ಹುಟ್ಟಿದರು. ಅವರಿಗೆ ತನ್ನಯ್ಯ ತನ್ನ ಶಕ್ತಿಯನ್ನು ಧಾರೆಯೆರೆದು ಶುಭ ಸಮಾರಂಭಗಳಲ್ಲಿ ಈ ಗುಗ್ಗಳ ಕಾರ್ಯವನ್ನು ಮಾಡಲೆಂಬುದಾಗಿ ಆಶೀರ್ವಾದವನ್ನು ಮಾಡಿ ವೀರಭದ್ರ ದೇವರು ಕೈಲಾಸದತ್ತ ಪ್ರಯಾಣ ಬೆಳೆಸಿದರು. ಇಂದು ಸಹಿತ ಭೂಲೋಕದಲ್ಲಿ ಗುಗ್ಗಳ ಕಾರ್ಯವನ್ನು ಮಾಡುತ್ತಾ ಪುರವಂತರು ಪರಂಪರೆಯಿಂದ ಆರಾಧಿಸುತ್ತಾ ಬಂದಿರುವರು. ಮತ್ತು ಸಂಬಳ ಬಾರಿಸುವ ತಾಳಗಳಲ್ಲಿ ಸಾಕಷ್ಟು ತಾಳಗಳಿವೆ. ತಾಳಗಳನ್ನು ಸಂದರ್ಭಾನುಸಾರವಾಗಿ ಪುರವಂತರು ಹೇಳುವ ಕಥೆಗಳ ಅನುಸಾರವಾಗಿ ಅವರು ಅವರಿಗೆ ಕಥೆಗೆ ತಕ್ಕಂತೆ ತಾಳಕ್ಕೂ ಹೆಜ್ಜೆಗೂ ಗೆಜ್ಜೆಗೂ ಸರಿಯ ಸಮಾನವಾಗಿ ಬಾರಿಸುತ್ತಾ ಒಂದು ಪುರವಂತರ ಹೆಜ್ಜೆಗೆ ನವಿಲಿನ ನೃತ್ಯಕ್ಕೆ ವೀರಗಾಸೆಯ ವೀರ ನೃತ್ಯಕ್ಕೆ ಸಂಬಾಳ ಬಾರಿಸುತ್ತಾ ಸಂಬಾಳ ವಾದ್ಯಕರು ಸಹಿತ ಎಲ್ಲೆಡೆ ಹೆಸರುವಾಸಿಯಾಗಿದ್ದಾರೆ. ಹೀಗೆ ಈ ಪರಂಪರೆಯ ಧಾರ್ಮಿಕ ಕಲೆಯಾದ ಜಾನಪದ ಕಲೆಯಾದಂತಹ ಈ ಪುರವಂತಿಕೆಯನ್ನು ಬೆಳೆಸಬೇಕಾಗಿ ವಿನಂತಿಸಿಕೊಳ್ತೇನೆ.
1: ವೀರ ಸರ್ವ ಉದಯ ಹೇಳುತ್ತೆ ಏನು ಕಣ್ಣಿನಯ್ಯ, ಊರ ಹೊರಗೆ ಒಂದು ಬಣ್ಣಿ ಮಹಾಂಕಾಳಿಯ ಮರವನ್ನು ಕಣ್ಣಿನಯ್ಯ ಸರ್ವನ್, ಆ ಮಹಾಂಕಾಳಿಯ ಮರದ ಬಿಡಕ್ಕೆ ಮೂರು ವಿಭೂತಿ ಉಂಡಿಯನ್ನು ಕಣ್ಣಿನಯ್ಯ ಅರ್ಜುನ್, ಶರವನ್ ಆ ಮೂರು ಈಬತ್ತಿ ಉಂಡಿಯಲ್ಲಿ ಒಂದು ಈಬತ್ತಿ ಉಂಡಿಯನ್ನು ಈ ಜಂಡಲಕ್ಕೆ ಇಟ್ಟನು, ಒಂದು ಈಬತ್ತಿ ಉಂಡಿಯನ್ನು ಬ್ರಹ್ಮಾಂಡಲಕ್ಕೆ ಇಟ್ಟನು, ಉಳಿದ ಒಂದು ಈಬತ್ತಿ ಉಂಡಿಯನ್ನು ತಕ್ಕೊಂಡು ನಮ್ಮ ಭಕ್ತರ ಮನೆಗೆ ಬಂದು

0: ಹಲಗಿ ಗುರುತುಳ್ಳ ಪುರವಂತರನ್ನು ಕರೆಕೊಂಡು ಹರತುಳ ಹಲಗಿ ಗುರುತುಳ್ಳ ಪುರವಂತರನ್ನು ಕರೆಕೊಂಡು ಜೋಡು ಗುಗ್ಗಳ ಕೊಡಗಳನ್ನು ತಂದು ಆರ್ದ್ರನ್ ಜೋಡು ಗುಗ್ಗಳ ಕೊಡಗಳನ್ನು ತಂದು ಆರ್ದ್ರನ್ ಶರ್ವನ್ ಕಟ್ಕಟನೆ ಕಟ್ಕಟನೆ ಕಟ್ಕಟನೆ ಕಟ್ಟಿದು ಸಿರಿಗಂಧದ ಶಕ್ಯಗಳಿಂದ ಸರಸಲ ಪಾವಡಗಳಿಂದ ಚಟ್ಚಟನೆ ಚಟ್ಚಟನೆ ಬಿಗಿದು.
1: ಕರ್ನಾಟಕದ ಕೆಲವೆಡೆ ಜಾತ್ರೆಯೊಳಗ, ಗೃಹ ಪ್ರವೇಶದ ಸಮಯದೊಳಗ, ಮದುವೆ ಸಮಾರಂಭದೊಳಗ ಜನಪದರು ಗುಗ್ಗುಳವನ್ನ ನಡೆಸ್ತಾರ. ಗುಗ್ಗುಳ ಮಾಡುವ ಜಾಗದೊಳಗ ಹಡದಿ ಹಾಸಿ ಬೇರೆ ಬೇರೆ ತರದ ಧಾನ್ಯಗಳನ್ನ ಇಟ್ಟು ಅಡಿಕೆ, ಉತ್ತತ್ತಿ, ಬಾದಾಮಿ, ಅರ್ಶಿನ್ ಕೊಂಬು

0: ನಿಂಬೆಹಣ್ಣು, ಬಾಳೆಹಣ್ಣು ಸೇರಿದಂಗ ಇನ್ನಿತರ ಪೂಜಾ ಸಾಮಗ್ರಿಗಳನ್ನ ಎಂಟು ಮೂಲೆಗೂ ಇಟ್ಟು ಪೂಜೆ ಮಾಡ್ತಾರ. ಮಣ್ಣಿನ ಮಡಕೆಗಳನ್ನ ತಂದು ಅದರ ತಳಭಾಗವನ್ನ ತೆಗೆದು ಬೋರಲು ಹಾಕಿ ಅದರೊಳಗ ಆಕಳ ಸಗಣಿಯಿಂದ ಕುಳ್ಳನ್ನ ತಯಾರಿಸಿ ಸುಟ್ಟ ನಂತರ ಬಂದ ಬೂದಿಯನ್ನ ತುಂಬುತ್ತಾರ. ನಂತರ ಗುಗ್ಗಳ ಚಕ್ಕೆಗಳನ್ನ ಕೂಡಿಸ್ತಾರ. ಆಮೇಲೆ ಕೊಡಗಳಿಗೆ ಪೂಜೆಯನ್ನ ಸಲ್ಲಿಸಿ ಗುಗ್ಗಳವನ್ನ ಹೊರಡಿಸ್ತಾರ. ಈ ಮೆರವಣಿಗೆಯೊಳಗ ವೀರಭದ್ರ ದೇವರ ಪೌರಾಣಿಕ ಕಥೆಗಳನ್ನ ಪುರುವಂತರು ಆವೇಶಭರಿತರಾಗಿ ಒಡಬುಗಳ ಮೂಲಕ ಹೇಳ್ತಾರ.
1: ಓಂ ಹರ ಹರ ಹರ ಸ್ವಾಮಿ ಸರ್ಭಾರ ಸರ್ಬ ಹರ ದೇವ ಸರ್ಬ ಪಂಚಮುಂಡ್ರಾ ಸೂರ್ಯನೆಂಬ ದೈತನು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸವನ್ನು ಮಾಡಲು ಹಾರ ದೇವ ಸರ್ಬ ಬ್ರಹ್ಮನು ಅವನ ತಪಸ್ಸಿಗೆ ಮೆಚ್ಚಿ ಎಲ್ಲವೋ ಪಂಚಮುಂಡ್ರಾ ಸೂರ್ಯನೇ ಎನ್ನನ್ನು ಕುರಿತು ತಪಸ್ಸು ಮಾಡಲು ಕಾರಣವೇನೆಂದು ಕೇಳಲು ಆವಾಗ ಪಂಚಮುಂಡ್ರಾ ಸೂರ್ಯನು ಹೇಳುತ್ತಾನೆ ಹೇ ಸ್ವಾಮಿ ತಾನು ದೇವತೆಗಳಿಂದಾಗಲಿ ಅಥವಾ ನರರಿಂದಾಗಲಿ ಯಾರಿಂದಲೂ ಎನಗೆ ಮರಣ ಬಾರದಂತೆ ವರವನ್ನು ದಯ ಪಾಲಿಸಬೇಕು ದೇವ ಎಂದು ಬೇಡಿಕೊಳ್ಳಲು

ಯಾವಾಗ್ಯ ಆ ದೈತ್ಯನ ಬೇಡಿಕೆಯಂತೆ ವರವನ್ನು ದಯಪಾಲಿಸಲು ಪಂಚಮುಂಡ್ರಾಸುನು ಬ್ರಹ್ಮನ ವರವನ್ನು ಪಡೆದು ಭೂಲೋಕಕ್ಕೆ ಬಂದು ಎಲ್ಲ ದೇವತೆಗಳಿಗೂ ಅಷ್ಟ ದಿಕ್ ಪಾಲಕರಿಗೂ ತೊಂದರೆ ಪಡಿಸುತ್ತಿರುವನು. ಆವಾಗ್ಯ ಎಲ್ಲ ದೇವತೆಗಳು ಅಷ್ಟ ದಿಕ್ ಪಾಲಕರು ಕೂಡಿಕೊಂಡು ನಮ್ಮ ಕೈಲಾಸವಾಸಿಯಾದ ಶಂಕರನ ಬಳಿಗೆ ಹೋಗಿ ನಮಸ್ಕರಿಸಿ ಕುಳಿತುಕೊಳ್ಳಲು.

ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗವಾಗಿರುವ ಈ ವೀರಭದ್ರ ಕುಣಿತ ಒಬ್ಬ ಕಲಾವಿದನ ಪ್ರತಿಭಾಶಕ್ತಿ ಮತ್ತು ಸಾಮರ್ಥ್ಯಗಳ ಅಭಿವ್ಯಕ್ತಿಯಾದ್ರ ವೀರಗಾಸೆ ಅನ್ನೋದು ಸಮೂಹದ ಅಭಿವ್ಯಕ್ತಿ. ಕನಿಷ್ಠ 8 ಅಥವಾ ಅದಕ್ಕಿಂತ ಹೆಚ್ಚು ಕಲಾವಿದರು ಇದರೊಳಗ ಪಾಲ್ಗೊಳ್ತಾರ. ಕತ್ತಿಯನ್ನು ಝಳಪಿಸ್ತಾ ಕುಣಿಯುವ ಕಲಾವಿದರಿಗೆ ಇಬ್ಬರು ಸಮ್ಮಾಳ ಬಾರಿಸ್ತಾರ, ಒಬ್ರು ಕರಡಿಯನ್ನ ಬಾರಿಸ್ತಾರ, ಶ್ರುತಿ ತಾಳ ಹಾಡುವ ಕಲಾವಿದರು ಕೂಡ ಇರ್ತಾರ, ಒಬ್ರು ಮುಂದೆ ಬಂದು ಒಡಬು ಹೇಳಿದ್ರ ಒಡಬು ಹೇಳಿದ ವ್ಯಕ್ತಿ ಒಂದು ಹಂತ ಮುಗಿಸಿದಾಗ ಚಮ್ಮಾಳ ಮತ್ತು ಕರಡಿ ನಾದಕ್ಕ ತಕ್ಕಂಗ ಎಲ್ಲರೂ ರೌದ್ರತೆಯಿಂದ ಕುಣಿಯ ತೊಡುತ್ತಾರ. ಒಬ್ರಿಗೊಬ್ರು ತಾಕದಂಗ ಪ್ರತಿಯೊಬ್ಬ ಕಲಾವಿದರು ತೋರುವ ವಿವಿಧ ಭಂಗಿಗಳು ವೀರಗಾಸೆ ನೃತ್ಯದ ಸೃಜನ ಶಕ್ತಿಗೆ ಒಂದು ಉದಾಹರಣೆ. ವೀರಗಾಸೆಯ ಒಡಬು ಹೇಳುವ ಭಾಗವನ್ನ ಕೆಲವು ಕಡೆ ಖಡ್ಗಗಳು ಅಂತ ಕರೀತಾರ. ಇವು ದೇವರ ಕಥೆಗಳಾಗಿದ್ದು ವೀರಾವೇಶದಿಂದ ಇವುಗಳನ್ನ ಪ್ರಸ್ತುತಪಡಿಸ್ತಾರ. ಈ ವೀರಗಾಸೆಯಲ್ಲಿ ವೀರಭದ್ರನ ಒಡಬಿನ ಜೊತೆಗೆ 12ನೇ ಶತಮಾನದ ಶರಣರ ಕುರಿತಾದ ಒಡಬುಗಳು ಸೇರಿಸಲ್ಪಟ್ಟು ಕಲೆ ಇನ್ನಷ್ಟು ಶ್ರೀಮಂತವಾಗಿದೆ ಅನ್ನಬಹುದು. ಒಡಬುಗಳನ್ನ ಹೇಳ್ತಾ ವೀರಾವೇಶರಾಗಿ ಕುಣಿಯುವ ಈ ವೀರಭದ್ರ ಕುಣಿತ ವೀರಭದ್ರನ ಪುನರಭಿನಯ ಅಂತಾನ ಕಲಾವಿದರು ಹೇಳ್ತಾರ. ಸಾಕ್ಷಾತ್ ವೀರಭದ್ರನ ಪುನರಾವತಾರ ಅನ್ನೋ ಹಂಗ ಕತ್ತಿಯನ್ನ ಝಳಪಿಸ್ತಾ ಮಧ್ಯ ಮಧ್ಯ ಆಂಗಿಕ ಅಭಿನಯ ಮಾಡ್ತಾ ಕರಡಿ ಮತ್ತು ಚಮಾಳದ ಸದ್ದಿಗೆ ತಕ್ಕಂಗ ವೀರಾವೇಶದಿಂದ ಕಲಾವಿದರು ಯುದ್ಧಕ್ಕೆ ನಿಂತ ಕಲಿಯಂತೆ ನರ್ತಿಸ್ತಾರ. ಮಧ್ಯ ಮಧ್ಯ ಕುಣಿತ ನಿಲ್ಲಿಸಿ ಶಿವನಿಗೆ ಸಂಬಂಧಿಸಿದ, ದಕ್ಷ ಬ್ರಹ್ಮನಿಗೆ ಸಂಬಂಧಿಸಿದ ಯಜ್ಞದ ಮತ್ತು ಸಂಹಾರದ ಕುರಿತಾದ ಕಥೆಗಳನ್ನ ಪ್ರಾಸಬದ್ಧವಾಗಿ ಭಾವಪೂರ್ಣವಾಗಿ ನಿರೂಪಿಸ್ತಾರ. ಒಡಬು ಹೇಳುವಾಗ ಕೆಲವು ಕಡೆ ಸಂಬಾಳ್ ನುಡಿಸುವ ಪರಿ ಮತ್ತಷ್ಟು ರಂಗೇರ್ತದ. ಒಡಬು ಹೇಳುವಾಗ ಕಣ್ಣು ಕೈ ಬಾಯಿ ಕೆಲಸ ಮಾಡಿದ್ರ ಒಡಬು ಹೇಳುವ ಒಂದು ಹಂತ ಮುಗಿದಾಗ ನುಡಿಯುವ ಸಂಬಾಳ

0: ಮಕ್ಕಳ ಸದ್ದಿಗೆ ಹೆಜ್ಜೆ ಹಾಕ್ತಾ ವೀರಾವೇಶದ ಕುಣಿತ ತಾರಕಕ್ಕೆ ಮುಟ್ಟಿ ಮತ್ತೆ ಒಡಬಿನ ಸ್ಥಿತಿಗೆ ಕಲಾವಿದ ಮರಳ್ತಾನ.
1: ಇತ್ತ ನಾರದರು ಆ ಮಗುವನ್ನು ಪ್ರಶ್ನೆ ಮಾಡುತ್ತಾರೆ. ಏ ಕಿರಿಯ ರಾಜಕುಮಾರ, ಭೂಲೋಕದಲ್ಲಿ ಜನರು ಇಂತಹ ಸತ್ಕಾರ್ಯಗಳನ್ನು ಏಕೆ ಆಚರಿಸಬೇಕು ಹಾಗೂ ಮಹಾತ್ಮರ ದರ್ಶನವನ್ನು ಏಕೆ ಪಡೆಯಬೇಕು? ಈ ವಿಷಯವನ್ನು ನೀನು ನನಗೆ ಸವಿಸ್ತಾರವಾಗಿ ಹೇಳಬೇಕೆಂದು ಕೇಳಲು.
2: ಆವಾಗೆ ನಿನ್ನೆ ಹುಟ್ಟಿರ್ತಕ್ಕಂತ ಎಳೆಯ ಹಸುಗೂಸು ಹೇಳುತ್ತದೆ, ಹೇ ನಾರದ ಮುನಿಗಳೇ, ನಾನು ಹಿಂದೆ ಇದೇ ರೀತಿ ಮಾನವನಾಗಿ ಜನ್ಮ ತಾಳಿದ್ದೆನು. ಆ ಸಮಯದಲ್ಲಿ ಇಂಥ ಸತ್ಕಾರ್ಯಗಳನ್ನು ಆಚರಿಸಲಿಲ್ಲ, ಗುಗ್ಗಳ ಕಾರ್ಯಗಳನ್ನು ಮಾಡಿಸಲಿಲ್ಲ, ಹಾಗೂ ಮಹಾತ್ಮರನ್ನು ಕರೆಯಿಸಿ ಅವರ ದರ್ಶನವನ್ನು ಪಡೆಯಲಿಲ್ಲ. ಇವುಗಳಿಗೆಲ್ಲ ನಾನು ವಿರೋಧವಾಗಿ ನಡೆದೆ. ನಾನು ಮಾಡಿದ ಪಾಪದ ಫಲದಿಂದ ಸಗಣಿಯ ಕೆದ್ರಹುಳವು ಹಾಗೂ ಗಿಣಿಮರಿಗಳಾಗಿ ಜನಿಸಿದನು. ಆಗ ನೀವು ಬಂದು ನನಗೆ ದರ್ಶನ ಭಾಗ್ಯವನ್ನಿತ್ತಿರಿ. ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಮಾಡಿದಕ್ಕಂತ ಪಾಪವು ಕಡಿಮೆಯಾಗಿ ನಾನು ಮುಂದೆ ಗಿಣಿಯ ಜನ್ಮಕ್ಕೆ ಬಂದೆ. ಆಗಲೂ ಬಂದು ನೀವು ನನಗೆ ದರ್ಶನ ಭಾಗ್ಯವನ್ನಿತ್ತಿರಿ. ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಮಾಡಿರ್ತಕ್ಕಂತ ಪಾಪವು ಮತ್ತಿಷ್ಟು ಕಡಿಮೆಯಾಗಿ ಈಗ ನಾನು ಮಹಾರಾಜನ ಮಗನಾಗಿ ಜನಿಸಿರುವೆನು. ಇನ್ನು ಮುಂದಾದರೂ ಈ ಭೂಲೋಕದಲ್ಲಿ ಗುರುಗಳನ್ನು ಕರೆಸಿ ಅವರ ದರ್ಶನ ಭಾಗ್ಯವನ್ನು ಪಡೆಯುತ್ತಾ ಹಾಗೂ ಗುಗ್ಗಳ ಕಾರ್ಯಗಳನ್ನು ಮಾಡಿಸುತ್ತಾ ರಥೋತ್ಸವಗಳನ್ನು ಮಾಡಿಸುತ್ತಾ ಕಂಕಣ ಬದ್ಧನಾಗಿ ದುಡಿಯುತ್ತಾ ಶಕ್ತಾನುಸಾರವಾಗಿ ದಾನ ಧರ್ಮವನ್ನು ಮಾಡುತ್ತಾ ಕಾಲವನ್ನು ಕಳೆದಿದ್ದೆ. ಆದರೆ ಇದೇ ಜನ್ಮದಲ್ಲಿ ಮುಕ್ತಿ ಕಾಣುತ್ತೀರಯ್ಯ ದೇವ ಭದ್ರಕಾಳಿಯ ರಮಣ ಜಲದಂಕ ಮಲ್ಲ ಒಂಡಿಯರ ಗಂಡ ನವ ಬ್ರಹ್ಮದೊಳಗೆ ಮಿಗಿಲಾದಂತ ದಕ್ಷ ಬ್ರಹ್ಮನ ಶಿರವನ್ನೇ ಹರಿದು ಅರಿತೆಲೆಯ ಕುರಿತೆಲೆ ಇಟ್ಟಂತ ದೊರೆಯೇ ನಿನಗ್ಯಾರು ಸರಿಯೇ? ಕಡೆ ಕಡೆ ಕಡೆ ಕಡೆ
0: ವೀರಭದ್ರ ಕುಣಿತಕ್ಕ ದಕ್ಷಿಣ ಕರ್ನಾಟಕದೊಳಗ ಲಿಂಗಬೀರ, ಲಿಂಗಧೀರ, ಲಿಂಗವೀರ ಕುಣಿತ ಅಂತಾರ. ದಕ್ಷಿಣ ಕರ್ನಾಟಕದಲ್ಲಿ ಕಾಸೆ ಕುಣಿತವೆಂದು ಕರೆಯುವ ಈ ಕಲೆಯನ್ನ ಉತ್ತರ ಕರ್ನಾಟಕದವರು ಪುರ್ವಂತಿಕೆ ಅಂತಂತಾರ. ಕಾಸೆ ಕುಣಿತ, ವೀರಗಾಸೆ, ಪುರ್ವಂತಿಕೆ ಈ ಮೂರೂ ಕಲೆಗಳಲ್ಲೂ ಹೆಚ್ಚು ಸಾಮ್ಯತೆ ಐತಿ. ಪ್ರಾದೇಶಿಕ ಮತ್ತು ಕಾಲಿಕ ದೃಷ್ಟಿಯಿಂದ ಈ ಬದಲಾವಣೆಗಳು ಕಂಡು ಬಂದರೂ ವೀರಗಾಸೆಯಲ್ಲಿ ಹೇಳುವ ಕಥೆಯ ಹಿನ್ನೆಲೆಯೇ ಕಾಸೆಯ ಕುಣಿತದಲ್ಲಿ ಇದ್ದರೂ ಕೂಡ ವೇಷಭೂಷಣಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಅದ. ಈ ಕಲೆಯ ವೇಷಭೂಷಣಗಳ ಬಗ್ಗೆ ಮತ್ತು ವೀರಗಾಸೆಗೆ ಬಳಸುವ ವಾದ್ಯಗಳ ಬಗ್ಗೆ ನಾಡಿನಾದ್ಯಂತ ನಡೆಯುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದ ಪುರುವಂತರಾದ ಕರವೀರಯ್ಯ ಮಠಪತಿ ಹಿಂಗ್ ಹೇಳ್ತಾರ.
3: ವೀರಗಾಸೆ ಸಂಪ್ರದಾಯಬದ್ಧವಾದ ಮೂಲ ಜನಪದ ಕಲೆಗಳಲ್ಲಿ ಗಂಡು ಕಲೆಯೆಂದೇ ಪ್ರಸಿದ್ಧಿ ಪಡೆದಿರುವ ಕಲೆಯಾಗಿರುವುದು. ವೀರಗಾಸೆಯನ್ನು ಮಕ್ಕಳ ಮದುವೆ ಹಾಗೂ ಗೃಹ ಪ್ರವೇಶ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿಯೂ ಕೂಡ ಮಾಡುವರು. ಜಾತ್ರೆಗಳಲ್ಲಿ ಅತಿ ವಿಜೃಂಭಣೆಯಿಂದ ಈ ವೀರಗಾಸೆ ಕಲೆಯನ್ನು ಪ್ರದರ್ಶಿಸುತ್ತಾರೆ. ಈ ವೀರಗಾಸೆಯ ವೇಷಭೂಷಣಗಳು ಹೇಗಿರುತ್ತವೆ ಎಂದರೆ, ಲಿಂಗದ ವೀರರು ವೀರಗಚ್ಚೆಯನ್ನು ಹಾಕಿ ಒಡಪುಗಳನ್ನು ಹೇಳುತ್ತಾರೆ. ವೀರಗಾಸೆಯ ಪುರವಂತರು ಬಣ್ಣ ಬಣ್ಣದ ವೇಷಭೂಷಣಗಳನ್ನು ಧರಿಸಿಕೊಂಡು ಕಾಲಿಗೆ ಗೆಜ್ಜೆ, ಮೊಣಕಾಲಿಗೆ ಜಂಗು ಕಟ್ಟಿಕೊಂಡಿರ್ತಾರ. ನಡುವಿಗೆ ನಾರಸಿಂಹನ ಕೀರ್ತಿಮುಖ ಕಟ್ಟಿಕೊಳ್ತಾರ. ಕೊರಳಲ್ಲಿ ರುಂಡಗಳ ಮಾಲೆ, ಲಿಂಗದ ಕರಡಿಗೆ, ಎದೆಗೆ ಶ್ರೀ ವೀರಭದ್ರ ಸ್ವಾಮಿಯ

0: ಮಾಲೆಗೆಯನ್ನು ಕೂಡ ಕಟ್ಟಿಕೊಂಡಿರ್ತಾರೆ. ಕೊರಳಲ್ಲಿ ಸ್ಫಟಿಕ ಮತ್ತು ರುದ್ರಾಕ್ಷಿ ಮಾಲೆಗಳನ್ನು ಕೂಡ ಹಾಕಿಕೊಳ್ತಾರೆ. ಮುಂಗೈಗೆ ಮುರಿಕಂಕಣ, ರೆಟ್ಟಿಗೆ ನಾಗಾಭರಣ, ಹಣೆಗೆ ತ್ರಿಪುಂಡ ಭಸ್ಮ, ಗಂಧ, ತಿಲಕ ಕೂಡ ಹಚ್ಚಿಕೊಳ್ತಾರೆ. ಕೋರೆ ಮೀಸೆಯನ್ನು ಬರೆದುಕೊಂಡು ಕಿವಿಗೆ ಚೌಕಳಿಯ ಮುತ್ತು ಅಥವಾ ರುದ್ರಾಕ್ಷಿಯನ್ನು ಹಾಕ್ಕೋತಾರೆ. ತಲೆಗೆ ಕಪ್ಪು ಬಣ್ಣದ ಅಥವಾ ಬಿಳಿ ಬಣ್ಣದ ಜಟಿಗಳನ್ನು ಕೂಡ ಕಟ್ಟಿಕೊಂಡು ಬಣ್ಣ ಬಣ್ಣದ ರೇಷ್ಮೆ ರುಮಾಲು ಅಥವಾ ಪೇಟ ಸುತ್ತಿಕೊಂಡಿರ್ತಾರೆ. ವೀರಭದ್ರ ಸ್ವಾಮಿಯ ವೇಷಧಾರಿಗಳು ತಲೆಗೆ ಕಿರೀಟವನ್ನು ಕೂಡ ಹಾಕಿಕೊಳ್ಳುತ್ತಾರೆ. ಇವೆಲ್ಲವನ್ನು ವೇಷಭೂಷ ಧರಿಸಿಕೊಂಡು ಬಲಗೈಯಲ್ಲಿ ಖಡ್ಗ, ಎಡಗೈಯಲ್ಲಿ ಹಲಗೆ, ತ್ರಿಶೂಲ, ಶಸ್ತ್ರಗಳನ್ನು ಹಿಡಿದುಕೊಂಡು ಆಹಾ ವೀರ, ಆಹಾ ರುದ್ರ, ಹರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ದುರುಳ ದುಷ್ಪಾಪಿಗಳ ಗಂಡ, ಕದನ ಪ್ರಚಂಡ ಭದ್ರ ಕಾಳಿಯ ಗಂಡ, ಮೂರು ಲೋಕದ ಗಂಡ ಶ್ರೀ ವಿಶ್ವಜ್ಯೋತಿ ವೀರಭದ್ರೇಶ್ವರನೇ ನೀ ಕೃಪೆಯಾಗು, ಹೀಗೆಂದು ಕಡೆ ಕಡೆ ಕಡೆ ಕಡೆ ಕಡೆ ಎಂದು ವಚನವನ್ನು ಹೇಳುತ್ತಾ ಶ್ರೀ ವೀರಭದ್ರನ ಪರಾಕ್ರಮವನ್ನು ಒಡಪುಗಳ ಮುಖಾಂತರ ಹೇಳುತ್ತಾ ಹಾಗೂ ಅಂಬಿಗರ ಚೌಡಯ್ಯನವರ ವಚನವನ್ನು ಕೂಡ ಹೇಳುತ್ತಾರೆ. ವೀರಗಾಸೆ ಪುರವಂತರೊಂದಿಗೆ ವಾದ್ಯವೃಂದದವರು ಕೂಡ ಇರುತ್ತಾರೆ. ಕೆಲವೊಂದು ಕಡೆ ಸಂಬಾಳ ವಾದ್ಯವನ್ನು ಬಾರಿಸುತ್ತಾರೆ, ಕೆಲವೊಂದು ಕಡೆ ಚಂಡಿ ವಾದ್ಯಗಳು ಇರುತ್ತವೆ, ಕೆಲವೊಂದು ಕಡೆ ಶಹನಾಯ ತಮಟೆ ವಾದ್ಯಗಳು ಕೂಡ ಇರುತ್ತವೆ, ಇನ್ನು ಕೆಲವೆಡೆ ಕರಡಿ ಸಂಬಾಳ ಕಂಚಿನ ಕೈತಾಳ ವಾದ್ಯಗಳು ಇರುತ್ತವೆ. ಒಡಪುವನ್ನು ಹೇಳುವಾಗ ಆ ಒಡಪುಗಳಿಗನುಗುಣವಾಗಿ ವಾದ್ಯಗಳನ್ನು ಬಾರಿಸುವರು. ಆವಾಗ ವೀರಗಾಸೆಯ ಪುರವಂತರು ವಾದ್ಯಗಳ ತಾಳಕ್ಕೆ ತಕ್ಕಂತೆ ವೀರಾವೇಶದಿಂದ ವಚನವನ್ನು ಹೇಳುತ್ತಾ ನಂತರ ನೃತ್ಯವನ್ನು ಮಾಡುವರು. ಆದ್ದರಿಂದ ವೀರಗಾಸೆ ಇದೊಂದು ಸಂಪ್ರದಾಯಬದ್ಧವಾದ ಗಂಡು ಕಲೆ ಎಂದು ಪ್ರಸಿದ್ಧಿ ಪಡೆದಿರುತ್ತದೆ. ಇನ್ನು ಶ್ರೀ ವೀರಭದ್ರಸ್ವಾಮಿಯ ಆಚರಣೆ ವಿಚಾರಕ್ಕೆ ಬಂದರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಶ್ರೀ ವೀರಭದ್ರಸ್ವಾಮಿಯ ಆಚಾರ ವಿಚಾರಗಳು ವಿಶೇಷವಾಗಿರುತ್ತವೆ. ಶ್ರೀ ವೀರಭದ್ರಸ್ವಾಮಿಯು ದಕ್ಷ ಬ್ರಹ್ಮನ ಸಂಹಾರ ಮಾಡಿ ಯಜ್ಞಕುಂಡವನ್ನು ಧ್ವಂಸಗೊಳಿಸಿ ಅಗ್ನಿಕುಂಡ ಸೇವೆಯನ್ನು ರೂಢಿಗೆ ತಂದನು. ಆದ್ದರಿಂದ ಭಕ್ತರು ಮಡಿವಂತಿಕೆಯಿಂದ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಗುಗ್ಗಳೋತ್ಸವ ಅಗ್ನಿ ಮಹೋತ್ಸವಗಳನ್ನು ಕಾಯಕದ ಪುರವಂತರಿಂದ ಮಾಡಿಸುತ್ತಾರೆ. ಪುರವಂತರು ಮಣ್ಣಿನಿಂದ ತಯಾರು ಮಾಡಿದ ಕುಡದಲ್ಲಿ ಗುಗ್ಗಳ ಜ್ಯೋತಿ ಬೆಳಗಿಸಿ ಭಕ್ತಾದಿಗಳಿಗೆ ಒಳ್ಳೆಯದಾಗಲೆಂದು ಮನೆಯಿಂದ ಗುಗ್ಗಳ ಹೊರಡಿಸಿಕೊಂಡು ಅಗ್ನಿಕುಂಡದಲ್ಲಿ ಕೆಂಡ ಆಯುವರು. ಪುರವಂತರು ಗಲ್ಲದಲ್ಲಿ ನಾಲಿಗೆಯಲ್ಲಿ ಕೈಯಲ್ಲಿ ಕೂಡ ಶಸ್ತ್ರ ಹಾಕಿಕೊಳ್ತಾರೆ. ಅದಲ್ಲದೆ ಭಕ್ತರು ಕೂಡ ದೇವರಲ್ಲಿ ತಮ್ಮ ತಮ್ಮ ಹರಕೆಯನ್ನಿಟ್ಟು ಭಯಭಕ್ತಿಯಿಂದ ಶಸ್ತ್ರಗಳನ್ನು ಹಾಕಿಸಿಕೊಳ್ಳುವ ಸಂಪ್ರದಾಯವು ನಡೆದುಕೊಂಡು ಬಂದಿರುವುದು. ಶ್ರೀ ವೀರಭದ್ರ ಸ್ವಾಮಿಯ ಗುಗ್ಗಳ ಆರ್ಯ ದ್ರಾವಿಡರ ಸಮನ್ವಯ ಆಚಾರನೂ ಹೌದು. ಕರ್ನಾಟಕದಲ್ಲಷ್ಟೇ ಅಲ್ಲದೆ ಪಕ್ಕದ ರಾಜ್ಯಗಳಾದ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿಯೂ ಕೂಡ ನಾವು ನೋಡಬಹುದು. ಇದೇ ಧಾರವಾಡದ KCD ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮಿಂದ ತರಬೇತಿಯನ್ನು ಪಡೆದು 2013-14 ಮಂಡ್ಯ ಜಿಲ್ಲೆಯ ಕಿಲಾರ ಗ್ರಾಮದಲ್ಲಿ ನಡೆದಿರತಕ್ಕಂಥ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ತರುವ ವಿಷಯ. ಅದು ಅಲ್ಲದೆ ಈ ವೀರಗಾಸೆ ಕಲೆಯನ್ನು ರಾಜ್ಯ ಮತ್ತು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನವನ್ನು ಮಾಡಿ ಕನ್ನಡ ನಾಡಿಗೆ ಕೀರ್ತಿ ತಂದಿರುವ ಕಲಾವಿದರ ತಂಡವೆಂದರೆ ಅದು ಮಂಡ್ಯ ಜಿಲ್ಲೆಯ ಕಿಲಾರ ಗ್ರಾಮದವರು. ವೀರಗಾಸೆ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಎಲ್ಲಾ ಕಲಾವಿದರಿಗೂ ನಮ್ಮಯ ತುಂಬು ಹೃದಯದ ಧನ್ಯವಾದಗಳು. ನಾಡಿನಾದ್ಯಂತ ಇನ್ನೂ ಹೆಚ್ಚಿನ ಯುವಕರು ವೀರಗಾಸೆ ಕಲೆಯನ್ನು ಕಲಿತು ಉಳಿಸಿ ಬೆಳೆಸಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.
1: ಮನರಂಜನೆಗಾಗಿಯೂ ಬಳಕೆಯಾಗುತ್ತಿರುವ ವೀರರ ಪ್ರತಾಪದ ಈ ಪರಿ ವೀರಗಾಸೆಗೆ ಗರಿಯಾಗಿ ನೋಡುವ ಕಲಾಸಕ್ತರಿಗೆ ರೋಮಾಂಚನವನ್ನುಂಟು ಮಾಡ್ತಾ ಕಣ್ಮನ ಸೆಳಿಲಿಕತ್ತದ. ಹಾ, ಮನುಷ್ಯನಷ್ಟೇ ಪ್ರಾಚೀನವಾದ ಜನಪದ ಕಲೆಗಳು ಮನಸ್ಸಿಗೆ ನೆಮ್ಮದಿ ಸಂತೋಷವನ್ನ ನೀಡೋದಲ್ದ ಮುಂದಿನ ಪೀಳಿಗೆಗೆ ಆಕರವಾಗ್ಯವ. ಜನಪದ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲಿ ಜನಪದ ಕಲೆಗಳು ಹಾಸುಹೊಕ್ಕವ, ಜೀವನದ ಜೊತೆ ನಿಕಟ ಸಂಬಂಧವನ್ನ ಹೊಂದ್ಯಾವ. ದುಡಿಮೆಯ ಆಯಾಸ, ಬದುಕಿನ ಏಕತಾನತೆ, ಆಸರಿಕೆ ಬ್ಯಾಸರಿಕೆಯನ್ನ ನಿವಾರಿಸಿಕೊಳ್ಳಲು ಕಲೆಗಳ ಮೊರೆ ಹೋಗಿರುವ ನಾವೆಲ್ಲ ಈ ಜನಪದ ಕಲೆಗಳ ವೈಭವವನ್ನ ಇನ್ನಷ್ಟು ಮೆರೆಸೋಣ. ಬನ್ನಿ, ಕೈ ಜೋಡಿಸಿ. ನಮಸ್ಕಾರ.
2: ಇದುವರೆಗೆ ಪ್ರತಾಪದ ಪರಿ ವೀರಗಾಸೆಗೆ ಗರಿ ರೂಪಕ ಕೇಳಿದಿರಿ.
1: ಈ ರೂಪಕದಲ್ಲಿ ಚನ್ನಬಸಪ್ಪ ಶಿವಪ್ಪ ಸೋಮಸಾಗರ್, ಕರಬಸಪ್ಪ ಮಹಾರುದ್ರಪ್ಪ ಅಂಗಡಿ ಹಾಗೂ

0: ಮಲ್ಲಪ್ಪ ಗುಳಪ್ಪ ಹಳೇತುರ್ಗಲ್ ಮತ್ತು ಸಂಗಡಿಗರು ಪ್ರಸ್ತುತಪಡಿಸಿದ ಒಡಬುಗಳನ್ನು ಬಳಸಿಕೊಳ್ಳಲಾಗಿತ್ತು.
1: ಪ್ರಸ್ತುತಪಡಿಸಿದವರು ಜಿ ಸುರೇಖಾ ಸುರೇಶ್.
2: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಶೋಭಾ ಗುರುಟು ಅವರ ಲಘುಶಾಸ್ತ್ರೀಯ ಸಂಗೀತದಲ್ಲಿ ಮೊದಲಿಗೆ ಕೇಳಿ ಮಿಶ್ರ ಪಹಾಡಿ ಠುಮ್ರಿ. ತಬಲಾ ಸಾಥಿ ಅನೀಶ್ ಪ್ರಧಾನ್, ಸಾರಂಗಿ ಸಾಥಿ ಧ್ರುವ ಜ್ಯೋತಿ ಘೋಷ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆ ಇದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಆಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗ

0: ಯೋಗಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6 ಗಂಟೆಗೆ ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ 2 ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30ಕ್ಕೆ ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್ ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಳಿಕ್ನವರ್.
1: ಮೈಸೂರು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರಹ 10 ವೈವಿಧ್ಯಮಯ ಅಡುಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು.
0: ಭಾನುವಾರ 28ನೇ ತಾರೀಕು ರಾಷ್ಟೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16ರಿಂದ 20ನೇ ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ ದೇವನೂರು ಮಹಾದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾದೆಮಿ ಅಧ್ಯಕ್ಷ ಪಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯಾಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡಾದ ರಾಹುಲ್ ಶೇಖರ್ ಕಾರಭಾರಿ 3ನೇ ಹಿರಿಯರ ಆಟ್ಯಾಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡಾದ ಉಳುವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಆಟ್ಯಾಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜೆರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಅವರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
1: ಆಕಾಶವಾಣಿ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಯೇ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಪ್ರಕೃತಿ ನಮ್ಮ ಅನರ್ಘ್ಯ ಸಂಪತ್ತು. ಮಾನವನ ಅಸ್ತಿತ್ವ ಪ್ರಕೃತಿಯಿಂದ. ಆದರೆ ಮನುಷ್ಯ ಇಂದು ಅಭಿವೃದ್ಧಿ ಆಧುನಿಕತೆಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ದಿನನಿತ್ಯ ಅತಿಕ್ರಮಣವನ್ನ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿತ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವೇನು ಎಂಬುದು ದೊಡ್ಡ ಆತಂಕ ಸದಾ ಕಾಡ್ತಾ ಇರುತ್ತೆ. ಇಂದು ಪರಿಸರವನ್ನ ಉಳಿಸೋದು ಬೆಳೆಸೋದು ಇಂದಿನ ಅತ್ಯಂತ ತುರ್ತು ಅಗತ್ಯ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪರಿಸರದ ಉಳಿವು ಅಳಿವಿನ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡೋಣ. ಕೇಳಿದರೆ, ಈ ಚರ್ಚೆಯನ್ನ ಮಾಡಲಿಕ್ಕೆ, ಈ ಕುರಿತು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈ ಎ ಇವರು. ನಮಸ್ಕಾರ.
3: ನಮಸ್ತೆ. ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು.
2: ಸ್ನೇಹಿತರೆ, ಇವರು ಪ್ರಕೃತಿ ಸಂರಕ್ಷಣೆ ಮತ್ತು ಜಲ ವ್ಯವಸ್ಥೆಗಳ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ಹೊಸ ಚಿಗುರು ಮ್ಯಾನೇಜ್ಡ್ ಫಾರಂ ಲ್ಯಾಂಡ್ಸ್ ಬೆಂಗಳೂರು ಈ ಸಂಸ್ಥೆಯಲ್ಲಿ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆಗಿಯೂ ಸಹ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಹಾಗೆ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇವರು ಜಲ ಹರಿವು ವಿಶ್ಲೇಷಣಾ ವರದಿ, ಮಳೆ ನೀರು ಹರಿವು ಹಾಗೂ ಪ್ರಕೃತಿ ಆಧಾರಿತ ಜಲ ನಿರ್ವಹಣೆಯ ಕುರಿತಾಗಿ ಅಧ್ಯಯನ, ವಸ್ತು ಹಾಗೂ ವಿನ್ಯಾಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಯಶವಂತಿಯವರೇ, ಏನಿದು ಯುವ ಭೂದೃಶ್ಯ ವಿನ್ಯಾಸಕಿ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ?
3: ಭೂದೃಶ್ಯ ವಿನ್ಯಾಸ ಅಂದ್ರೆ ಎಲ್ಲಾ ಕಲೆಗಳಲ್ಲಿ ಒಂದು ಶ್ರೇಷ್ಠವಾದ ಕಲೆ, ಪರಿಸರದ ಜೊತೆಯಲ್ಲಿ ಮಾಡುವಂತದ್ದು ಕಲೆ. ಭೂದೃಶ್ಯ ವಿನ್ಯಾಸ ಅಂದ್ರೆ ಹೊರಗಡೆ ನಾವೇನ್ ನೋಡ್ತೀವಿ ಅದನ್ನ ವಿನ್ಯಾಸ ಮಾಡುವಂತದ್ದು. ಸಣ್ಣ ಕೋರ್ಟ್ಯಾರ್ಡಿಂದ ಹಿಡಿದು ದೊಡ್ಡ ಉದ್ಯಾನವನ, ಬಯೋಡೈವರ್ಸಿಟಿ ಪಾರ್ಕ್, ಈ ಎಲ್ಲಾ ಸ್ಕೇಲ್ಗಳಲ್ಲೂ ನಾವು ವಿನ್ಯಾಸವನ್ನ ಮಾಡ್ತೀವಿ. ಮುಖ್ಯವಾಗಿ ಹೇಳೋದಾದ್ರೆ ಪರಿಸರದ ಮಾದರಿಗಳನ್ನ ಅಂದ್ರೆ ನೇಚರ್ ಪ್ಯಾಟರ್ನ್ ನಾವು ಮುಖ್ಯ ಅಂಶವಾಗಿ ಇಟ್ಟುಕೊಂಡು ನಮ್ಮ ವಿನ್ಯಾಸವನ್ನ ಮಾಡ್ತೀವಿ.
2: ಓಕೆ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು?
3: ನನ್ನ ವಿದ್ಯಾಭ್ಯಾಸ ಮೊದಲನೇದು ಬಿಆರ್ಕ್, ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಮಾಡಿದ್ದೇನೆ.
2: ಈ ವಿದ್ಯಾಭ್ಯಾಸವನ್ನ ಮಾಡಿ ಭೂದೃಶ್ಯ ಮತ್ತು ಪರಿಸರ ನಿರ್ವಹಣೆ, ಜಲ ನಿರ್ವಹಣೆ ಈ ಕುರಿತಾದ ವಿಷಯಗಳನ್ನ ಅಧ್ಯಯನ ಮಾಡಿ ಇವತ್ತು ಅದನ್ನೇ ವೃತ್ತಿನೂ ಸಹ ಮಾಡಿಕೊಂಡಿದ್ದೀರಿ, ಅದೇ ಕೆಲಸದಲ್ಲಿ ಸಹ ತೊಡಸ್ಕೊಂಡಿದ್ದೀರಿ. ಓಕೆ ಯಶವಂತಿಯವರೇ, ಇವತ್ತಿನ ನಮ್ಮ ವಿಷಯನೇ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ಎಂಬುದೇ ಆಗಿದೆ. ನಿಮ್ಮ ಅಧ್ಯಯನದ ಮತ್ತು ವ್ಯಾಸಂಗದ ಹಿನ್ನೆಲೆಯಲ್ಲಿ ಮತ್ತು ನೀವು ಈಗ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ನಿಮ್ಮೊಂದಿಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಮನುಷ್ಯನ ದಾಳಿ ಪ್ರಕೃತಿಯ ಮೇಲೆ ನಿರಂತರವಾಗಿ ನಡೀತಾನೆ ಇದೆ. ಅದು ಅಭಿವೃದ್ಧಿಗಾಗಿರ್ಬೋದು, ಆಧುನಿಕತೆ ಹೆಸರಿನಲ್ಲಿ ಆಗಿರ್ಬೋದು, ನಿರಂತರ ದಾಳಿ ನಡೀತಾನೆ ಇದೆ. ಆದರೆ ಪ್ರಕೃತಿಯನ್ನ ನಾಶ ಮಾಡೋದ್ರಲ್ಲಿ ವಹಿಸುವ ಆಸಕ್ತಿ ಅದನ್ನ ಉಳಿಸೋದ್ರಲ್ಲಿ ಮನುಷ್ಯನಿಗೆ ಸಮಯ ಇಲ್ಲ ಅನ್ನೋ ತರ ಮಾಡ್ತಾನೆ, ಉಳಿಸೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಪ್ರಕೃತಿಯ ನಂಟನ್ನ ಬೆಳೆಸೋದು ಹೇಗೆ ಅನ್ನೋ ವಿಚಾರವಾಗಿ ಮಾತಾಡ್ತೀರಾ?
3: ಹೌದು, ಈಗಿನ ಸಂದರ್ಭದಲ್ಲಿ ಎಲ್ಲರೂ ಪ್ರಕೃತಿಯ ನಂಟನ್ನು ಅಂಟಿಸಿಕೊಳ್ಳುವ ಮುಖ್ಯವಾದ ಮಹತ್ವತೆ ತುಂಬಾನೇ ಇದೆ. ಮಾನವನು ಪ್ರಕೃತಿಯ ಒಂದು ಭಾಗ. ಮಾನವನಿಲ್ಲದೆ ಪ್ರಕೃತಿ ಇರುತ್ತದೆ, ಆದರೆ ಪ್ರಕೃತಿ ಇಲ್ಲದಲೇ ಮಾನವನಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇಗೆ ಹೇಳೋದಾದ್ರೆ ಪ್ರಕೃತಿಯ ಸಂಯೋಜನೆ ಪಂಚಭೂತಗಳಿಂದ ಆಗಿದೆ. ವಿಶ್ವವು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಕೂಡಿದೆ. ನಮ್ಮಲ್ಲಿರುವುದು ಪಂಚಭೂತಗಳೇ, ಪರಿಸರದಲ್ಲಿರುವುದು ಪಂಚಭೂತಗಳೇ. ಆದ ಕಾರಣ ಪ್ರಕೃತಿಯಲ್ಲಿರುವ ಪಂಚಭೂತಗಳನ್ನು ಸಮತೋಲನಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಪ್ರಕೃತಿ ಉಳಿಸುವುದೆಂದರೆ ಮರಗಳನ್ನು ನೆಡುವುದು ಅಥವಾ ನದಿಗಳನ್ನು ಸಂರಕ್ಷಿಸುವುದು. ಇವೆರಡರ ಮಾಡಿದ್ರೆ ಮಾತ್ರ ನಾವು ಪ್ರಕೃತಿಯನ್ನ ಸಂರಕ್ಷಣೆ ಮಾಡಿದೀವಿ ಅಂತಲ್ಲ. ನಾವು ಪ್ರಕೃತಿಯಲ್ಲಿ ನೇಚರ್ ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೋಬೇಕು, ಅಂದ್ರೆ ಪ್ರಕೃತಿಯ ಮಾದರಿಗಳನ್ನ ಅರ್ಥ ಮಾಡಿಕೊಂಡು ಪ್ರಕೃತಿಯ ರೀತಿ ನೀತಿಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಆಗಿ ಹಾಸುಹೊಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ. ಭೂಮಿ ನಮಗೆ ಸ್ಥಿರತೆಯನ್ನು ಕಲಿಸುತ್ತದೆ. ಜಲದ ಹರಿವು ಜೀವಂತಿಕೆಯನ್ನು ತೋರಿಸುತ್ತದೆ. ಅಗ್ನಿ ಪರಿವರ್ತನೆಯ ಶಕ್ತಿಯನ್ನು ಸೂಚಿಸುತ್ತದೆ. ವಾಯು ಚಲನೆ ಮತ್ತು ಜೀವನದ ಸಂಕೇತ. ಆಕಾಶ ಎಲ್ಲವೂ ತನ್ನೊಳಗೆ ಹೇಗೆ ಧರಿಸುತ್ತದೆ

0: ಬೇಕು ಎಂಬ ಅನಂತತೆಯನ್ನು ತೋರಿಸುತ್ತದೆ. ಈ ಪಂಚಭೂತಗಳು ನಮ್ಮೊಳಗೂ ಇವೆ. ಆದ ಕಾರಣ ನಾವು ಎಷ್ಟು ಸಾಧ್ಯವೋ ಅಷ್ಟು ಪಂಚಭೂತಗಳನ್ನು ಸಮತೋಲನ ಮಾಡಿದರೆ ಪರಿಸರ ಸಂರಕ್ಷಣೆ ಆಗುವುದೆಂದು ಹೇಳಬಹುದು.
1: ಓಕೆ ಯಶವಂತಿಯವರೇ, ನೀವು ಹೇಳ್ತಾ ಇದ್ದೀರಾ ಪಂಚಭೂತಗಳು ಪರಿಸರದ ನಡುವೆ ಸಮತೋಲನವನ್ನ ಸಾಧಿಸ್ತವೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ನೀವು ಉದಾಹರಣೆ ಕೊಡ್ತಾ ಇರೋದು ಭೂಮಿ, ಜಲ, ವಾಯು, ಅಗ್ನಿ ಈ ತರ ವಿಚಾರಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೀರಿ. ಪ್ರಕೃತಿಯ ಸಿದ್ಧಾಂತಗಳನ್ನ ಸೈದ್ಧಾಂತಿಕವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರಕೃತಿಯನ್ನ ಸಮತೋಲನವಾಗಿ ಇಡಬಹುದು ಅಂತ ಹೇಳ್ತಿದ್ದೀರಾ.
0: ಹೌದು.
1: ಹಾಗಾದ್ರೆ ಇದನ್ನ ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸೋದು ಹೇಗೆ?
0: ಸಾಮಾನ್ಯ ಜನರಿಗೆ ಪ್ರಕೃತಿಯ ಅಂಶಗಳನ್ನ, ಅಚ್ಚರಿಯ ಅಂಶಗಳನ್ನ ನಾವು ಬಂದಟ್ಟಾಗಿ ತೋರಿಸಿದಾಗ ಪ್ರಕೃತಿಯಿಂದ ಸಿಗ್ತಾ ಇರೋದನ್ನ ನಾವು ಎಷ್ಟು ಜವಾಬ್ದಾರಿ ರೀತಿಯಿಂದ ಉಪಯೋಗಿಸ್ಕೊಂತಾ ಇದೀವಿ ಅನ್ನೋದನ್ನ ನಾವು ಮಂದಟ್ ಮಾಡಿಕೊಂಡ್ರೆ ಅದು ಮುಂದಿನ ಪೀಳಿಗೆಗೆ ಹೋಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಪಂಚಭೂತಗಳನ್ನು ಆಯ್ದುಕೊಂಡು ಅದಕ್ಕೆ ಹೊಂದಿಕೊಳ್ಳುವ ಉದಾಹರಣೆಯನ್ನು ನೀಡ್ತೀನಿ. ಮೊದಲಿಗೆ ಭೂಮಿ ಅಂತ ಬಂದ್ರೆ ಮೇಘಾಲಯದಲ್ಲಿ ನೋಡಬಹುದಾದಂತ ಲಿವಿಂಗ್ ರೂಟ್ಸ್ ಬ್ರಿಡ್ಜ್, ಬೇರುಗಳ ಸೇತುವೆ ನೋಡಬಹುದು.
1: ಜೀವಂತ ಬೇರುಗಳಿಂದ ಮಾಡಿರುವಂತಹ ಸೇತುವೆ.
0: ಹೌದು. ಫೈಕಸ್ ಎಲಸ್ಟಿಕಾ ಅಂತೇಳಿ ಒಂದು ಮರ ಇದೆ. ಆ ಮರಗಳನ್ನ ಅಲ್ಲಿನ ಖಾಸಿ ಜನಾಂಗದವರು ಬ್ಯಾಂಬುಗಳನ್ನ ಹಿಡಿದ್ಬಿಟ್ಟು ಆ ಬೇರುಗಳನ್ನ ಸೇತುವೆಗಳಾಗಿ ರೂಪಿಸ್ತಾರೆ. ಆ ಸೇತುವೆ ಎಲ್ಲಾ ಋತುವಿನಲ್ಲೂ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಒಂದೊಂದು ರೀತಿಯ ಬದಲಾವಣೆಯನ್ನು ಮಾಡಿಕೊಂಡು ಇನ್ನ ಸ್ಥಿರವಾಗಿ ಇರುತ್ತೆ. ಇದು ಅದ್ಭುತವಾದಂತಹ ಸೇತುವೆ, ಮಾನವ ಮತ್ತು ಪ್ರಕೃತಿಯ ನಡುವಿನ ಸೇತುವೆ ಅಂತಾನೆ ಹೇಳ್ಬಹುದು. ಈ ತರ ಅದ್ಭುತವಾಗಿರುವಂತಹ ಸೇತುವೆ ನಾವು ಮುಂದಿನ ಪೀಳಿಗೆಗೆ ನೋಡಬೇಕು ಅಂತ ಕೊಡಬೇಕು ಅನ್ನೋ ಮನೋಭಾವನೆ ಬಂದೇ ಬರುತ್ತೆ ಆ ಸೇತುವೆ ನೋಡಿದಾಗ. ಹಾಗಾಗಿ ಈ ಸೇತುವೆಯನ್ನ ನಾವು ನಮ್ಮ ಮಾನವ ಮತ್ತು ಪ್ರಕೃತಿಯ ಸೇತುವೆ ಆಗಿ ಅನ್ಕೋಬಹುದು. ಇಂಥ ನೈಸರ್ಗಿಕವಾಗಿರುವಂತಹ ಸುಂದರ ತಾಣಗಳಿಗೆ ಏನು ಕುತ್ತು ಬಾರದ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದೇ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆ ಇದನ್ನ ಸಂರಕ್ಷಿಸುವ ಪ್ರಯತ್ನ ಮಾಡುತ್ತಾ ಇದೆ. ಇದಕ್ಕೆ ಕುತ್ತು ತರುತ್ತಿರುವಂತಹ ಪ್ರಮುಖ ಅಂಶಗಳೇನೆಂದರೆ ತ್ಯಾಜ್ಯ ವಸ್ತುಗಳು ಸರಿಯಾಗಿ ನಿರ್ವಹಣೆ ಆಗದಲ್ಲಿರೋದು, ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲೇ ಬಿಟ್ಟು ಬರುತ್ತಾ ಇರುವುದು.
1: ಮಾನವ ನಿರ್ಮಿತ ತ್ಯಾಜ್ಯ ವಸ್ತುಗಳು ಪರಿಸರಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡುತ್ತವೆ. ಇದರ ನಿರ್ವಹಣೆ ಹೇಗೆ ಮಾಡಬೇಕು?
0: ಇದರ ನಿರ್ವಹಣೆ ಪ್ರತಿ ಹಂತದಲ್ಲೂ ನಾವು ಯಾವ್ಯಾವ ಕಾಲದಲ್ಲಿ ಅದರ ಚೇಂಜಸ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ನಾವು ಅದನ್ನ ಮುನ್ನಡೆಸಿಕೊಂಡು ಹೋಗ್ಬೇಕು. ಯುನೆಸ್ಕೋ ಈ ನಿಟ್ಟಿನಲ್ಲಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಮತ್ತೆ ಇಲ್ಲಿ ಬರಂತಹ ಪ್ರಕೃತಿ, ಇಲ್ಲಿ ಬರಂತಹ ಜಲಚರಗಳಿಗೆ ಹೊಂದಾಣಿಕೆ ಆಗಂತ ಮರಗಿಡಗಳನ್ನ ನೆಟ್ಟಿ ಅಲ್ಲಿರುವಂತ ಜಲಚರಗಳು, ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಲ್ಲಿ ಒಂದು ಇಂಟಿಗ್ರೇಟೆಡ್ ವೇ ಅಲ್ಲಿ ನಾವು ಪರಿಸರವನ್ನ ಸಂರಕ್ಷಿಸಬಹುದು.
1: ಘನ ತ್ಯಾಜ್ಯ ನಿರ್ವಹಣೆಯನ್ನ ಮಾಡೋ ರೀತಿ ಬಗ್ಗೆ ಹೇಳಿದ್ರೆ ಇನ್ನು ನೀವು ಜಲ ವಿನ್ಯಾಸ, ಜಲ ಸಂರಕ್ಷಣೆಯಲ್ಲೂ ಸಹ ಬಹಳಷ್ಟು ಪರಿಣಿತಿಯನ್ನ ಪಡೆದಿದ್ದೀರಿ, ವಿದ್ಯಾಭ್ಯಾಸವನ್ನ ಆ ವಿಚಾರದಲ್ಲಿ ಮಾಡಿದ್ದೀರಿ ಅಂತ ತಿಳಿಸಿದ್ರಿ. ಏನಿದು ಜಲ ಸಂರಕ್ಷಣೆ, ಜಲ ವಿನ್ಯಾಸವನ್ನ ನಮಗೆ ತಿಳಿಸ್ಕೊಡ್ತೀರಾ?
0: ಭೂಮಿಯು ಏರುಪೇರುಗಳಿಂದ ಆಗಿರುತ್ತೆ. ಯಾವುದೇ ಭೂಮಿಯು ಒಂದು ಫ್ಲಾಟ್ ಲ್ಯಾಂಡ್ ಆಗಿರುತ್ತಲ್ಲ, ಅಂದ್ರೆ ಲೆವೆಲ್ಡ್ ಲ್ಯಾಂಡ್ ಆಗಿರುವುದಿಲ್ಲ. ಪ್ರತಿ ಭೂಮಿಯಲ್ಲೂ ಏರುಪೇರು ಇರುತ್ತೆ, ಅದಕ್ಕೆ ರೀತಿಯಾಗಿ ನೀರಿನ ಹರಿವು ಆಗ್ತಾ ಇರುತ್ತೆ. ನೀರು ಯಾವ ಜಾಗದಲ್ಲಿ ಬರ್ತಾ ಇದೆ ಅನ್ನೋದ ಅರ್ಥಕೊಂಡು ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನ ನೋಡ್ಕೋಬೇಕು. ಅಂದ್ರೆ ನೀರು ಈ ಕಡೆ ಬರುತ್ತೆ ಅಂತ ಗೊತ್ತಿದ್ರು ನಾವು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡಿದ್ರೆ ಅದು ಮತ್ತೆ ನಮಗೆ ಫ್ಲಡ್ಡಿಂಗ್ ಆಗುತ್ತೆ, ಪ್ರವಾಹ ಬರುತ್ತೆ. ಹಾಗಾಗಿ ಜಲದ ಹರಿವು ಹೇಗೆ ಆಗುತ್ತೆ ಅನ್ನೋ ಅಧ್ಯಯನ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ನಾವು ಇದೇ ರೀತಿ ನೋಡಿದಾದ್ರೆ ಜಲ ಮತ್ತು ಭೂಮಿಯ ನಡುವಿನ ಒಂದು ಜೈವಿಕ ಹೆದ್ದಾರಿ ನಿರ್ಮಾಣ ಆಗುತ್ತೆ. ನಾವು ಅಲ್ಲಿ ಇರುವಂತ ಸುಂದರ ಪ್ರಾಣಿ ಪಕ್ಷಿಗಳು ತಮಗೆ ಬೇಕಾಗಿರುವಂತಹ ಗೂಡುಗಳನ್ನ ಕಟ್ಕೊಂಡುವ ತುಂಬಾ ಒಳ್ಳೆಯ ತಾಣ, ಹಾಗೂ ತಾವು ಪಕ್ಷಿಗಳು ಅಲ್ಲಿ ತಂಗುದಾಣಗಳಾಗಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ತೇವ ಭೂಮಿ ಅಥವಾ ನದಿ ತೀರದ ವೆಟ್ ಲ್ಯಾಂಡ್, ನದಿ ತೀರದ
1: ಪಡುವಂತಹ ಪ್ರದೇಶಗಳಿವು. ಈ ಒಂದು ಪ್ರದೇಶ ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳಿಗೆ ಹಾಗೂ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಹೌದು. ಈ ತರ ವೆಟ್ ಲ್ಯಾಂಡ್ಸ್ ಗಳನ್ನ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಕೇರಳದ ಪಿಬಾಂಧನ್ ವೆಟ್ ಲ್ಯಾಂಡ್ಸ್ ಅಲ್ಲಿ ಭಾರತದ ಪ್ರಮುಖ ತೇವಾಭೂಮಿ ಅಂತಾನೆ ಹೇಳ್ಬಹುದು. ಇದನ್ನ ರಾಮ್ಸಾರ್ ಸೈಟ್ ಸಂರಕ್ಷಿಸುತ್ತಾ ಇದೆ. ರಾಮ್ಸಾರ್ ಸೈಟ್ ವಿಶ್ವದಾದ್ಯಂತ ಎಲ್ಲೆಲ್ಲಿ ತೇವಾಭೂಮಿ ಇದೆಯೋ ಅದರ ರಕ್ಷಣೆಯ ಕಾರ್ಯಗಳಲ್ಲಿ ನಿರತವಾಗಿದೆ.
1: ಈ ತೇವಾಭೂಮಿಗಳನ್ನ ಪ್ರಕೃತಿಯ ಶ್ವಾಸಕೋಶಗಳು ಅಂತಾನು ಸಹ ಕರೀತಾರೆ ಅಲ್ವಾ?
0: ಹೌದು. ಪ್ರಕೃತಿಯಲ್ಲಿ ಏನೇನು ಕಲುಷಿತ ಅಂಶ ಇರುತ್ತೋ ತೇವಭೂಮಿಗೆ ಸೇರೆ ಬಿಟ್ಟು ಅಲ್ಲಿಂದ ಶುದ್ಧೀಕರಣ ಆದ ಮೇಲೆನೆ ಅದು ನದಿಗೆ ಹೋಗುತ್ತೆ. ಇದು ಪ್ರಕೃತಿಯಲ್ಲಿರುವಂತಹ ಅದ್ಭುತವಾದಂತ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬಹುದು. ಪ್ರತಿ ಹಂತದಲ್ಲೂ ನಾವು ಕುಡಿಯೋ ನೀರು

0: ಹೇಗೆ ಫಿಲ್ಟರ್ ಮಾಡ್ಕೊಂತೀವೋ ಹಾಗೆ ಪ್ರಕೃತಿ ಸಹಜವಾಗಿಯೇ ಮಾಡಿ ನದಿಗಳಿಗೆ ಕೆರೆಗಳಿಗೆ ಬಿಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಅತಿಕ್ರಮಣ ಮತ್ತೆ ಅಭಿವೃದ್ಧಿಯ ಹೆಸರಲ್ಲಿ ವೆಟ್ಲ್ಯಾಂಡ್ಸ್ ತೇವ ಭೂಮಿಯನ್ನೇ ನಾಶ ಮಾಡಿದಾಗ ಪ್ರಕೃತಿ ತನ್ನಲ್ಲಿರುವ ಅಂಶಗಳನ್ನ, ಕಲುಷಿತ ಅಂಶಗಳನ್ನ ಶುದ್ಧೀಕರಣ ಮಾಡಿಕೊಳ್ಳೋ ಅವಕಾಶವನ್ನೇ ನಾವು ಕಳೀತಾ ಹೋಗ್ತಾ ಇದೀವಿ.
1: ಖಂಡಿತ, ಬಹಳ ಒಳ್ಳೆಯ ವಿದ್ಯಮಾನವನ್ನ ಹೇಳಿದ್ರಿ. ಈಗ ಈ ತೇವ ಭೂಮಿಗಳು ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವುದರಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ನೀವು ತಿಳಿದುಕೊಟ್ರಿ. ಇದರ ಸಂರಕ್ಷಣೆ ನಾವು ಹೇಗ್ ಮಾಡಬಹುದು, ಮನುಷ್ಯರು ಅದನ್ನ ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂಚೂರು ವಿಚಾರ ತಿಳಿಸ್ತೀರಾ?
0: ಒಂದು ಉದಾಹರಣೆ ತಗೊಂಡು ಹೇಳೋಣ. ಆಲಿವ್ ರೆಡ್ಲಿ ಅಂತೇಳಿ ಟರ್ಟಲ್ಸ್ ಇದೆ. ಇದನ್ನ ನಾವು ಕಾರವಾರದ ತೀರದಲ್ಲಿ, ಒಡಿಶಾ ತೀರದಲ್ಲಿ ನೋಡಬಹುದು. ಇದು ಏನಂದ್ರೆ ತನ್ನ ಗೂಡು ಕಟ್ಕೊಳ್ಳೋಕೋಸ್ಕರ ಹಲವಾರು ಕಿಲೋಮೀಟರ್ ಸಮುದ್ರದಲ್ಲಿ ಈಜಾಡ್ಕೊಂಡು ಬರುತ್ತೆ.
1: ಸಂತಾನೋತ್ಪತ್ತಿಗಾಗಿ ಬರುತ್ತವೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ.
0: ಹೌದು, ಹಲವಾರು ಕಿಲೋಮೀಟರ್ ಈಜಾಡ್ಕೊಂಡು ಬಂದ್ಮೇಲೆ ಅದರಲ್ಲಿರುವಂತಹ ಕಲುಷಿತ ಅಂಶ ಮತ್ತು ಮೀನುಗಾರರು ಸಮುದ್ರದಲ್ಲಿ ಬಿಟ್ಟಿರುವಂತಹ ನೆಟ್ಗಳು ಹಾಗೂ ಕರಾವಳಿ ತೀರದಲ್ಲಿ ಆಗಂತಿರುವ ಅಭಿವೃದ್ಧಿ ಇವೆಲ್ಲ ಅದರಿಂದ, ಮತ್ತೆ ರಾತ್ರಿ ಹೊತ್ತು ಆರ್ಟಿಫಿಷಿಯಲ್ ಲೈಟ್ಸ್ ಕಣ್ಣಿಗೆ ಹೊಡುತ್ತವೆ ಅದಕ್ಕೆ, ಇವೆಲ್ಲದ್ರಿಂದ ಅದು ದಾರಿ ತಪ್ಪತಾ ಇದೆ. ಬರ ಜಾಗದಲ್ಲಿ ಬರ್ತಾ ಇಲ್ಲ, ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ನ ಅನೇಕ ಕನ್ಸರ್ವೇಷನ್ ಅಥಾರಿಟೀಸ್ ಸಮುದ್ರ ತೀರದಲ್ಲಿ ಇದು ಬರ ಜಾಗಗಳನ್ನ ಐಡೆಂಟಿಫೈ ಮಾಡಿ, ಅಂದ್ರೆ ಆಲಿವ್ ರೆಡ್ಲಿ ಬರಂತಹ ಜಾಗಗಳನ್ನ ಐಡೆಂಟಿಫೈ ಮಾಡಿ
1: ಸಂರಕ್ಷಣೆ ಮಾಡೋ ಸಲುವಾಗಿ ಅದನ್ನ ಕೆಲವು ವಿಶೇಷ ಕಾನೂನುಗಳನ್ನ ಜಾರಿಗೆ ಪಡಿಸಿರುವಂತದ್ದು.
0: ಬೀಚ್ಗಳಲ್ಲಿ ಫಿಶಿಂಗ್ ಮಾಡಬಾರ್ದು, ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸ್ ನ ಮಾಡಿದೆ. ಸೊ ಇದೇ ರೀತಿ ನಮ್ಮ ಕರಾವಳಿ ತೀರ, ನಮ್ಮ ದೇವ ಭೂಮಿ ಎಷ್ಟೋ ಜೀವ ಪ್ರಭೇದಗಳಿಗೆ ತಂಗುದಾಣ ಆಗಿದೆ. ಹಾಗಾಗಿ ಪ್ರತಿಯೊಂದು ಅಂಶವನ್ನು, ಪ್ರಕೃತಿಯಲ್ಲಿರುವಂತ ಈ ತರ ಜಲಚರಗಳಲ್ಲಿರುವಂತ ಮಾದರಿಗಳನ್ನ, ನಮೂನೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಅದನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಕ್ಕಾಗತ್ತೆ. ಈ ಭೂಮಿ ಎಲ್ಲರಿಗೂ ಸೇರಿದ್ದು, ಆ ಎಲ್ಲಾ ಜಲಚರಗಳು, ಪ್ರಾಣಿ ಪಕ್ಷಿಗಳ ಏನೇನಕ್ಕೆ ಅವು ಅಲ್ಲಿಗೆ ಬರುತ್ತೆ, ಅವುಗಳ ನೀಡ್ಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಆಗಬೇಕು. ಹಾಗಾದಲ್ಲಿ ಮಾತ್ರ ಮಾನವ ಮತ್ತು ಪ್ರಕೃತಿಯ ನಡುವೆ ಸಂಬಂಧ ಆಳವಾಗ್ತಾ ಹೋಗುತ್ತೆ.
1: ಪ್ರಕೃತಿ ಮತ್ತು ಮಾನವ ನಡುವೆ, ಪರಿಸರ ಮತ್ತು ಮನುಷ್ಯನ ನಡುವೆ ಸಂವಹನ ಉತ್ತಮವಾಗಿದ್ರೆ ಪರಿಸರ ಸಮತೋಲನವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀರಿ.
0: ಮುಂದೆ ನೋಡೋದಾದ್ರೆ ನಾವು ಭೂಮಿ ಬಗ್ಗೆ ಮಾತಾಡಿದ್ವಿ, ಜಲದ ಬಗ್ಗೆ ಮಾತಾಡಿದ್ವಿ, ಈಗ ಅಗ್ನಿಯ ಬಗ್ಗೆ ಮಾತಾಡೋಣ. ಅಗ್ನಿಯನ್ನು ಬೆಂಕಿ ಮಾತ್ರ ಅಲ್ಲ, ತಾಪಮಾನ ರೀತಿಯಲ್ಲಿ ನಾವು ಈಗ ನೋಡಬಹುದು. ಈ ಸತಿಯ ಬೇಸಿಗೆ ತುಂಬಾ ತಾಪಮಾನ ಆಗಿದೆ, ಭಾರತ ಇಡೀ 50 ಡಿಗ್ರಿ ತಲುಪಿದೆ ಅನ್ನೋ ಸುದ್ದಿಯನ್ನ ಕೇಳ್ತಾ ಇದ್ದೀವಿ.
1: ನಮ್ಮ ಚಿತ್ರದುರ್ಗದಲ್ಲೇನೆ 37 ಡಿಗ್ರಿ ಸೆಲ್ಸಿಯಸ್ ಅನ್ನು ಮುಟ್ಟಿದ್ದು ಸಹ ನೋಡಿದ್ವಿ, ಗರಿಷ್ಠ ತಾಪಮಾನ ಇತ್ತು.
0: ಇದಕ್ಕೆಲ್ಲ ಕಾರಣ ಗ್ಲೋಬಲ್ ವಾರ್ಮಿಂಗ್, ಅಂದ್ರೆ ನಾವು ಪರಿಸರವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದ ಸಂಕೇತವಾಗಿ ಈ ಸತಿಯ ಬೇಸಿಗೆ ಉತ್ತರ ಕೊಟ್ಟಿದೆ. ತಾಪಮಾನ ಹೆಚ್ಚಿಸ್ಬಿಟ್ಟು ನಾವು ಪ್ರಕೃತಿಯನ್ನ ಕಾಪಾಡ್ಕೋಬೇಕು ಪಾಠವನ್ನ ಚೆನ್ನಾಗಿ ಹೇಳಿದೆ. ಅದಕ್ಕೆ ಹೇಳೋದು, ಪ್ರಕೃತಿ ತಾನೇ ಪಾಠ ಕಲಿಸುತ್ತೆ, ತಾನೇ ಪಾಠ ಹೇಳ್ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಮುನ್ನ ನಡ್ಸ್ಕೊಂಡು ಹೋಗೋದು ಮಾನವನ ಆದ್ಯ ಕರ್ತವ್ಯ ಆಗಿ ಮಾಡ್ಕೋಬೇಕು. ಉದಾಹರಣೆ ತಗೊಳ್ಳೋದಾದ್ರೆ ಹಿಮಾಲಯದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿನ ನೀರೆಲ್ಲ ಕರಗ್ತಾ ಇದೆ, ಇದರಿಂದ ಪ್ರವಾಹಗಳಾಗ್ತಾ ಇದೆ. ಹಾಗಾಗಿ ಭಾರತ ಸರ್ಕಾರ ನ್ಯಾಷನಲ್ ಮಿಷನ್ ಆಫ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಮುಂತಾದ ಸಂಸ್ಥೆಗಳು ಹಿಮಾಲಯಗಳನ್ನ ಸಂರಕ್ಷಣೆ ಮಾಡ್ತಾ ಬರ್ತಾ ಇದೆ. ಹಾಗೂ ಸಂರಕ್ಷಣೆ ಬರೀ ಸರ್ಕಾರದ ಕೆಲಸವಲ್ಲ, ಸಂರಕ್ಷಣೆ ಪ್ರತಿ ನಾಗರಿಕರಿಂದ ಆದರೆ ಮಾತ್ರ ನಾವು ಪ್ರಕೃತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಆಗುತ್ತದೆ. ಮುಂದೆ ನೋಡೋದಾದ್ರೆ ವಾಯು ಅಂಶ ಹೇಗೆ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನ ರೂಪಿಸ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ನಾವು ವಾಯು ಅಂಶನ ಶ್ವಾಸಕೋಶ ಅಂತ ಹೇಳ್ಬಹುದು. ಈ ಹೇಗೆ ಪಂಚಭೂತಗಳು, ಈಗ ಶ್ವಾಸಕೋಶ ಅಂತ ಹೇಳ್ತಾ ಇದೀವಿ ವಾಯುನ ನಮಗೆ ಬೇಕಾಗಿರುವಂತ ಆಕ್ಸಿಜನ್ ರಿಲೀಸ್ ಮಾಡುವಂತಹ ಮರಗಳು, ಆ ವಾಯು ಶುದ್ಧವಾಗಿದ್ದಲ್ಲಿ ಮಾತ್ರ ನಮ್ಮ ಶ್ವಾಸಕೋಶ ಚೆನ್ನಾಗಿರಲು ಸಾಧ್ಯ. ಈಗ ಏನಾಗ್ತಾ ಇದೆ, ಪ್ರಕೃತಿಯಲ್ಲಾಗುತ್ತಿರುವಂತಹ ಪೊಲ್ಯೂಷನ್, ಓಜೋನ್ ಪದರಗಳನ್ನ ಹಾನಿ ಮಾಡ್ತಾ ಇದೆ. ಈ ಹಾನಿ ಮಾಡ್ತಾ ಇರೋದ್ರಿಂದ ಯುವಿ ರೇಡಿಯೇಷನ್ಸ್ ನಮ್ಮ ಓಜೋನ್ ಪದರವನ್ನ ದಾಟಿ ಭೂಮಿಗೆ ಬರ್ತಾ ಇರೋದ್ರಿಂದ ತಾಪಮಾನ ಜಾಸ್ತಿ ಆಗ್ತಾ ಇದೆ.
1: ನೇರಳಾತೀತ ಕಿರಣಗಳು ಮನುಷ್ಯನ ಚರ್ಮವನ್ನ ತುಂಬಾ ಹಾಳು ಮಾಡುತ್ತೆ, ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಸಹ ಇದೆ ಅಲ್ವಾ?
0: ಹಾ ಹೌದು, ಚರ್ಮ ಕಾಯಿಲೆಗಳು ಬರುತ್ತೆ.
1: ಅದೇ ಇದರಿಂದಾಗಿ ನಾವು ಗಾಳಿಯನ್ನ ಶುದ್ಧೀಕರಿಸೋದು, ವಾಯುವನ್ನ ಅತ್ಯಂತ ಮಲಿನವಾಗದೆ ಇಟ್ಕೊಳ್ಳುವಂತದ್ದು ಇವತ್ತಿನ ಅತ್ಯಂತ ಅಗತ್ಯ ಅಂತ

0: ಸಹ ತಿಳಿಸ್ಕೊಡ್ತಾ ಇದ್ದೀರಿ.
1: ಹೌದು, ಇದೇ ನಿಟ್ಟಿನಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತಾನೂ ನಡೀತಾ ಇದೆ. ಈ ಎಲ್ಲಾ ಸಂರಕ್ಷಣಾ ಕಾರ್ಯಕ್ರಮದನ್ನ ನಾವು ಪ್ರತಿಯೊಬ್ಬ ನಾಗರಿಕರು ಹೇಗೆ ಆಗ್ತಾ ಇದೆ, ಹೇಗೆ ನಿರ್ವಹಣೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಪಾಲ್ಗೊಂಡು ಅದನ್ನ ಪಾಲಿಸಿದ್ರೆ ಮಾತ್ರ ಪ್ರಕೃತಿಯ ಸಂರಕ್ಷಣೆ ಆಗುತ್ತದೆ.
0: ಈಗ ನಾಲ್ಕು ಪಂಚಭೂತ ತತ್ವಗಳನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ಈಗ ಕೊನೆಯದಾಗಿ ಉಳಿದಿರುವಂತದ್ದು ಆಕಾಶ ಅಂತ ಹೇಳ್ತಾ ಇದ್ದೀರಾ, ಯಾವ ರೀತಿ ಇದು ಪರಿಸರವನ್ನ ಸಮತೋಲನವಾಗಿ ಕಾಪಾಡಿಕೊಳ್ಳಬಹುದು?
1: ನಾವು ಆಕಾಶ ತತ್ವವನ್ನು ನೋಡಬೇಕಂದ್ರೆ ಮೊದಲನೇಗೆ ನಕ್ಷತ್ರ. ಮುಂಚೆ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾತಗಳ ಕಾಲದಲ್ಲಿ ನಕ್ಷತ್ರ ಮಿನುಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಕ್ಷತ್ರ ಮಿನುಗುದನ್ನ ಕಾಣೋದಕ್ಕೆ ನಾವು ಆಕಾಶನ ಎಷ್ಟೊತ್ತು ನೋಡ್ಬೇಕು. ಇದು ಏನಕ್ಕೆ ಅಂದ್ರೆ ಲೈಟ್ ಪೊಲ್ಯೂಷನ್, ಬೆಳಕಿನ ಪೊಲ್ಯೂಷನ್ ಆಗ್ತಾ ಇದೆ ಅದು. ಮತ್ತೆ ಮೈಗ್ರೇಟರಿ ಬರ್ಡ್ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂಗುದಾಣ ಹುಡ್ಕೊಂಡು ಹಾಗೂ ಗೂಡುಗಳನ್ನ ಕಟ್ಕೊಳ್ಳಕ್ಕೆ ಹೋಗುವ ಪಕ್ಷಿಗಳು, ಇವೆಲ್ಲವನ್ನು ಪರಿಸರದಲ್ಲಿರುವ ಆಕಾಶ ತತ್ವವನ್ನ ಪ್ರತಿಬಿಂಬಿಸುತ್ತೆ. ಅನೇಕ ವಲಸೆ ಪಕ್ಷಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಏನಾಗ್ತಾ ಇದೆ ಅಂದ್ರೆ ಪಕ್ಷಿ ಈ ವರ್ಷ ಬಂದಿರುತ್ತೆ, ಮುಂದಿನ ವರ್ಷ ಅಲ್ಲಿ ಬರೋಷ್ಟೊತ್ತಿಗೆ ಅಲ್ಲಿ ಕಟ್ಟಡ ಇರುತ್ತೆ, ಅಲ್ಲಿ ಗಾಜಿನ ಕಟ್ಟಡ ಇರುತ್ತೆ. ಆ ಗಾಜಿನ ಕಟ್ಟಡ ಕಣ್ಣಿಗೆ ಹೊಡೆದಾಗ ಅದಕ್ಕೆ ಹಾರ್ಲಿಕ್ಕಾಗೋದಿಲ್ಲ, ಅದು ಸತ್ತು ಹೋಗುತ್ತೆ. ಈ ತರ ಅನೇಕ ಘಟನೆಗಳು ನಡೆದಿದೆ. ಹಾಗಾಗಿ ನಾವು ನಗರೀಕರಣ ಮಾಡಬಾರದು ಅಂತ ಹೇಳ್ತಿಲ್ಲ, ನಗರೀಕರಣ ನಮ್ಮ ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ತೀವೋ ನಾವು ಪ್ರತಿ ಜಲಚರಗಳ ಪ್ರಾಣಿ ಪಕ್ಷಿಗಳು ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿ ಆ ಅಭಿವೃದ್ಧಿ ನಿಜವಾಗ್ಲೂ ಬೇಕಾ, ಆ ಅಭಿವೃದ್ಧಿ ಪ್ರಕೃತಿಯ ಅಭಿವೃದ್ಧಿ ಆಗುತ್ತಾ ಅಥವಾ ಮಾನವನ ಅಭಿವೃದ್ಧಿ ಆಗುತ್ತಾ ಅಥವಾ ಸ್ವಾರ್ಥದ ಅಭಿವೃದ್ಧಿ ಆಗುತ್ತಾ ಅಂತ ನೋಡಿಕೊಂಡು ನಾವು ಮುನ್ನಡಿಬೇಕು.
0: ಯಶೋವಂತಿಯವರೇ, ಇದುವರೆಗೂ ನೀವು ಮಾತಾಡಿದ್ದನ್ನೆಲ್ಲ ಕೇಳಿದಾಗ ನನಗೆ ಒಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಪರಿಸರ ಹಾಗೂ ಪಂಚಭೂತಗಳ ಸಹಸಂಬಂಧದ ಕುರಿತು ಅಧ್ಯಯನದ ವಿಚಾರವಾಗಿ ನೀವು ಮಾತಾಡಿದ್ರಿ. ನನಗೆ ಪ್ರಶ್ನೆ ಏನು ಅಂತಂದ್ರೆ, ಪಂಚತತ್ವದ ಉದ್ದೇಶಗಳನ್ನ ಭೂದೃಶ್ಯ ವಿನ್ಯಾಸದಲ್ಲಿ ಹೇಗೆ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನ ಕೇಳಿದರಿಗೆ ತಿಳಿಸ್ಕೊಡ್ತೀರಾ?
1: ಹಾ ಖಂಡಿತ, ಅದು ಸುಂದರವಾದಂತ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಅದು ಪ್ರತಿ ಹಂತದಲ್ಲೂ ನಮಗೆ ಸಂತೋಷ ನೀಡುತ್ತದೆ, ಏಕಂದ್ರೆ ಪರಿಸರದಿಂದ ಪ್ರೇರಣೆಗೊಂಡು ಪರಿಸರದಲ್ಲಿರುವಂತಹ ಅಂಶಗಳನ್ನ ತೆಗೆದುಕೊಂಡು ನಾವು ವಿನ್ಯಾಸವನ್ನ ಮಾಡ್ತಾ ಇದೆ. ಉದಾಹರಣೆ ತಗೊಳ್ಳೋದಾದ್ರೆ ಪ್ರಕೃತಿಯಲ್ಲಿರುವ ಹಾವಭಾವ ಅದು ಯಾವ ರೀತಿ ಹೋಗ್ತಾ ಇದೆ, ಟೋಪೋಗ್ರಫಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು, ಮತ್ತು ಜಲದ ಹರಿವು ಹೇಗಿದೆ ಅನ್ನೋದು ಎಲ್ಲಾನು ತಿಳಿದುಕೊಂಡು ನಾವು ರಚನೆಯನ್ನ ಮಾಡ್ತೀವಿ. ನನ್ನ ಹವ್ಯಾಸದಲ್ಲಿ ಭರತನಾಟ್ಯ, ಕನ್ನಡ ಚುಟುಕುಗಳನ್ನು ಬರೆಯುವುದು ಮತ್ತೆ ಚಿತ್ರಕಲೆ ಇವೆಲ್ಲವೂ ನನಗೆ ಪೂರಕವಾಗುತ್ತದೆ. ಯಾಕಂದ್ರೆ ವಿನ್ಯಾಸ ಮಾಡ್ತಾ ಇರೋದನ್ನ ನಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಅದು ತುಂಬಾ ಒಳ್ಳೆ ಸಹಕಾರ ಕೊಡ್ತಾ ಇರುತ್ತೆ. ನಾವು ವಿನ್ಯಾಸ ಮಾಡಬೇಕಾದ್ರೆ ಮೊದಲಿಗೆ ಒಂದು ಕಾನ್ಸೆಪ್ಟ್ ಅಂತೇಳಿ ಬಿಲ್ಡ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದ್ರೆ ಎಲ್ಲಾ ಪ್ರಕೃತಿ ಅಧ್ಯಯನಗಳನ್ನ ಮಾಡಿ ಪ್ರಕೃತಿಗೆ ಹೇಗೆ ಬೇಕು ಏನು ಬೇಕು ಅನ್ನೋದನ್ನ ನಾವು ಸ್ಟ್ರಾಟಜಿಕಲಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ನೋಡಿಕೊಂಡು ನಂತರ ಅದನ್ನ ನಾವು ಹಂತವಾಗಿ ಪ್ಲಾನಿಂಗ್ ನ ಮಾಡ್ತಾ ಹೋಗ್ತೀವಿ. ಮಾಸ್ಟರ್ ಪ್ಲಾನ್, ಪ್ರಮುಖ ನಕ್ಷೆಗಳನ್ನೆಲ್ಲ ಬರ್ತಾ ಹೋಗುತ್ತೆ. ಇದೇ ರೀತಿ ಪ್ರತಿ ಹಂತದಲ್ಲೂ ನಾವು ಪರಿಸರದಿಂದ ಪ್ರೇರಣೆಗೊಂಡು ಮಾಡ್ತಾ ಇರ್ತೀವಿ. ಹಾಗೂ ಐದು ಅಂಶಗಳನ್ನ ಪ್ರಕೃತಿಯಲ್ಲಿ ಹೇಗೆ ಇರುತ್ತದೋ ನಮ್ಮ ವಿನ್ಯಾಸದಲ್ಲೂ ಸಹ ಪ್ರತಿ ಅಂಶಗಳು, ಪ್ರತಿ ಭೂಮಿ, ಗಿಡ ಮರಗಳು, ಜಲ, ವಾಟರ್ ಫೀಚರ್ಸ್ ಇರ್ಬೋದು, ಸಣ್ಣ ತೊರೆಯನ್ನ ವಿನ್ಯಾಸ ಮಾಡುವುದು, ಒಂದು ಸೈಟ್ ಅಲ್ಲಿ ಮಳೆ ಬಂದಾಗ ಮಳೆ ಕೊಯ್ಲು ಪದ್ಧತಿಯನ್ನ ಹೇಗೆ ಅದರಲ್ಲಿ ಅಳವಡಿಸ್ಕೋಬಹುದು, ಎಷ್ಟು ನೀರನ್ನ ನಾವು ಉಳಿಸ್ಕೋಬಹುದು, ನಮ್ಮ ಭೂಮಿಯಲ್ಲೇನೆ ನಮಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನಾವು ಹೇಗೆ ನಾವೇ ಉತ್ಪತ್ತಿ ಮಾಡ್ಕೋಬಹುದು ಅನ್ನೋದು. ಉದಾಹರಣೆಗೆ ತರಕಾರಿ ಗಾರ್ಡನ್ ಅಂತ ಹೇಳ್ಬೋದು, ವೆಜಿಟೇಬಲ್ ಗಾರ್ಡನ್, ಆ ರೀತಿಯಾಗಿ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಗಾರ್ಡನ್ಸ್ ನ ಮಾಡ್ಕೋಬಹುದು. ಹಾಗೆ ಬಟರ್ಫ್ಲೈಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಬಟರ್ಫ್ಲೈ ಗಾರ್ಡನ್ಸ್, ಮೇನ್ ಆಗಿ ಹೂಗಳು ಬಿಡುವಂತಹ ಗಿಡಗಳನ್ನ ಹಾಕ್ಬಹುದು. ಇದೇ ರೀತಿಯಾಗಿ ವಿವಿಧ ರೀತಿಯಾದ ಪ್ಲಾಂಟಿಂಗ್ ಸ್ಕೀಮ್ ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟಿಂಗ್ ಥೀಮ್ ಗಳನ್ನ ತಗೊಂಡು ನಾವು ವಿನ್ಯಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವೆಲ್ಲವೂ ಸಹ ಹೇಗೆ ನಾವು ಪ್ರಕೃತಿಯಲ್ಲಿರೋ ಪ್ಯಾಟರ್ನ್ಸ್ ಏನೇನಿದೆಯೋ ಅದರ ಆಧಾರಿತ ಮೇಲೆ ನಾವು ವಿನ್ಯಾಸವನ್ನ ಮಾಡ್ತೀವಿ.
0: ಈ ವಿಚಾರವನ್ನ ತಿಳಿಸ್ಕೊಡ್ತಾ ಮಧ್ಯದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆನು ಹೇಳಿದ್ರಿ, ಪರಿಸರದ ಬಗ್ಗೆ ಅಪಾರ ಕಾಳಜಿನೂ ಇದೆ, ಹಾಗೆ ಪರಿಸರದ ಕುರಿತು ಗೀತೆಗಳನ್ನು ಹೇಳ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಪರಿಸರ ಗೀತೆಯನ್ನ ಒಂದು ಹೇಳಕ್ ಇಷ್ಟಪಡ್ತೀರಾ?
1: ಹಾ ಖಂಡಿತ, ನಾನೀಗ ಹೇಳ್ತಾ ಇರುವುದು ಭಾವಗೀತೆ, ರಚನೆ ಚಂದ್ರಶೇಖರ್ ತಾಳಿ ಅವರದು.

0: ಬಹಳ ಸುಶ್ರಾವ್ಯವಾಗಿ ಹಾಡಿದ್ರಿ. ಭಾವಗೀತೆ, ಪರಿಸರದ ಗೀತೆಗಳನ್ನ ಹಾಡುವುದರಲ್ಲಿ ಬಹಳ ಆಸಕ್ತಿ ಇದೆ ಅಂತ ಅಂದ ಹಾಗಾಯ್ತು. ನೀವು ಕೆಲವು ಕವನಗಳನ್ನ ರಚಿಸಿದ್ದೀರಿ ಅಂತ ಗೊತ್ತಾಯ್ತು. ಒಂದು ಕವನವನ್ನ ಹೇಳಬಹುದಾ?
1: ಹಾ, ಖಂಡಿತ. ಎಲ್ಲ ಕಡೆ ನೋಡುವ ಹಾಗೆ ಆಲದ ಮರ, ಬ್ಯಾನಿಯನ್ ಟ್ರೀ, ಮರದ ಬಗ್ಗೆ ಬರ್ದಿರೋದು. ಮರದ ಕೆಳಗೆ ಕೂತಾಗ ನನಗೆ ಆದ ಅನುಭವವನ್ನ ನಾನು ಪದಗಳಲ್ಲಿ ಪೋಣಿಸಿದ್ದೇನೆ. ಪದ್ಯದ ಶೀರ್ಷಿಕೆ ಆಲಾಶ್ರಯ. ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು. ಎಲ್ಲ ಜೀವಿಗಳಿಗೂ ನೆಲೆ ನೀವ ಆಲಾಶ್ರಯವೇ, ಬೃಹತ್ ಬೇರಿನ ಬಲೆಯಲ್ಲಿ ಎಲ್ಲವ ಸೆಳೆಯುವ ವಿಶಾಲ ವೃಕ್ಷವೇ, ವಂದನೆ ನಿಮಗೆ ವಂದನೆ.
0: ನೀವು ಎಷ್ಟು ಭಾವನಾತ್ಮಕವಾಗಿ ಪರಿಸರದೊಂದಿಗೆ ಮಾತಾಡ್ತೀರಿ, ಈ ಒಂದು ಕವನದಿಂದ ಅರ್ಥ ಆಯ್ತು.
1: ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಹೀಗಿದೆ: ನಮ್ಮ ಭವಿಷ್ಯದ ರಕ್ಷಣೆಗೆ ಪ್ರಕೃತಿಯಿಂದ ಪ್ರೇರಣೆಗೊಂಡು ಹವಾಮಾನವನ್ನು ಸಮತೋಲನಗೊಳಿಸುವುದು. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್, ಈ ಘೋಷದೊಂದಿಗೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ.
0: ಕಾಕತಾಳೀಯ ನೋಡಿ, ನೀವು ಇದುವರೆಗೂ ನಮ್ಮೊಂದಿಗೆ ಹಂಚಿಕೊಂಡ ವಿಷಯನೂ ಸಹ ಹವಾಮಾನ, ಪರಿಸರ ಮತ್ತು ಮಾನವ ನಡುವಿನ ಸಮತೋಲನವೇ ಆಗಿತ್ತು. ಈ ವರ್ಷದ ಘೋಷವಾಕ್ಯನೂ ಸಹ ಅದೇ ವಿಷಯದ ಮೇಲೆ ನಿಂತಿರುವುದು ಬಹಳ ಸಂತೋಷದ ಸಂಗತಿ. ಯಶವಂತಿಯವರೇ,
1: ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ ಹಾಗೂ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಅವಕಾಶವನ್ನು ನೀಡಿದ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.
0: ಪರಿಸರದ ಬಗ್ಗೆ ಕಾಳಜಿ, ಪರಿಸರವನ್ನ ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದ್ರ ಬಗ್ಗೆ ಪ್ರಾಥಮಿಕವಾಗಿ ಹಾಗೂ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ತಿಳಿಸಿಕೊಟ್ರಿ ನೀವು. ಬಹಳ ಖುಷಿಯಾಯಿತು, ಇದು ನಮ್ಮ ಕೇಳುಗರಿಗೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಸಹ ನಾವು ಭಾವಿಸ್ತೇವೆ. ಧನ್ಯವಾದ ತಮಗೆ.
1: ಧನ್ಯವಾದಗಳು.
2: ಇದುವರೆಗೂ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಡಾ ಸೌಮ್ಯ ಕೆ ಮಂಜುನಾಥ್, ಸಂಕಲನ ಹಿರೇಕಂದವಾಡಿ ದೀಪಾಯಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ಅಧಿಕಾರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

0: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
2: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1ರಿಂದ 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.

0: ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನಾಗೋಗಿದ್ದೆ.
3: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
4: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದದಲ್ಲಿರುವ ಪರಿಹಾರಗಳ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾ ಲಲಿತಾ ಶೆಟ್ಟಿ ಅವರೊಡನೆ ಸಂದರ್ಶನ. ಇವರೊಡನೆ ಭಾಗವಹಿಸುವವರು ಸಂಧ್ಯಾ ಮಂಗೇಶ್ಕರ್. ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ವಿಷಯ ಪಿಎಂ ಲೈಫ್ ಸ್ಟಾಕ್ ಮಿಷನ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಲಕನೂರಿನ ವಿಠಲ ರಾಮಶಿರೋಧನಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳುತ್ತೀರಿ. 1:30 ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಎಳೆಯರ ಬಳಗ ಪ್ರಸಾರವಾಗುವುದು. 3 ಗಂಟೆಗೆ ವಿವಿಧ ಭಾರತಿ ಮುಂಬೈ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇದುವರೆಗೂ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ 12:35 ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

0: ಇಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಡನೆ ಸಂದರ್ಶನ. ಕೇಳುಗರೆ, ಜೂನ್ ತಿಂಗಳು ಬಂತೆಂದರೆ ಮಳೆಗಾಲ ಆರಂಭವಾಯಿತು ಅಂತ ಅನ್ಕೊಳ್ಬೇಕು. ತುಂಬಾ ಸೆಕೆ ಸೆಕೆ ಉಷ್ಣ ಅಂತ ಅನ್ಕೊಳ್ತಿರುವ ನಮ್ಗೆಲ್ಲ ಮಳೆ ಬಂತು ಅಂತ ಹೇಳಿದ್ರೆ ದೇಹ ಕೂಡ ತಂಪಾಗಿ ನಮ್ಗೆ ಒಂದು ಒಳ್ಳೆ ಅನುಭವವನ್ನ ಕೊಡುವಂತಹ ಕಾಲ. ಆದ್ರೆ ಈ ಮಳೆಗಾಲದಲ್ಲಿ ದೇಹ ತಂಪಿನ ಜೊತೆಗೆ ಶೀತ ನೆಗಡಿಯಂತಹ ಹಲವಾರು ಸಾಮಾನ್ಯ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಮಳೆಗಾಲದಲ್ಲಿ ಕಂಡು ಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡಲು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕಾರವಾರದ ಪ್ರಸಿದ್ಧ ಆಯುರ್ವೇದ ತಜ್ಞೆಯಾಗಿರುವ ಡಾಕ್ಟರ್ ಲಲಿತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ಮಳೆಗಾಲ ಅಂತ ಹೇಳಿದ್ರೆ ನಿಮ್ಗೇನು ಹೇಳಬೇಕಾಗಿ ಅಂತ ಇಲ್ಲ, ಯಾಕಂದ್ರೆ ಕಾರವಾರ ಭಾಗದಲ್ಲಿ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ಈ ಮಳೆಗಾಲದಲ್ಲಿ ಯಾವ ತರಹದ ಸಾಮಾನ್ಯ ಕಾಯಿಲೆಗಳು ಕಂಡು ಬರ್ತವೆ ಮತ್ತು ಅದನ್ನ ಜನರು ಹೇಗೆ ನಿಭಾಯಿಸಬೇಕು, ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅನುಭವಗಳನ್ನ ನಮ್ಮ ಜೊತೆ ಹಂಚಿ.

0: ಮಳೆಗಾಲ ಅಂದ ತಕ್ಷಣ ನಾವು ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಏನ್ ರೆಫರೆನ್ಸ್ ಇದೆಯಾ ಅಂತ ಆಯುರ್ವೇದ ತಜ್ಞೆಯಾಗಿ ನಿಮ್ಗೆ ಹೇಳ್ತಿರೋವಾಗ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನಮ್ಮ ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಇದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶನಂ ಅಂತ. ಅಂದ್ರೆ ಈ ಆಯುರ್ವೇದ ಅನ್ನೋದು ಬರೀ ಚಿಕಿತ್ಸಾ ಪದ್ಧತಿ ಒಂದೇ ಅಲ್ಲ, ನಮ್ಮ ಜೀವನ ಶೈಲಿನೂ ಸಹ ನಮ್ಮ ಆರೋಗ್ಯ ಆಹಾರ ವಿಹಾರವನ್ನ ಮೇಂಟೈನ್ ಮಾಡ್ಕೊಂಡು ಹೇಗೆ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೆ. ಅದಕ್ಕೆ ಆಯುರ್ವೇದ ಅನ್ನೋದನ್ನೇ ನಾವು ಸೈನ್ಸ್ ಆಫ್ ಲೈಫ್ ಅಂತಾನೆ ಹೇಳ್ತೀವಿ. ಸೊ ಈಗ ಆರೋಗ್ಯವಂತರು ಕೂಡ ನಾವು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳುವಾಗ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಮುಖ್ಯವಾಗಿ ದಿನಚರ್ಯೆ ಅಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಎದ್ದುಬಿಟ್ಟು ರಾತ್ರಿ ತನಕ ಹೇಗೆ ಹೇಗೆ ಯಾವ ತರ ಇವನ್ನ ಬ್ರಷ್ ಮಾಡ್ಕೊಳ್ಳೋದಿರ್ಬೋದು, ಸ್ನಾನದ ಬಗ್ಗೆ ಇರ್ಬೋದು, ಆಹಾರದ ಬಗ್ಗೆ ಇರ್ಬೋದು, ನಮ್ಮ ಕೆಲಸಗಳ ಬಗ್ಗೆ ಇರ್ಬೋದು, ಜೊತೆಗೆ ರಾತ್ರಿಚರ್ಯೆ ಅಂತ ಹೇಳ್ಬಿಟ್ಟು, ಹಾಗೆ ಋತುಚರ್ಯೆ, ಯೋಗ, ಮುದ್ರೆ, ಪ್ರಾಣಾಯಾಮ, ಧ್ಯಾನ ಇವುಗಳ ಬಗ್ಗೆ ಉಲ್ಲೇಖ ಇದ್ದೇ ಇರುತ್ತೆ. ನೀವು ಇದ್ರ ಬಗ್ಗೆ ಕೇಳಿರ್ತೀರ, ಈಗಾಗಲೇ ಯೋಗ ಡೇ ಹತ್ತಿರ ಬರ್ತಿರೋದ್ರಿಂದ ಇದು ಇದೆ. ಅದರಲ್ಲಿ ಮಳೆಗಾಲ ಅಂತ ತಗೊಂಡಾಗ ನಾವು ಋತುಚರ್ಯೆ ಬಗ್ಗೆ ತಿಳ್ಕೊಬಹುದು. ಯಾಕೆಂದ್ರೆ ಋತುಚರ್ಯೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ. ಅದರಲ್ಲಿ ಮಳೆಗಾಲ ಅನ್ನೋದು ಏನಿದೆ, ಜೂನ್, ಜುಲೈ, ಆಗಸ್ಟ್ ಈ ವರ್ಷ ಋತುಗೆ ಕಂಪೇರ್ ಮಾಡಿ ಹೇಳ್ಬೋದು ವರ್ಷ ಋತು ಚರ್ಯೆ ಅಂತ. ಚರ್ಯೆ ಅಂತಂದ್ರೆ ವರ್ಷ ಋತುವಲ್ಲಿ ಹೇಗಿರುತ್ತೆ ನಮ್ಮ ದೇಹದಲ್ಲಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಅಂದ್ರೆ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ವರ್ಷ ಋತುವಿನಲ್ಲಿ ನಮ್ಮ ಜೀರ್ಣಕ್ರಿಯೆ ಕಡಿಮೆ ಆಗಿರುತ್ತೆ, ಚಳಿಗಾಲದಲ್ಲಿ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಲೈಟ್ ಆಹಾರ ತಗೊಳ್ಬೇಕು ಹಾಗೆ ಅಂತ. ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಸೊ ಹಾಗಾಗಿ ಪದೇ ಪದೇ ಥಂಡಿ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ, ಹೊರಗಡೆ ವಾತಾವರಣ ತಂಪು ಮತ್ತೆ ಹ್ಯುಮಿಡಿಟಿ ತೇವಾಂಶ ಜಾಸ್ತಿ ಆಗೋದ್ರಿಂದ. ಹಾಗೆ ವಾತ ಮತ್ತೆ ಕಫಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಆ ಟೈಮಲ್ಲಿ ಏನ್ ಆಹಾರ ಸೇವಿಸಬೇಕು ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಇದೆ ನಮ್ಮಲ್ಲಿ. ಈ ಒಂದು ವರ್ಷ ಹಳೆಯದಾದಂತ ಅಕ್ಕಿ ಉಪಯೋಗಿಸಬೇಕು ಅಂತ ಹೇಳ್ತೀವಿ. ನಾವು ಹೊಸ ಜಸ್ಟ್ ಬೆಳೆದಿದ್ದು ಈಗ ಹೊಸ ಅಕ್ಕಿನೂ ಹೇಳ್ತೀವಿ ಷಷ್ಠಿಕ ಶಾಲಿ ಅಂತ ಹೇಳ್ಬಿಟ್ಟು, ನಮ್ದು ಕೆಲವೊಂದು ಟ್ರೀಟ್ಮೆಂಟ್ ಮಾಡುವಾಗ ಷಷ್ಠಿಕ ಶಾಲಿ ಅಂತ 60 ದಿನದಲ್ಲಿ ಒಳಗಡೆಗೆ ಇರುವಂತ ಅಕ್ಕಿನ ಉಪಯೋಗಿಸಬೇಕು ಅಂತ.
1: ಹಳೆಯ ಅಕ್ಕಿಯನ್ನ ಯಾಕೆ ಉಪಯೋಗ ಮಾಡಬೇಕು
0: ಅಂದ್ರೆ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅಕ್ಕಿ, ಜೇನುತುಪ್ಪ ಇವೆಲ್ಲ ಹೊಸದಿದ್ದಷ್ಟು ಬ್ರೂಹಣ ಅಂತ ಹೇಳ್ತೀವಿ. ಅಂದ್ರೆ ಜೀರ್ಣಕ್ಕೆ ಗುರು ಒಂಥರ ಹೆವಿ ಅಂತ, ಬೇಗ ಜೀರ್ಣ ಆಗೋದಿಲ್ಲ, ಸ್ವಲ್ಪ ಹಳೇದಾದ್ರೆ ಜೀರ್ಣ ಬೇಗ ಆಗುತ್ತೆ ಅನ್ನೋದ್ ಸಲುವಾಗಿ. ಮತ್ತೆ ಜವೆ ಗೋಧಿ, ಬಾರ್ಲಿ, ಮೆಕ್ಕೆಜೋಳ, ಕಾರ್ನ್ ಇಂಥವನ್ನೆಲ್ಲ ಸ್ವಲ್ಪ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಶುದ್ಧ ಮಳೆ ನೀರನ್ನು ಕೂಡ ನೀವು ಕೇಳಬಹುದು, ಮಳೆ ನೀರು ಕೂಡ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಇವಾಗೆಲ್ಲ ಇಷ್ಟೊಂದು ಪೊಲ್ಯೂಷನ್ ಇರುವಾಗ ಅದನ್ನ ಕಲೆಕ್ಟ್ ಮಾಡೋದು ಕಷ್ಟ, ಮಾಡಿದ್ರೂ ಸಹ ನಾವು ಮತ್ತೆ ಅದನ್ನ ಕಾಸಿ ಆಸಿನ ಕುಡಿಬೇಕು, ಒಳ್ಳೇದು. ಅದೇ ತರ ಜೇನುತುಪ್ಪನೂ ಅಷ್ಟೇ, ಸ್ವಲ್ಪ ಹಳಿದು ಉಪಯೋಗಿಸಬೇಕು. ಮತ್ತೆ ಜೀರ್ಣಕ್ಕೆ ಹಗುರವಾಗಿರುವಂತ ಅಂದ್ರೆ ಹೆಸರು ಬೇಳೆ, ಅತಿ ತೊಗರಿ ಬೇಳೆ, ಕಾಳು ಬೇಳೆಗಳು ತುಂಬಾ ಹೆವಿ ಇರುವಂತದ್ದು, ಕಾಬೂಲ್ ಚನ್ನ ಇಂಥವ್ ತಗೊಳ್ಬಾರ್ದು, ದೊಡ್ಡಪತ್ರೆ, ಈ ಜೀರಿಗೆ, ಕಾಳುಮೆಣಸು ಇಂಥವನ್ನೆಲ್ಲ ಸ್ವಲ್ಪ ಸಾಂಬಾರ್ ಪದಾರ್ಥಗಳನ್ನ, ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ಉಪಯೋಗಿಸಿದ್ರೆ ನಮ್ಮ ಜೀರ್ಣಶಕ್ತಿ ಇದನ್ನ ಜಾಸ್ತಿ ಮಾಡೋದಕ್ಕೆ. ಮತ್ತೆ ಇವನ್ ಕೆಲವೊಂದು ಪಂಚಕರ್ಮ ಥೆರಪಿಗಳು ಸಹ ಹೇಳ್ತೀವಿ. ಯಾಕಂದ್ರೆ ಈ ವಾತದ ಕಾಲ ಇದಿರೋದ್ರಿಂದ ಸ್ವಲ್ಪ ಸಂಧಿವಾತಗಳು, ಜಾಯಿಂಟ್ ಪೇನ್ಸ್ ಬರೋದು ಇಂಥವೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಪಂಚಕರ್ಮದಲ್ಲಿ ಬಸ್ತಿ ಕರ್ಮನ ಸ್ವಲ್ಪ ಜಾಸ್ತಿ ಇಂಡಿಕೇಟ್ ಮಾಡ್ತೀವಿ ಮಳೆಗಾಲದಲ್ಲಿ. ಮತ್ತೆ ಉದ್ವರ್ತನ ಅಂತ ಹೇಳ್ಬಿಟ್ಟು ಒಂದು ಪೌಡ್ರಿಂದ ಒಂದು ಮಸಾಜ್ ಮಾಡುವಂತ ಥೆರಪಿ ಇರುತ್ತೆ, ಅದನ್ನು ಸಹ ಅಡಾಪ್ಟ್ ಮಾಡಬಹುದು ಅಂತ ಉಲ್ಲೇಖ ಇದೆ. ಮತ್ತೆ ಪ್ರಾಣಾಯಾಮ, ಧ್ಯಾನ ಈ ತರದೆಲ್ಲ ಸ್ವಲ್ಪ ನಮ್ಮ ದೇಹಕ್ಕೆ ಏನು ಶ್ವಾಸಕೋಶಕ್ಕೆ ಯಾವಾಗ ಎಫೆಕ್ಟ್ ಆಗ್ತಿದೆ ಅಂದಾಗ ಸ್ವಲ್ಪ ಅವುಗಳನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಈ ಅಪಥ್ಯನ್ನು ತಿಳ್ಕೋಬೇಕು. ವರ್ಷ ಋತುವಲ್ಲಿ ಹಗಲ್ ನಿದ್ರೆ ಮಾಡಬಾರ್ದು, ಅತಿಯಾಗಿ ನೀರಿನ ಸೇವನೂ ಮಾಡಬಾರ್ದು, 3 ಲೀಟರ್ ಮಿನಿಮಮ್ ಆದ್ರೂ ಮಾಡಬೇಕು. ಈಗ ಸಮ್ಮರ್ ಅಲ್ಲಿ ಆದ್ರೆ ಜಾಸ್ತಿ ಬೇಕಾಗುತ್ತೆ, ಯಾಕಂದ್ರೆ ಬೆವರ್ತಾ ಇರ್ತೀವಿ, ಸೆಟ್ಟಿಂಗ್ ವಾಟರ್ ಲಾಸ್ ಆಗ್ತಿರುತ್ತೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಮೂತ್ರನು ಹೋಗುತ್ತೆ ಜಾಸ್ತಿ. ಸೊ ನೀರನ್ನ ನೋಡಿ ತಗೋಬೇಕು, ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ 3 ಲೀಟರ್ಸ್, ಹಂಗೆ ಕಮ್ಮಿ ತಗೋಬೇಕಂತ ಹಾಗೇನಿಲ್ಲ. ಮತ್ತೆ ಅತಿಯಾದ ವ್ಯಾಯಾಮನು ಮಾಡಬಾರ್ದು, ಹಾಗಾಗಿ ಕಮ್ಮಿ ಆಗುತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಮಳೆ ಇದರಿಂದ, ಹಾಗಂತ ಅದನ್ನು ಕಮ್ಮಿನೂ ಮಾಡ್ಕೋಬಾರ್ದು. ಸ್ವಲ್ಪ ಬಿಸಿಲಿದ್ದಾಗ ನೋಡ್ಕೊಂಡು ವಾಕಿಂಗ್ ಮಾಡ್ಬೋದು, ಯಾಕಂದ್ರೆ ನಮ್ಮ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅದು ಬೇಕು, ಬಟ್ ಅತಿಯಾಗಿ ಮಾಡಬಾರ್ದು ಅಂತ ಅಷ್ಟೇನೆ. ಮತ್ತೆ ಕರಿದ ಪದಾರ್ಥಗಳು ತಿನ್ನಬಾರ್ದು, ಸ್ವಲ್ಪ ಹೆವಿ ಟು ಡೈಜೆಸ್ಟ್ ಏನ್ ಹೇಳ್ತೀವಿ ಅವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ.
1: ಜ್ವರ, ಶೀತ ಮತ್ತೆ ನೆಗಡಿ ಇವು ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯ ಕಾಯಿಲೆಗಳು.
0: ಹೌದು ಹೌದು.
1: ಇದಕ್ಕೆ ಪರಿಹಾರ ಹೇಗೆ ಮತ್ತೆ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಾ?
0: ಹೌದು. ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಮ್ ಕಾಣಿಸೋದು ಈ ಜ್ವರ, ಥಂಡಿ, ನೆಗಡಿ ಒಟ್ಟು ಶ್ವಾಸಕೋಶದ ರಿಲೇಟೆಡ್ ಜಾಸ್ತಿ ಇರುತ್ತೆ. ಸಡನ್ ಅಲರ್ಜಿಕ್ ಕೋಲ್ಡ್ ಆಗೋದು, ಯಾಕಂದ್ರೆ ವೈರಲ್ ಕೋಲ್ಡ್, ವೈರಲ್ ಫೀವರ್ ಎಲ್ಲ ಹೇಳ್ತೀವಿ ಅವೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ತುಂಬಾ ಕಾದು ಭೂಮಿ ಇದಾಗಿರೋದು, ಮಳೆ ಬಂದ ತಕ್ಷಣ ನೀರ್ ಬಿದ್ದಾಗ ಒಂದ್ ಸ್ವಲ್ಪ ಕೆಲವೊಂದು ವೈರಸ್ ಇದರದೆಲ್ಲ, ಮತ್ತೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೋ ಅಂತವ್ರಿಗೆ ಸ್ವಲ್ಪ ಬೇಗ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನ ತಡಿಬೇಕಂದ್ರೆ ಫಸ್ಟ್ ನೆಗಡಿ ಅಂದ್ರೆ ಮೇನ್ ಆಗಿ ಎಂಟರ್ ಆಗೋದೆ ನಮ್ಮ ನೋಸು ಥ್ರೋಟು ಅಲ್ಲಿಂದಾನೆ ಅದು ವೈರಸ್ ಎಂಟರ್ ಆಗ್ಬೇಕು ಮೂಗು ಗಂಟ್ಲಿಂದ. ಸೊ ಅವುಗಳಲ್ಲಿ ನಾವು ಫಸ್ಟ್ ಅದು ಎಂಟರ್ ಆಗೋದಲ್ಲ ಅಲ್ಲೇನೆ ಸಬ್ಸೈಡ್ ಮಾಡೋಂಗೆ ಮೂಗನ್ನ ಯಾವಾಗಾದ್ರೂ ಹೊರಗಡೆ ಹೋಗಿ ಬಂದ ತಕ್ಷಣ ನಾಲ್ಕು ಲೋಟ ನೀರು ಹಾಕಿರೋದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನ ಒಂದು ಲೋಟ ಮಾಡಿಕೊಂಡು ಅಂದ್ರೆ ಅಷ್ಟು ಕುದಿಸಿ ಕಾಲ್ಭಾಗ ಬಂದ್ಮೇಲೆ ಅದನ್ನ ಫಿಲ್ಟರ್ ಮಾಡಿ ಅದನ್ನ ಚೆನ್ನಾಗಿ ಬಟ್ಟೆಲಿ ಹಾಕಿ ಸೋಸಿಟ್ಕೊಂಡು ಅದನ್ನ ಸ್ವಲ್ಪ ಮೂಗೊಳಗೆ ಎಂಟ ತನಿ ಹಾಕೊಂಡು ಕ್ಲೀನ್ ಮಾಡ್ಕೋಬಹುದು. ನಾವು
1: ಅದಕ್ಕೆ ಏನೋ ಬೇರೆ ಔಷಧಿ ಸೇರಿಸಬೇಕಂತಿಲ್ಲ,
0: ಪ್ಲೇನ್ ವಾಟರ್. ಯಾಕಂದ್ರೆ

0: ನೇಸಲ್ ವಾಶ್ ಇದು ಮಾಡೋವಾಗ ಅದೇ ತರ ಗಂಟ್ಲಿಗೆ ಸಹ ಎಲ್ಲರಿಗೂ ಗೊತ್ತೇ ಇದೆ, ಸ್ವಲ್ಪ ಯಾವಾಗ ಗಂಟ್ಲು ನೋವು ಇದು ಬಂತು ಅಂದ್ರೆ ಗಾರ್ಗ್ಲಿಗೆ ಮಾಡೋದು. ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಸ್ವಲ್ಪ ಅರಶಿನ ಪುಡಿ, ಉಪ್ಪು, ತುಂಬಾ ಇರಿಟೇಷನ್ ಇದ್ದವರಿಗೆ ಸ್ವಲ್ಪ ಜೇನುತುಪ್ಪನ ಹಾಕೋಬಹುದು. ಅದನ್ನ ಗಂಟ್ಲಿಗೆ ಹಾಕೊಂಡು ಚೆನ್ನಾಗಿ ಗಂಟ್ಲು ತನಕ ಕುತ್ತಿಗೆ ಎತ್ಕೊಂಡು ಗಾರ್ಗಲ್ ಮಾಡಿ ಉಗಿತಾ ಇರಬೇಕು. ಅದೇ ತರ ಕೆಲವೊಂದು ನಮ್ಮ ಔಷಧಿಗಳು ಸಹ ಹೇಳ್ತೀವಿ, ಅಣುತೈಲ, ಷಡ್ಬಿಂದು ತೈಲ ಅಂತ, ಇವುಗಳನ್ನ ಸಹ ನಾವು ಸ್ವಲ್ಪ ನೇಸಲ್ ಇದಕ್ಕೆ ಡೈಲಿ ರಾತ್ರಿ ಪ್ರತಿ ಮಶನಸ್ಯ ಅಂತ ಹೇಳ್ಬಿಟ್ಟು 2-2 ಡ್ರಾಪ್ಸ್ ಹಾಕೊಳ್ಬಹುದು. ಅದೇ ತರ ನಮ್ದಿಗೆ ಪೇಟೆಂಟ್ ಕೆಲವೊಂದೆಲ್ಲ ಬಂದಿದ್ದಾವೆ, ನಯನಾಗ್ರ ಆಯುರ್ವೇದದಲ್ಲೂ ನೇಸಲ್ ಸ್ಪ್ರೇಗಳು ಇದಾವೆ. ಆಸ್ ಇಮ್ಯುನಿಟಿನೂ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೊಳ್ಬಹುದು, ಅದನ್ನ ಬರೀ ಬ್ಲಾಕ್ ಅನ್ನ ರಿಲೀಸ್ ಮಾಡಬೇಕು ಅಂತಲ್ಲ. ಸೊ ಇವುಗಳನ್ನ ಸ್ವಲ್ಪ ಡೈಲಿ ಹಾಕ್ತಾ ಇರೋದ್ರಿಂದ ನಾವು ಪದೇ ಪದೇ ಕೋಲ್ಡ್ ಕಾಫ್ ಆಗದೆ ಇರೋಂಗೆ ಮೇಂಟೈನ್ ಮಾಡ್ಕೊಳ್ಬಹುದು, ಇಮ್ಯುನಿಟಿ ಡೆವಲಪ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದು ಆಟೋಮೆಟಿಕಲಿ ಸ್ಲೋಲಿ ಇಂಪ್ರೂವ್ ಆಗ್ತಾ ಬರುತ್ತೆ. ಅದೇ ತರ ಈ ಕೋಲ್ಡ್ ಕೆಮ್ಮು ಅದು ಹೆಚ್ಚಾಗಿ ಸ್ವಲ್ಪ ಒಣ ಕೆಮ್ಮು ಬರುತ್ತೆ, ಆಮೇಲೆ ಆಮೇಲೆ ಕಫ ಉಬ್ಸ ತರ ಹಂಗೆ ಕಫ ಕಟ್ಕೊಂಡು ವೀಸಿಂಗ್ ಎಲ್ಲ ಸ್ಟಾರ್ಟ್ ಆಗೋದು, ಆ ತರ ತೊಂದರೆಗಳು, ಮತ್ತೆ ಜ್ವರ. ಹೆಚ್ಚಾಗಿ ಈಗ ಮಳೆ ಜಾಸ್ತಿ ಆದ ತಕ್ಷಣ ವಿವಿಧ ರೀತಿಯ ಜ್ವರಗಳು, ಈವನ್ ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಚಿಕನ್ ಗುನ್ಯಾ, ಟೈಫಾಯ್ಡ್, ಸೊಳ್ಳೆಗಳಿಂದ ಬರುವಂತಹ ಈ 3 ಕಾಯಿಲೆಗಳು. ಯಾಕಂದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ, ಎಸ್ಪೆಷಲಿ ನಮ್ಮ ಕೋಸ್ಟಲ್ ಕಡೆಗೆಲ್ಲ ಏನಾಗುತ್ತೆ, ತುಂಬಾ ಮಳೆ ಜಾಸ್ತಿ ಬರೋದ್ರಿಂದ. ಯಾಕಂದ್ರೆ ನಮ್ಮ ಕರಾವಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇರೋದೇ 2 ಕಾಲ ಅಂತಾನೆ ಹೇಳ್ತೀವಿ. ಹೆಚ್ಚಾಗಿ ಬೇಸಿಗೆ ಕಾಲ ಬಿಟ್ರೆ ನೆಕ್ಸ್ಟ್ ಮಳೆಗಾಲ ಅಂತ, ಚಳಿಗಾಲ ಮಿನಿಮಮ್ ಇದಿರುತ್ತೆ. ಹಾಗಾಗಿ ಈ ಮಳೆಗಾಲದಿಗೆ ಕೋಸ್ಟಲ್ ಕಡೆಗೆ ಏನಾಗುತ್ತೆ, ಮಳೆ ಬಂದ್ರೆ ನೀರ್ ಮರಳು ಜಾಸ್ತಿ ಇರೋದ್ರಿಂದ ಇಂಗಿ ಹೋಗುತ್ತೆ. ಆದ್ರೆ ಬೇರೆ ಕಡೆಗೆಲ್ಲ ಏನಾಗುತ್ತೆ, ನಾನ್ ಕೋಸ್ಟಲ್ ಕಡೆಗೆಲ್ಲ ನೀರ್ ನಿಂತ್ಕೊಳ್ಳುತ್ತೆ ಅಲ್ಲಲ್ಲಿ. ಸೊ ಅಲ್ಲಿಂದನು ಸಹ ತುಂಬಾ ಈ ಸೊಳ್ಳೆಗಳು ಇದು ಬರ್ತಿರ್. ಸೊ ಸೊಳ್ಳೆಗಳನ್ನ ಅವಾಯ್ಡ್ ಮಾಡೋದಕ್ಕೂ ಕೆಲವೊಂದು ಉಪಾಯ ಇದೆ. ಇನ್ನೊಂದು ಕಾಯಿಲೆ ಅಂದ್ರೆ ನಾನೇನೀಗ ಜೀರ್ಣಶಕ್ತಿ ಕಮ್ಮಿ ಆಗಿರುತ್ತೆ ಅಂತ ಹೇಳಿದೆ, ಅದ್ರ ತಕ್ಕಂಗೆ ಅಜೀರ್ಣ, ಅತಿಸಾರ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗೇನು ಮಾವಿನ ಹಣ್ಣಿನ ಸೀಸನ್ ಇತ್ತು ವಸಂತ ಋತುವಲ್ಲಿ, ಅವುಗಳನ್ನ ತಿಂದಿರ್ತೀವಿ ಅದು ಒಂದು, ಮತ್ತೆ ಅವುಗಳಿಂದ ಸ್ವಲ್ಪ ನೊಣಗಳು ಜಾಸ್ತಿ ಆಗಿರ್ತವೆ ಎಲ್ಲಾ ಕಡೆಗಳಿಂದ. ಸೊ ಹಾಗಾಗಿ ಅದರಿಂದನು ಸಹ ಫುಡ್ ಪಾಯ್ಸನಿಂಗ್ ಆಗೋದು. ಈಗ ಮಳೆ ಬಂದ ತಕ್ಷಣ ಹೆಚ್ಚಾಗಿ ಅತಿಸಾರ, ಲೂಸ್ ಮೋಷನ್ ಆಗುವಂತದ್ದು, ಈ ಟೈಫಾಯ್ಡ್ ಲಕ್ಷಣಗಳು ಬರೋ ಚಾನ್ಸ್ ಇರುತ್ತೆ. ನೀರು ಗಲೀಜಾಗತ್ತೆ ಮಳೆ ಬಂದಾಗ, ಬಾವಿ ನೀರು ಸಹ, ಹಾಗಾಗಿ ಅದರಿಂದನು ಕಾಮ್ಲೆ ಬರ್ಬೋದು, ಜಾಂಡೀಸ್ ಕಾಯಿಲೆ ಸ್ವಲ್ಪ ಕಾಣಿಸ್ಕೋಬಹುದು, ಮತ್ತೆ ಅತಿಸಾರ ಹೆಚ್ಚಾಗಿ. ಮತ್ತೆ ಇನ್ನೊಂದು ಮೇಜರ್ ಹೇಳ್ಬೇಕಂದ್ರೆ ಚರ್ಮದ ಕಾಯಿಲೆ, ಯಾಕಂದ್ರೆ ಇಲ್ಲಿ ತುಂಬಾ ತೇವಾಂಶ ಎಲ್ಲ ಜಾಸ್ತಿ ಇರೋದು, ಇಡೀ ದಿನ ಒದ್ದೆ ಇದ್ರಲ್ಲೇ ತಿರುಗಾಡೋದು ಕೆಲಸ ಮಾಡ್ತಾ ಇರೋದ್ರಿಂದನು ಈ ಕಾಲ್ ಬೆರಳು ಸಂಧಿಗಳಲ್ಲಿ ಸೋಂಕು ಬರುವಂತದ್ದು, ಫಂಗಲ್ ಇನ್ಫೆಕ್ಷನ್ ತರ. ಮಾಮೂಲಿ ಸ್ಕಿನ್ ಸ್ವಲ್ಪ ಅಲರ್ಜಿ ಇದ್ದವ್ರು ಸ್ವಲ್ಪ ಅದೇ ಹೆಚ್ಚಾಗುವಂತದ್ದು, ಬಿಕಾಸ್ ಆಫ್ ಹೊರಗಡೆ ಎಕ್ಸ್ಟರ್ನಲ್ ಕ್ಲೈಮೇಟ್ ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲಿ ಈ ತರದ್ದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತೊಂದು ಸಂಧಿ ನೋವು, ಜಾಯಿಂಟ್ ಪೇನ್ಸ್, ಯಾಕಂದ್ರೆ ಇದು ವಾತದ ಪ್ರಧಾನ ಕಾಲ ಅಂತ ಹೇಳಿದ್ವಿ ನಾವು, ವಾತ ಮತ್ತೆ ಕಫದ್ದು. ಸೊ ಹಾಗಾಗಿ ಒಂದ್ ಸ್ವಲ್ಪ ಈ ರೂಮಟೈಡ್ ಆರ್ಥ್ರೈಟಿಸ್ ಇದ್ದವ್ರಿಗೂ ಸ್ವಲ್ಪ ಪೇನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತೆ ಸಂಧಿವಾತ, ಈ ಆಸ್ಟಿಯೋ ಆರ್ಥ್ರೈಟಿಸ್ ಏನ್ ಹೇಳಿದ್ವಲ್ಲ, ಅವುಗಳು ಸಹ ಯೂಶ್ವಲಿ ಸ್ವಲ್ಪ ಹೆಚ್ಚಾಗತ್ತೆ, ಅವುಗಳಿಗೂ ಸಹ ನಾವು ಕೇರ್ ತಗೊಳ್ಬೇಕಾಗತ್ತೆ. ಇನ್ನು ಒಂದಂದ್ರೆ ಅತಿವೃಷ್ಟಿ, ಆದ್ರೆ ಲಾಸ್ಟ್ ತುಂಬಾನೇ ಜಾಸ್ತಿ ಅತಿವೃಷ್ಟಿಯಾಗಿ ಫ್ಲಡ್ಸ್ ಎಲ್ಲ ಬಂದಿದೆ ಅಂದಾಗ ಎಷ್ಟೋ ಜನ ಮಾನಸಿಕ ಖಿನ್ನತೆಗೂ ಹೋಗ್ತಾರೆ, ಗುಡುಗು ಸಿಡ್ಲು ಬಂದಾಗ ಹೆದರ್ಕೊಳ್ಳೋದು ಕೆಲವೊಂದು, ಆ ತರ ಇದ್ದಾಗ ಏನು ಸ್ವಲ್ಪ ಕನ್ವಿನ್ಸ್ ಮಾಡ್ಬೇಕು, ಹಿತ ನುಡಿಗಳನ್ನ ಹೇಳ್ಬೇಕು, ಧೈರ್ಯ ತುಂಬುದು. ಸೊ ಈ ತರ ವಿವಿಧ ರೀತಿಯ ಕಾಯಿಲೆಗಳು ಸಹ ಕಾಣಿಸ್ಕೊಳ್ತವೆ ಮಳೆಗಾಲದಲ್ಲಿ.
1: ಮೇಡಮ್, ನೀವು ಜ್ವರ, ಶೀತ, ನೆಗಡಿ ಬಗ್ಗೆ ನಮ್ಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನ ಕೊಟ್ಟಿದ್ರಲ್ಲ, ಹಾಗೆ ಈ ಚಿಕ್ಕ ಮಕ್ಕಳಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರದ ಬಗ್ಗೆ ಹೇಳ್ತೀರಾ?
0: ಹೌದೌದು, ಚಿಕ್ಕ ಮಕ್ಕಳಲ್ಲೇ ಬೇಗ ಸ್ವಲ್ಪ ಅಲರ್ಜಿ, ಕೋಲ್ಡ್, ಅಲರ್ಜಿ, ಥಂಡಿ, ನೆಗಡಿ ತರ ಸ್ವಲ್ಪ ಬೇಗ ವೈರಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆತರ ಈ ಜ್ವರ ಬಂದಾಗ ಮಲೇರಿಯಾ, ಟೈಫಾಯ್ಡ್, ಡೆಂಗ್ಯೂ ಅಂತೆಲ್ಲ ನೋಡ್ಕೊಳ್ಳೋದು ಆಮೇಲೆ, ಯಾಕೆ ಮಳೆ ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ಮೈ ಬೆಚ್ಚಗಾಗ್ತಾ ಇದೆ ಅಂದ ತಕ್ಷಣ ಕೆಲವೊಂದು ಮನೆ ಮದ್ದುಗಳನ್ನ ಮಾಡೋದು ಒಳ್ಳೇದು. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಳಸಿ ರಸ, ಒಂದು 10 ml ತುಳಸಿ ರಸ, ಒಂದ್ 2 ಚಿಟಿಕೆ ಕಾಳುಮೆಣಸು, ಜೇನುತುಪ್ಪ ಒಂದ್ ಚಮಚದಷ್ಟು ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು ಸ್ವಲ್ಪ ಒಂದು ಕಾಲ್ ಚಮಚದಷ್ಟು ಹಂಗೆ ಸ್ವಲ್ಪ ಕುಡಿಲಿ ಕೊಡ್ತಾ ಇರಬಹುದು. ಮತ್ತೆ ಅಮೃತ ಬಳ್ಳಿ ಕಷಾಯ ಮಾಡಿ ಕುಡಿಯೋದು, ಅದಕ್ಕೂ ಸ್ವಲ್ಪ ಶುಂಠಿ, ತುಳಸಿ, ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಂಡು ಸಹ ಕುಡಿಯಬಹುದು, ಅರ್ಶಿನ ಹಾಕೊಂಡು ಅದು ಕೂಡ. ಇನ್ನೊಂದು ಅಮೃತ ಸತ್ವ ಅಂತಾನೆ ಸಿಗುತ್ತೆ, ಈ ಅಮೃತ ಬಳ್ಳಿದೆ ಎಕ್ಸ್ಟ್ರಾಕ್ಷನ್ ಪೌಡರ್ ಸಿಗುತ್ತೆ, ಅದನ್ನು ಮಕ್ಕಳಿಗೆ ಒಂದೊಂದು ಚಿಟಿಗೆ, ಅದು ಸಹ ತುಂಬಾ ಒಳ್ಳೆ ಬಾಡಿ ಇಮ್ಯುನಿಟಿ ಬೂಸ್ಟರ್, ಆಸ್ ವೆಲ್ ಆಸ್ ಜ್ವರ ಹರ ಅಂತ ಹೇಳ್ತೀವಿ ನಮ್ಮಲ್ಲಿ. ಸೊ ಜ್ವರ ಬರಕ್ ಮುಂಚೆನೂ ಸಹ ನಾವು ಆಸ್ ಎ ಪ್ರಿಕಾಷನರಿ ಅದನ್ನ ಯೂಸ್ ಮಾಡಬಹುದು. ಅದೇ ತರ ಈಗ ಮಾರ್ಕೆಟ್ ಅಲ್ಲಿ ನಮ್ಗೆ ಸಿಗುತ್ತೆ ಅಮೃತಾರಿಷ್ಟ ಅಂತ, ಹಿಂಗಿರೆ ವಿರಾಲ್ ಪ್ಲಸ್ ಅಂತ ಹೇಳಿ, ಕೆಲವೊಂದು ಅವೆಲ್ಲ ಔಷಧಿಗಳು ಉಪಯೋಗಿಸುವಾಗ ಆದಷ್ಟು ಹತ್ರ ಇರುವಂತಹ ವೈದ್ಯನ ಕಂಡುಬಿಟ್ಟೆ ತಗೊಳ್ಳಿ. ಬಟ್ ಕಾಮನ್ ಆಗಿ ನಾವು ಅಮೃತ ಬಳ್ಳಿ, ತುಳಸಿ, ಮತ್ತೆ ಕಿರಾತಿ ತಿಕ್ತ ಅಂತ ಸಿಗುತ್ತೆ, ಇವನ್ ದರಿಸಲ್ಸು ಜ್ವರ ಹರ ಅಂತ ಹೇಳ್ತೀವಿ, ಅವುಗಳನ್ನ ನಾವು ಮನೆಯಲ್ಲೇ ಕಷಾಯ ಮಾಡಿ ಕುಡಿಯಬಹುದು, ಇಲ್ಲ ರಸ ತೆಗೆದ್ಬಿಟ್ಟು ಈ ತರ ಜೇನುತುಪ್ಪ ಮಿಕ್ಸ್ ಮಾಡಿನೂ ಇದು ಮಾಡಬಹುದು. ಈ ತರ ಮಾಮೂಲಿ ಥಂಡಿ ನೆಗಡಿ ಇದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀರನ್ನ ಕಾಯಿಸಿ ಆಯಿಸಿ ಕುಡಿಬೇಕು ಮಕ್ಕಳಿಗೆ. ಎಸ್ಪೆಷಲಿ ನಾವು ಮಳೆಗಾಲ ಶುರುವಾದ ತಕ್ಷಣ ನೀರನ್ನ ಅಟ್ಲೀಸ್ಟ್ 1/4 ತನಕ ಆದ್ರೂ ಇಲ್ಲ ಅಟ್ಲೀಸ್ಟ್ 1/2 part ಆದ್ರೂ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿ ಇಟ್ಕೊಂಡು ಕುಡಿಯೋದು ಒಳ್ಳೇದು. ಮತ್ತೆ ಅದೇ ತರ ಮನೆ ಸುತ್ತಮುತ್ತ ಸೊಳ್ಳೆಗಳಾಗ್ತವೆ, ಈ ಜ್ವರ ಬರ್ಲಿಕ್ಕೆ ಮುಖ್ಯ ಕಾರಣನೇ ಸೊಳ್ಳೆಗಳು ಜಾಸ್ತಿ ಆಗೋದಿರತ್ತೆ. ಹಾಗಾಗಿ ಅವ್ ಮಳೆ ಬರೋಕ್ಕಿಂತ ಮೊದಲೇ ನಾವು ಇವುಗಳನ್ನ ನಿರ್ಗುಂಡಿ ಅಂತ ಹೇಳ್ತೀವಿ, ಈ ಲಕ್ಕಿ ಗಿಡ ಅಂತದ್ದು, ತುಳಸಿ, ಪಾರಿಜಾತ, ಮತ್ತೆ

0: ಲೆಮನ್ ಗ್ರಾಸ್ ಈ ತರದ್ನ ಮನೆ ಸುತ್ತ ನೆಟ್ಕೊಂಡಾಗ ಅದಷ್ಟು ಸೊಳ್ಳೆಗಳು ಸ್ಪ್ರೆಡ್ ಆಗದಿರಲಿ, ಕಡಿಮೆ ಆಗುತ್ತೆ ಅಂತ.
1: ಅದು ಹೌದು
0: ಅದು ಅದರದ್ದು ನಮ್ಮ ಇದರಲ್ಲೂ ಕೂಡ ಕ್ಲಾಸಿಕಲ್ ರೆಫರೆನ್ಸ್ ಇದೆ, ಧೂಪಗಳನ್ನ ಹೆಂಗೆ ಮಾಡ್ಬೇಕು ಅನ್ನೋದನ್ನ. ಮೊದ್ಲು ಕಾಲದಲ್ಲಿ ಶಗಣಿದು ಭರಣಿ ಮಾಡ್ತಿದ್ರಲ್ಲ, ಅವಾಗ್ಲೇನೆ ಅದ್ರ ಜೊತೆಗೇನೆ ಸ್ವಲ್ಪ ಬೇವಿನ ಎಲೆ, ಈ ಹೊಂಗೆ ಗಿಡ ಅಂತ ಹೇಳ್ತೀವಿ ಅದರದ್ದು ಎಲೆ, ಮತ್ತೆ ಮನೆಯಲ್ಲೇ ಸಿಗುವಂತ ಒಂದು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಈ ಸಾಸಿವೆ, ತುಳಸಿ ಬೀಜಗಳು, ಈ ಕರ್ಪೂರ, ಈವನ್ ಚೆಂಡು ಹೂವಿನ ದಳ ಹೇಳ್ತಾರೆ, ಅದರ ಸಲ್ಸೋ ವೆರಿ ಗುಡ್ ಧೂಪ ಹಾಕಿದ್ರೆ, ಅವೆಲ್ಲದೂ ಒಂದು ಪೇಸ್ಟ್ ತರ ಮಾಡಿಕೊಂಡು ಈ ಸಗಣಿ ಜೊತೆಗೂ ಸೇರಿಸ್ಕೊಂಡು ಅದಕ್ಕೆ ಬೇವಿನ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆ ಇಂಥವನ್ನೆಲ್ಲ ಹಾಕಿನೇ ಒಣಗಿಸ್ಬಿಡ್ತಿದ್ರು. ಸದ್ಯಕ್ಕೆ ನಾವೇನ್ ಮಾಡ್ಬೋದು, ಒಂದು ಕಾಯಿ ಚಿಪ್ಪಿ ಇರುತ್ತಲ್ಲ ಅದರಲ್ಲೇನೆ ಸ್ವಲ್ಪ ಕರ್ಪೂರ, ಬೇವಿನ ಎಣ್ಣೆ, ನೀಲಗಿರಿ ಎಣ್ಣೆ, ಮತ್ತೆ ಬೇವಿನ ಎಲೆ, ಸಾಸಿವೆ ಅಂತೂ ಮನೆಯಲ್ಲಿರುತ್ತೆ, ಬೆಳ್ಳುಳ್ಳಿ, ಈರುಳ್ಳಿ, ಅವುಗಳ ಸಿಪ್ಪೆಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡು, ತುಳಸಿ ಬೀಜ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅವುಗಳನ್ನ ತಂದ್ಬಿಟ್ಟು ಏನ್ ನಾವು ಕಾಯಿ ತೆಗೆದು ಸಿಪ್ಪೆ ಇದಿರುತ್ತೆ ಅದ್ರಲ್ಲಿ ಅದೆಲ್ಲದನ್ನು ಹಾಕೊಂಡು ಕರ್ಪೂರ ಹಾಕಿ ಬೇವಿನ ಎಣ್ಣೆ ಸ್ವಲ್ಪ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ನಾವು ಧೂಪ ತರ ಹಚ್ಚಿದ್ರೆ ಮನೆ ತುಂಬಾ ಅದನ್ನ ಇದು ಮಾಡ್ಕೋಬೇಕು. ಅದರಲ್ಲೂ ಕೂಡ ಈ ಧೂಪ ಹಾಕುವಾಗ ನಾವು ಒಂದು ಬೇಸಿಕ್ ತಿಳ್ಕೊಬೇಕು, ಸ್ವಲ್ಪ ಮನೆಯಲ್ಲಿ ಯಾರು ಇಲ್ದೇ ಇದೆ ಕಿಟಕಿ ಬಂದ್ ಮಾಡಿ ಹಾಕಿ ಸ್ವಲ್ಪ ಇಡೀ ಮನೆಯೆಲ್ಲ ಇದು ಮಾಡಿದ್ಮೇಲೆ ಒಂದ್ ಸ್ವಲ್ಪ ಕಿಟಕಿ ಓಪನ್ ಮಾಡಿ ಮತ್ತೆ ಮುಚ್ಚಿಬಿಡ್ಬೇಕು, ಅವಾಗ ಜಾಸ್ತಿ ಹೊಗೆ ಇದು ಬರಲ್ಲ. ಯಾಕೆ ನಮ್ಗೆ ಇಲ್ಲೆಲ್ಲ ಸ್ವಲ್ಪ ತೇವಾಂಶ, ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನಮ್ಗೆ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಅನ್ಸುತ್ತೆ, ಅದರಲ್ಲೂ ನಾವು ಈ ತರ ಫುಲ್ ಬ್ಲಾಕ್ ಮಾಡ್ಕೊಂಡ್ರೆ ಅದೊಂದು ಪ್ರಾಬ್ಲಮ್. ಸೊ ಅದನ್ನ ಒಂದ್ ಸ್ವಲ್ಪ ಕೇರ್ ತಗೊಂಡು ಮಾಡ್ಬೋದು. ಮಕ್ಳಿಗೆ ಸ್ವಲ್ಪ ಬಟ್ಟೆಗಳು ಕವರ್ ಆಗೋಂಗ್, ಸೊಳ್ಳೆಗಳು ಕಚ್ಚದೆ ಇರೋಂಗೆ, ಆ ತರ ಮಕ್ಳಿಗೆ ಜ್ವರ ಜೊತೆಗೆ ಥಂಡಿ ನೆಗಡಿನೂ ಜಾಸ್ತಿ ಆಗ್ತಾ ಇರುತ್ತೆ, ಒಣ ಕೆಮ್ಮು ಆ ತರ ಹಂಗೆ. ಈಗಿಂದ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅವುಗಳು ಜಾಸ್ತಿ ಮಾಡ್ಕೊಳಕ್ಕೆ ಅಂತಾನೆ ನಾವು ಅರ್ಶನ ಬೇರನ್ನೆ ಒಲೆ ಮೇಲೆ ಇಟ್ಕೊಂಡು ಅದನ್ನ ಚೆನ್ನಾಗಿ ಸುಟ್ರೆ ಅದರಿಂದ ಒಂದು ಹೊಗೆ ಬರುತ್ತೆ. ಜಾಸ್ತಿ ನೋಸ್ ಬ್ಲಾಕು ಯಾರಿಗೆ ಜಾಸ್ತಿ ಥಂಡಿ ಇರುತ್ತೋ ಅಂತವ್ರಿಗೆ ಅದನ್ನ ಮೂಗಿಂದ ಇನ್ನೆಲ್ಲಿ ಮಾಡ್ಬೇಕು, ಬಾಯಿಂದ ಬಿಡ್ಬೇಕು, ಬಾಯಿಂದ ತಗೊಳ್ಳೋದು ಮೂಗಿಂದ ಬಿಡೋದು, ಆ ತರ ಮಾಡ್ಬೋದು. ಅರ್ಶನ ಪುಡಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದದ್ದು ಗ್ರಾನ್ಯೂಲ್ಸ್ ಟೈಪ್ ಬರುತ್ತೆ, ಅದನ್ನ ಮಕ್ಕಳಿಗೆ ತಿನ್ಸಿ ಕೊಡ್ಬೋದು. ಕಲ್ ಸಕ್ಕರೆ ಹಾಕೊಳ್ಬೇಕು, ಮತ್ತೆ ತುಳಸಿ ರಸ ಒಂದ್ ಚಮಚ, ಕಾಳು ಮೆಣಸಿಂದು ಪೌಡ್ರು ಎರಡು ಚಿಟಿಗೆ ಹಂಗೆ ಹಾಕೊಳ್ಳೋದು, ಮತ್ತೆ ಹಿಪ್ಪಳಿ ಅಂತ ಸಿಗುತ್ತೆ ಅದ್ರದ್ದು ಪೌಡರ್ ಮಾಡ್ಕೊಂಡು ಒಂದ್ ಎರಡು ಚಿಟಿಗೆ ಹಾಕೊಳ್ಳೋದು. ಇಂಥವನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ದಿನಕ್ಕೊಂದ್ ಎರಡು ಮೂರು ಸರಿ ಹಂಗೆ ಸ್ವಲ್ಪ ಕೊಡ್ತಾ ಇರ್ಬೇಕು. ಈ ತುಳಸಿ ಆಡ್ಸೋಗೆ ಅಂತ ಹೇಳ್ತೀವಲ್ಲ, ತುಂಬಾ ಕಫ ಇದ್ದಾಗ ಸ್ವಲ್ಪ ಅದನ್ನು ಉಪಯೋಗಿಸ್ಬೇಕು, ಸ್ವಲ್ಪ ಅದು ಕಹಿ ಇರುತ್ತೆ, ಬಟ್ ಅದ್ ಸಬ್ಸೈಡ್ ಅದಕ್ಕೆ ಹೇಳ್ತೀವಿ ಬೆಲ್ಲ ಅಥವಾ ಜೇನುತುಪ್ಪನ್ನ ಮಿಕ್ಸ್ ಮಾಡಿ ಅಂತ, ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ.
1: ಮಳೆಗಾಲದಲ್ಲಿ ತೇವಾಂಶ ಇದ್ದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆಲ್ಲ ಮಳೆ ನೀರಲ್ಲೆಲ್ಲ ಕಾಲ ಹಾಕಿದ್ರೆ
2: ಕಾಲಿನ ಬೆರಳುಗಳ ಸಂಧಿಗಳ ನಡುವೆ ಫಂಗಸ್ ಆಗಿರುತ್ತೆ ಅಲ್ವಾ?
1: ಎಸ್ಪೆಷಲ್ ಆಗಿ ಕೃಷಿಕರೆಲ್ಲ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ತುಂಬಾ ಸಮಸ್ಯೆಗಳು ಕಾಡ್ತದೆ, ಮತ್ತೆ ಮನೆಯಲ್ಲಿ ಪದೇ ಪದೇ ನೀರಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕಾಣುತ್ತೆ. ಇದಕ್ಕೆ ಒಂದು ಪರಿಹಾರ ಏನು ಅಂತ
0: ಹೇಳಿ? ಇದಕ್ಕೆ ಮುಖ್ಯ ಕಾರಣನೇ ತೇವಾಂಶ ಇರುವಂತಹ ಬಟ್ಟೆಗಳು ಸಾಕು, ಅದರಿಂದ ಈ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಈವನ್ ಕಾಲುಗಳಲ್ಲಿ ಅಷ್ಟೇ ಅಂತಲ್ಲ, ಈ ಕೊಂಕಳಲ್ಲಿ ಇರೋದು, ತೊಡೆ ಸಂಧಿಗೆ ಆಗುವಂತಹ ಈ ಫಂಗಲ್ ಇನ್ಫೆಕ್ಷನ್ಸ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಬಟ್ಟೆಗಳ ಬದ್ದೆ ಆದ ತಕ್ಷಣ ತೆಗೆದ್ಬಿಟ್ಟು ಒಣ ಬಟ್ಟೆ ಹಾಕೊಳ್ಳೋಂಥದ್ದು. ಈವನ್ ನಾವು ಫ್ಲಡ್ ಬಂದಾಗೆಲ್ಲ ವಿಸಿಟ್ ಮಾಡಿದ್ವಿ ಮೊದಲೆಲ್ಲ, ಅವಾಗ್ಲೂ ಸಹ ನಾವು ನೋಡಿದ್ವಿ ಕಾಲಿನ ನಂಜಿಂದು ತುಂಬಾ ಪ್ರಾಬ್ಲಮ್ ಇತ್ತು ತುಂಬಾ ಜನಕ್ಕೆ. ಅದಕ್ಕೆ ಮನೆಯಲ್ಲೇ ಒಂದು ಮಾಡ್ಕೊಳ್ಳೋಂತ ಒಂದು ಆಯಿಂಟ್ಮೆಂಟ್ ಇದೆ ನಮ್ಮಲ್ಲಿ, ಒಂದು ಬಿಳಿ ಮಲಾಮ್ ಅಂತ ಹೇಳಿ ಗೌರ್ಮೆಂಟ್ ಇದ್ರ ಮೊದಲು ಬರ್ತಾ ಇತ್ತು, ಅದನ್ನೇ ಗಂಧಖಾದ್ಯ ಮಲಹರ ಅಂತ ಹೇಳಿನು ಈಗ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದ್ರಲ್ಲಿ ಏನು ಅಂದ್ರೆ ಕೊಬ್ಬರಿ ಎಣ್ಣೆ ಮೂರು ಭಾಗ ತಗೋಬೇಕು, ಅದರಲ್ಲಿ ಒಂದು ಭಾಗ ಅಷ್ಟು ಈ ಮೇಣ, ಈ ಜೇನು ಗೂಡಿಂದು ಏನು ವ್ಯಾಕ್ಸ್, ಅದು ಅರ್ಶನ ಪುಡಿ. ಫಸ್ಟ್ ತೆಂಗಿನ ಎಣ್ಣೆನ ಒಂದ್ ಸ್ವಲ್ಪ ದಪ್ಪ ಪಾತ್ರೆಗೆ ಹಾಕೊಂಡು ಬಿಸಿ ಮಾಡ್ಕೋಬೇಕು, ಅದು ಬಿಸಿ ಆಗ್ತಾ ಆಗ್ತಾನೆ ಅದನ್ನ ಅಂದಾಜು ಒಂದ್ ಥರ್ಡ್ ಪಾರ್ಟ್ ಅದನ್ನ ಹಾಕಿ ಬಿಸಿ ಮಾಡ್ತಾ ಹೋದಂಗೆ ಸ್ವಲ್ಪ ಗಟ್ಟಿ, ಅವಾಗ್ಲೇನೆ ಚೆನ್ನಾಗಿ ಒಂದ್ ಚಮಚ ಅರ್ಶನ ಪುಡಿ ಹಾಕಿ ಸೇಮ್ ಮಲಾಮ್ ತರಾನೆ ಆಗುತ್ತದ್ದು. ತೆಂಗಿನ ಎಣ್ಣೆ ಹಾಕಿ ಮಾಡಿದ್ಮೇಲೆ ಅದನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು, ಅದನ್ನ ಡೈಲಿ ರಾತ್ರಿ ಹಚ್ಕೊಂಡು ಮಲ್ಕೋಬೇಕು, ಬೆಳಿಗ್ಗೆ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಮೇಣ ಅದು ವ್ಯಾಕ್ಸ್ ಸ್ವಲ್ಪ ಜಿಡ್ಡು ಇದು ಹಂಗಿರುತ್ತೆ, ಸೊ ಅದನ್ನ ಹಾಗೆ ಬಿಟ್ಕೊಂಡ್ರೆ ಮತ್ತೆ ಮರುದಿನ ಹೋದಾಗ ಅದಕ್ಕೆಲ್ಲ ಮಣ್ಣು ಧೂಳು ಎಲ್ಲ ಹಿಡಿದು ಜಾಸ್ತಿ ಆಗುತ್ತೆ. ದಿನ ಬೆಳಿಗ್ಗೆ ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಆ ತರದ್ದು ಹಾಕಿ ವಾಶ್ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ಮಲ್ಲಿಗೆ ಹೂವಿನ ಇದ್ರೆ ಎಲೆದೆ ಸ್ವಲ್ಪ ರಸ ತಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಸೇರಿಸ್ಬಿಟ್ಟು ಹಚ್ಕೊಳ್ಬಹುದು, ಅದು ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ತರದ್ ಇವಾಗ ನಮ್ಗೆ ಮಾರ್ಕೆಟ್ ಅಲ್ಲಿ ಕೂಡ ಜಾತಿ ಅದಿ ತೈಲ ಅಂತ ಸಿಗುತ್ತೆ, ಗಂಧಖಾದ್ಯ ಮಲಹರ ಅಂತ ಹೇಳಿ ಒಂದು ಆಯಿಂಟ್ಮೆಂಟ್ ಸಿಗುತ್ತೆ, ಅದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಈವನ್ ಈ ಫಂಗಲ್ ಇನ್ಫೆಕ್ಷನ್ಸ್ ಗಳಲ್ಲಿ ನಾವು ಇದನ್ನು ಹೇಳ್ತೀವಿ, ತೆಂಗಿನ ಕಾಯಿ ಚಿಪ್ಪಿರುತ್ತಲ್ಲ ಅದನ್ನ ಬೆಂಕಿ ಹಾಕಿ ಸುಟ್ಬಿಟ್ಟು ಕೊಬ್ಬರಿ ಸಮೇತ ಅದ್ರದ್ದೇನ್ ಬೂದಿ ಬರುತ್ತೆ ಅದಕ್ಕೆ ಒಂದ್ ಸ್ವಲ್ಪ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೋದೇ, ಸ್ವಲ್ಪ ಕಪ್ಪು ಮಸಿ ಹಂಗಿರುತ್ತೆ ಅದು, ಅದನ್ನ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು. ಅದ್ರಲ್ಲಿ ಸೊನೋನೋ ಸ್ವಲ್ಪ ಈ ತರ ಫಂಗಲ್ ಇನ್ಫೆಕ್ಷನ್ಸ್ ನ ಅವಾಯ್ಡ್ ಮಾಡ್ಕೋಬಹುದು. ಸೊ ಮುಖ್ಯ ಅಂದ್ರೆ ಮಳೆಗಾಲದಲ್ಲಿ ಈ ಚರ್ಮ ಕಾಯಿಲೆ ಬರೋದು ಹೆಚ್ಚಾಗಿ ಒದ್ದೆ ತೇವಾಂಶ ಇದ್ರಿಂದ, ಮತ್ತೆ ನಮ್ದು ಕಾಲನೇ ಇದು ವಾತ ಮತ್ತೆ ಕಫದ ಪ್ರಾಬ್ಲಮ್ ಇದ್ದಿರೋದ್ರಿಂದ ಸ್ವಲ್ಪ ಕಾಣಿಸೋ ಇದಿರುತ್ತೆ. ಹಾಗಾಗಿ ಸ್ವಲ್ಪ ಈ ನಂಜು ಪದಾರ್ಥಗಳನ್ನ ಬಿಡಬೇಕು, ಆಲೂಗಡ್ಡೆ, ವಟಾಣಿ, ಕಡಲೆ, ಇಂಥವೆಲ್ಲ ಸ್ವಲ್ಪ ಬದನೆಕಾಯಿ ಇವುಗಳನ್ನ, ನಮ್ಮ ಈ ಕಡೆ ಫಿಶ್ ಈಟರ್ಸ್ ಇದ್ರೆ ಬಂಗಡೆ ಫಿಶ್ ಮೀನ್ ಅಂತ ಹೇಳ್ತೀವಿ, ಇಂಥವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಾವು ಈ ಅಲರ್ಜಿಗಳು ಇದನ್ನು ಕಮ್ಮಿ ಮಾಡ್ಬೋದು. ಮತ್ತೆ ಈ ತೇವಾಂಶನ ಜಾಸ್ತಿ

0: ನೋಡ್ಕೋಬೇಕು.
1: ಮಳೆಗಾಲದಲ್ಲಿ ಆಹಾರ ಕ್ರಮ ಹೇಗಿರ್ಬೇಕು ಅಂತೀರಾ?
0: ಅದೇ, ಆದಷ್ಟು ಈಸಿ ಟು ಡೈಜೆಸ್ಟ್ ಇರಬೇಕು, ಜೀರ್ಣ ಚೆನ್ನಾಗಿ ಆಗೋಂಗಿರ್ಬೇಕು, ಮತ್ತೆ ಟೈಮ್ ಟೈಮ್ ತಿನ್ಬೇಕು. ಹಂಗಂತ ಹೇಳಿ ಖಾಲಿ ಹೊಟ್ಟೆಲಿದ್ರೂ ಇದು ಮಾತ ಕಾಲ ಆಗಿರೋದ್ರಿಂದ ತುಂಬಾ ಜನಕ್ಕೆ ನೋಡ್ತೀವಿ ಬ್ಲೋಟಿಂಗು, ಅಜೀರ್ಣ ತರ, ಅಸಿಡಿಟಿ ಆಗೋದು, ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ನಮ್ಮ ಆಹಾರದಲ್ಲಿ ಕೂಡ ಶುಂಠಿ, ಈ ಬೆಳ್ಳುಳ್ಳಿ ಪದಾರ್ಥ ಮಾಡುವಾಗ ಅದನ್ನ ಯೂಸ್ ಮಾಡ್ಬೋದು. ಮತ್ತೆ ಬಡೆ ಸೊಪ್ಪು, ಜೀರಿಗೆ, ಅಜ್ವಾಯನ ಇಂಥವನ್ನ ಸ್ವಲ್ಪ ಹುರಿದಿಟ್ಕೊಂಡ್ಬಿಟ್ಟು ಅವಾಗವಾಗ ಸ್ವಲ್ಪ ಬಾಯಿಗೆ ಹಾಕೊಂಡ್ಬಿಟ್ಟು ಅರೆದು ತಿಂತಾ ಇದ್ರು ಸಹನು ನಮ್ಮ ಜೀರ್ಣಶಕ್ತಿನ ನಾವು ಮೇಂಟೈನ್ ಮಾಡ್ಕೋಬಹುದು. ಮತ್ತೆ ಹೆವಿ ಪದಾರ್ಥಗಳನ್ನ ತಗೋಬಾರ್ದು, ಸೊಪ್ಪು ತರಕಾರಿಗಳು ಸಿಕ್ಕರೆ ಅದು, ಮತ್ತೆ ಇವನ್ ಹೀರೆಕಾಯಿ ಇರ್ಬೋದು, ಪಟ್ಲಕಾಯಿ ತರದ್ದು, ಅಂಡರ್ ರೂಟ್ಸ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಈ ಗೆಡ್ಡೆ ಗೆಣಸುಗಳು ಏನ್ ಬರ್ತಾವಲ್ಲ ಅವನ್ನ ಹೆವಿ ತಗೋಬಾರ್ದು, ಯಾಕಂದ್ರೆ ಅವೆಲ್ಲ ಹೆವಿ ಟು ಡೈಜೆಸ್ಟ್, ಜೀರ್ಣಕ್ಕೆ ಲೇಟ್ ಅಂತ ಹೇಳ್ತೀವಿ ಅದು. ಹಾಗಾಗಿ ಸ್ವಲ್ಪ ಅವುಗಳನ್ನ ಕಮ್ಮಿ ಮಾಡ್ಬೇಕು. ಕಾಲಕ್ಕೆ ತಕ್ಕಂಗೆನೆ ನಮ್ಮ ದೇಹದಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರ್ತವೆ. ಈಗ ವಸಂತ ಋತು ಅಂತ ಏನ್ ಹೇಳ್ತೀವಿ, ಬೇಸಿಗೆ, ಅವಾಗ ಕಫ ಪ್ರಧಾನ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಅಲರ್ಜಿ, ಥಂಡಿ, ಕೆಮ್ಮು ಇರುತ್ತೆ ಅವ್ರಿಗೆ ಸ್ವಲ್ಪ ವಮನ ಇದೆಲ್ಲ ಮಾಡಿ ತೆಗಿತೀವಿ. ಈ ವರ್ಷ ಋತು ಮತ್ತೆ ಈ ಶರದ್ ಇದ್ರಲ್ಲೆಲ್ಲ ಏನಾಗುತ್ತೆ, ವಾತ ಜಾಸ್ತಿ ಆಗುತ್ತೆ. ವಾತದ ರಿಲೇಟೆಡ್ ಅದೇ ಭಸ್ತಿಕರ್ಮ ಈ ತರದ್ದು ಇದು ಮಾಡ್ಕೊಳ್ಳೋಂಥದ್ದು. ಅದೇ ಶರದ್ ಋತು ಬಂತು ಅಂದ್ರೆ ನೆಕ್ಸ್ಟ್ ಚಳಿಗಾಲದ ಬಂದಾಗ ಪಿತ್ತ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಪಿತ್ತ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ, ಅದ್ ತಕ್ಕಂಗೆನೆ ಅವಾಗಿಂದ ಆಹಾರ. ಹಾಗಾಗಿ ನೋಡಿ,
1: ಹೌದು,
0: ಯಾಕೆಂದ್ರೆ ಈ ನಮ್ಮ ಹೊರಗಡೆ ವಾತಾವರಣನು ಪಂಚಭೌತಿಕ, ನಮ್ಮ ದೇಹನು ಪಂಚಭೌತಿಕ ಇರೋದ್ರಿಂದ ಬದಲಾವಣೆ ಆಗ್ತಾ ಇರ್ತವೆ ನಮ್ಮ ಬಾಡಿ ನ್ಯಾಚುರಲ್ ಆಗಿ, ಅದನ್ನು ಸಹ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು.
1: ಹಾಗೆ ಮೇಡಮ್, ವೃದ್ಧರ ಬಗ್ಗೆ ನಾವು ಯಾವ ತರದ ಕಾಳಜಿಯನ್ನ ತಗೊಳ್ಬೇಕು ಅಂದ್ರೆ ಅವರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ, ವೃದ್ಧರಲ್ಲಿ ರೋಗ
0: ನ್ಯಾಚುರಲ್ ಕಮ್ಮಿನೇ ಆಗ್ಬಿಟ್ಟಿರುತ್ತೆ,
1: ಅವರಿಗೆಲ್ಲ ಯಾವ ತರದ ಒಂದು ಉಪಚಾರಗಳನ್ನ ಮಾಡಬೇಕು?
0: ಈಗ ವೃದ್ಧರಲ್ಲಿ ಏನಾಗಿರುತ್ತೆ ಅಂದ್ರೆ ಕ್ಲೈಮೆಟಿಕ್ ಚೇಂಜಸ್ ಇರೋದ್ರಿಂದ ಸ್ವಲ್ಪ ಥಂಡಿ ನೆಗಡಿನೂ ಆಗ್ಬಹುದು. ವಯಸ್ಸಾದವ್ರಿಗೆ ಏನಾದ್ರೂ ಒಳಗಡೆ ಲಂಗ್ಸ್ ಮೊದಲೇ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಬೇಗ ದಮ್ಮು ಹೇಳ್ತೀವಲ್ಲ ಉಪ್ಸ, ಆ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅಂತವ್ರಿಗೆ ಸ್ವಲ್ಪ ಈ ಆಡ್ಸೋಗೆ ರಸ ಮತ್ತೆ ಈ ಸೈಂಧವ ಲವಣ, ಈ ಹರಳುಪ್ಪು ಇಂಥವನ್ನ ಸ್ವಸ್ವಲ್ಪ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಕೊಡುವಂತದ್ದು. ಅದೇ, ಯಾಕೆಂದ್ರೆ ಬೇಗ ಕಫನ್ನ ಕರಗಿಸಿ ಕ್ಲೀನ್ ಆಗಿ ಹೋಗೋದಕ್ಕೆ ಸೈಂಧವ ಲವಣ, ಹರಳುಪ್ಪು ಸೇರಿಸಿದಂತ ಸಾಸಿವೆ ಎಣ್ಣೆ ಅದನ್ನು ಸಹ ಸ್ವಲ್ಪ ಎದೆಗೆ ಹಚ್ಕೊಳಕ್ ಹೇಳ್ಬೇಕು. ಬೆನ್ನಿಗೆ ಮುಂದೆ ಕೆಳಗಿಂದ ಮೇಲ್ಗಡೆಗೆ ಲೈಟ್ ಮಸಾಜ್ ಮಾಡುವಂತದ್ದು. ಮತ್ತೆ ರಾತ್ರಿ ಸ್ವಲ್ಪ ಬೇಗ ಊಟ ಮಾಡ್ಬೇಕು, ವಯಸ್ಸಾದ್ಮೇಲೆ ಸ್ವಲ್ಪ ಜೀರ್ಣಶಕ್ತಿನೂ ನ್ಯಾಚುರಲ್ ಆಗಿ ಕಮ್ಮಿ ಆಗಿರತ್ತೆ, ಜೊತೆಗೆ ಕಾಲಕ್ಕೆ ತಕ್ಕಂಗೇನು ಕಮ್ಮಿ ಇರೋದ್ರಿಂದ ರಾತ್ರಿ ಲೇಟ್ ಊಟ ಮಾಡೋದ್ರಿಂದನು ಅವ್ರಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಪದೇ ಪದೇ ಥಂಡಿ ಕೆಮ್ಮಿದಾಗೋದು, ಮತ್ತೆ ಮಲಬದ್ಧತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕೇರ್ ತಗೊಳ್ಬೇಕು. ಮಲಬದ್ಧತೆ ಆಗದೆ ಇರೋಂಗೆ ಈ ತರ ಸೊಪ್ಪುಗಳು ತಿನ್ನುವಂಥದ್ದು, ಮೈಲ್ಡ್ ಲ್ಯಾಕ್ಸೇಟಿವ್ಸ್ ಸಿಗ್ತವೆ ನಮ್ದು ಅಭಿಹಾರಿಷ್ಟ ಅಂತದ್ದು, ಈ ಫ್ರೀ ಲ್ಯಾಕ್ಸ್ ಅಂತ ಪೌಡರ್ ಸಿಗುತ್ತೆ, ತ್ರಿಫಲ ಚೂರ್ಣ ಆ ಥರದ ಕೆಲವೊಂದು ಆ ಥರ ಔಷಧಿಗಳನ್ನ ವೈದ್ಯರ ಕಂಡೆ ತಗೊಳ್ಳಿ ಬೆಟರ್. ಬಟ್ ಮನೇಲಿ ಔಷಧಿ ಅಂದ್ರೆ ತ್ರಿಫಲ ಚೂರ್ಣ ಈ ಥರದ ಹರಿತಕ್ಕಿ ಅಂತ ಅಳಿಲೆಕಾಯಿ ಅಂತವೆಲ್ಲ ಮೊದಲು ಕಾಲ ತಗೋತ, ಅದನ್ನ ಸ್ವಲ್ಪ ಮೈಲ್ಡ್ ಆಗಿ.
1: ಹಾಲು ಸೇವನೆ,
0: ಹಾಲನ್ನ ರಾತ್ರಿ ಟೈಮ್ ತಗೊಳ್ಬಾರ್ದು, ಎಸ್ಪೆಷಲಿ ಮಳೆಗಾಲದಲ್ಲಿ ಕೂಡ ಕಫ ಸ್ವಲ್ಪ ಕಟ್ಟೋ ಚಾನ್ಸಸ್ ಇರೋದು. ಮಾಮೂಲಿಯಾಗಿ ಏನೂ ತೊಂದರೆ ಇಲ್ಲ. ಮತ್ತೆ ಯಾರಿಗೆ ಸ್ವಲ್ಪ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಅವ್ರು ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಕೆನೆ ತೆಗೆದು ಯೂಸ್ ಮಾಡಿದರೆ ಅದೇನಷ್ಟು ತೊಂದರೆ ಆಗಲ್ಲ. ಯಾರಿಗೆ ಸ್ವಲ್ಪ IBS ಆ ಥರ ಪ್ರಾಬ್ಲಮ್ ಇದ್ದವ್ರಿಗೆ ಪೂರ್ತಿ ಬಿಟ್ಬಿಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅಂಥವ್ರಿಗೆ ಸ್ವಲ್ಪ ಪದೇ ಪದೇ ಮೋಷನ್ ಆಗಿ ಇಂಟೆಸ್ಟೈನ್ ಇರಿಟೇಷನ್ ಇರೋದ್ರಿಂದ ಲ್ಯಾಕ್ಟೋಸ್ ಇಂಟಾಲರೆನ್ಸಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಅಂಥವ್ರಿಗೆ ಬಿಟ್ಬಿಟ್ಟು ಮಜ್ಜಿಗೆ ತಗೋಬೇಕು. ಮೇಯ್ನ್ ಆಗಿ ಹಾಲು ಬದಲಿಗೆ ಮಜ್ಜಿಗೆ ಯೂಸ್ ಮಾಡ್ಬೋದು, ಮಜ್ಜಿಗೆ ಏನು ತೊಂದರೆ ಇಲ್ಲ. ಮಜ್ಜಿಗೆಗೆ ನೀವು ಮಳೆಗಾಲದಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಉಪ್ಪು, ಜೀರಿಗೆ ಸ್ವಲ್ಪ ಇಂಥವೆಲ್ಲ ಹಾಕ್ಬಿಟ್ಟು ಇವನ್ ಹಿಂಗೆ ಹಾಕ್ತೇವೆ ಕೆಲವೊಬ್ರು, ಕೆಲವೊಬ್ಬರು ಈರುಳ್ಳಿನೂ ಹಾಕಿ ಮಸಾಲೆ ಮಜ್ಜಿಗೆ ಅಂತ ಮಾಡ್ತೀವಿ, ಅಂಥದ್ದು ಮಾಡಿ ತೊಗೊಳ್ಬೇಕು. ಯಾಕೆಂದ್ರೆ ನಮ್ಗೆ ಇಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗಿರೋದ್ರಿಂದ ಮತ್ತೆ ಅತಿಸಾರಗಳು ಚಾನ್ಸಸ್ ಇರುತ್ತೆ ಹೆಚ್ಚಾಗಿ, ಇವನ್ ವಯಸ್ಸಾದವರು ಇರ್ಬೋದು, ಇದರಲ್ಲಿ ಮಳೆ ನೀರು ಸೇರ್ಕೊಳ್ಳೋದ್ರಿಂದ. ಸೊ ಆಗುವಾಗ ಆ ಟೈಮಲ್ಲಿ ಸ್ವಲ್ಪ ನಾವು ಈ ಥರದ್ದು ಜೀರ್ಣ ಆಗೋದಕ್ಕೆ ಅದಕ್ಕೆ ಮಜ್ಜಿಗೆ ಬೇಕೇ, ಎಸ್ಪೆಷಲಿ ಅಜೀರ್ಣ ಮತ್ತೆ ಲೂಸ್ ಮೋಷನ್ನು, ವಾಂತಿ, ಕೆಲವೊಂದು ಸರಿ ವಾಂತಿನೂ ಶುರುವಾಗುತ್ತೆ ಈ ಮಳೆಗಾಲದಲ್ಲಿ ತುಂಬ ಜನಕ್ಕೆ, ಅಸಿಡಿಟಿ, ಈ ಪಿತ್ತ ಜಾಸ್ತಿ ಇದಾದಾಗದ. ಹಾಗಾಗಿ ವಾಂತಿ ಕಂಟ್ರೋಲ್ ಆಗೋಂಗೆ ಇರಬೇಕು, ಜೊತೆಗೆ ಲೂಸ್ ಮೋಷನ್ ಕಂಟ್ರೋಲ್ ಆಗೋ ಥರನೂ ಇರಬೇಕು. ಲೂಸ್ ಮೋಷನ್ ಈ ಥರ ಎಲ್ಲ ಆದಾಗ ಈ ಕೊಡಿಸಿಗೆ ಬೇರು ಅಂತೇಳಿ ಸಿಗುತ್ತೆ, ಕುಟುಜ ಬೇರು ಅಂತೇಳಿ ಸಿಗುತ್ತೆ, ಅದನ್ನು ಮನೇಲಿ ಇಟ್ಕೊಂಡಿದ್ರೆ ಸ್ವಲ್ಪ ಮಜ್ಜಿಗೆಯಲ್ಲಿ ತೆಗೆದ್ಬಿಟ್ಟು ಕೊಡ್ಬೋದು. ಈ ಜಾಯಿಕಾಯಿ ಮಜ್ಜಿಗೆಯಲ್ಲಿ ತೆಗೆದ್ಬಿಟ್ಟು ಕೊಡ್ಬೋದು, ಮತ್ತು ಮೆಂತೆ ಮೊಸರು ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇವನ್ ವಯಸ್ಸಾದವ್ರಿಗೆ ಈ ಥರದ್ದೆಲ್ಲ ಬೆಟರ್, ಅದರಲ್ಲೂ ಕಂಟ್ರೋಲ್ ಆಗದೆ ಇದ್ರೆ. ಯಾಕಂದ್ರೆ ಬೇದಿ ಇರ್ಬೋದು, ಜ್ವರ ಇರ್ಬೋದು, ಇವೆಲ್ಲದೂ ಮುಂದೆ ಕಾಂಪ್ಲಿಕೇಶನ್ ಬರದೆ, ಯಾಕೆ ತಗೊಳ್ತಾ ಇದ್ದೀವಿ ಬಿಡುವ ಅಂತ ಹೇಳಿ ಹಂಗೆ ವಾರಗಟ್ಟಲೆ ಮಾಡ್ಕೊಂಡಿರೋದು ಒಳ್ಳೇದಲ್ಲ. ಮೂರು ದಿನ ತನಕ ನೋಡ್ಬೇಕು, ಎರಡು ದಿನ ಮೂರು ದಿನದಲ್ಲಿ ಇವನ್ ಫೀವರ್ ಆದ್ರೂ ವೈರಲ್ ಫೀವರ್ ಆದ್ರೂ ಒಂದು 2-3 ಡೇಸ್ ನೋಡ್ಬೋದು ಈ ಥರದೆಲ್ಲ ಅಮೃತ ಸತ್ವ ಇಂಥವೆಲ್ಲ ತಗೊಂಡು ಜ್ವರ ಕಮ್ಮಿ ಆಗಂಗೆ. ನಂತರನೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ವೈದ್ಯರ ಹತ್ರ ಹೋಗಿ. ಮತ್ತೆ ಬೇದಿ ಇದ್ದಾಗ, ಅತಿಸಾರ ಇದ್ದಾಗ ಒಂದು ನಾವು ಕಿವಿ ಮಾತು ಹೇಳ್ಬೇಕಂತಂದ್ರೆ, ಯಾರಿಗೆ ಸ್ವಲ್ಪ ಬೇದಿ ಆಗ್ತಾನೆ ಇದೆ, ಮೆಡಿಸಿನ್ ತಗೊಂಡು ಕಂಟ್ರೋಲ್ ಬರ್ತಾ ಇದೆ ಅಂದಾಗ ಓಕೆ, ಇಲ್ಲ ಬೇದಿ ಆಗ್ತಾನೆ ಇದೆ ಮೂತ್ರ ಆಗಿಲ್ಲ ಅಂದಾಗ ಇಮ್ಮಿಡಿಯೇಟ್ ಆಗಿ ವೈದ್ಯರ ಹತ್ರ ಕಾಣಬೇಕು. ಯಾಕಂದ್ರೆ ಯಾವಾಗ ಎಷ್ಟು ನಾವು ಲಿಕ್ವಿಡ್ಸ್ ತಗೋತಾ ಇರ್ತೀವೋ ಅದು ಮೋಷನಲ್ಲಿ ಹೋಗ್ತಾ ಇದೆ, ಮತ್ತೆ ಬಾಡಿ ಡಿಹೈಡ್ರೇಷನ್ ಆಗಿಲ್ಲ ಅಂತ ಒಂದು ಲಕ್ಷಣ ಇರುತ್ತೆ. ಯಾವಾಗ ಆ ಥರ

0: ಇದ್ದಾಗ ಈ ORS ಹೇಳ್ತೀವಲ್ಲ, ಒಂದ್ ಲೋಟ ನೀರಿಗೆ ಒಂದ್ ಚಮಚ ಸಕ್ಕರೆ, ಒಂದ್ ಚಿಟಿಗೆ ಉಪ್ಪು, ಈ ತರ ತಕೊಂಡು ಸ್ವಲ್ಪ ರಿಪೀಟೆಡ್ಲಿ ಕುಡಿತಾ ಇರ್ಬೇಕು. ರಿಹೈಡ್ರೇಷನ್ ಥೆರಪಿ ತರ ಹಂಗೆ, ಅದರಲ್ಲೂ ಅವಾಗ್ಲೂ ಮೂತ್ರ ಆಗಿಲ್ಲ ಅಂದಾಗ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು, ಇಮ್ಮಿಡಿಯೇಟ್ ಆಗಿ ಹೋಗ್ಬೇಕು. ಇವನ್ ವಾಂತಿ ಇದ್ದಾಗಲೂ ನಾನು ಒಂದು ಸಿಂಪಲ್ ಹೇಳ್ಬೇಕು, ಯಾಕಂದ್ರೆ ವಾಂತಿ ಅಂದ ತಕ್ಷಣ ಜನ ಏನ್ ಮಾಡ್ತೀವಿ, ಅಯ್ಯೋ ವಾಂತಿ ಆಯ್ತು ಅಂತೀವಿ, ಮತ್ತೆ ಪದೇ ಪದೇ ಕೊಡ್ತಾ ಇರ್ತೀವಿ ತಿನ್ನೋದಕ್ಕೆ, ಅದು ಮತ್ತೆ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ರೆಸ್ಟ್, ವಾಂತಿ ಆದಾಗ ಬರೀ ಲಿಕ್ವಿಡ್ಸ್ ಈ ತರದ್ದು ಏಲಕ್ಕಿ ನೀರು ಮಾಡ್ಬಿಡ್ಸೋ, ಸ್ವಲ್ಪ ರಿಪೀಟ್ ರಿಪೀಟ್ ಸ್ವಲ್ಪ ಕುಡಿಯೋದು, ಗ್ಯಾಪ್ ಕೊಡೋದು. ಈವನ್ ಸಾಸಿವೆನೂ ಬೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದು ಅದನ್ನ ಅರ್ದ್ಬಿಟ್ಟು ಮಜ್ಜಿಗೆ ಹಾಕೊಂಡು ಕುಡಿದ್ರು ಬೇಗ ಕಂಟ್ರೋಲ್ ಬರುತ್ತೆ. ಮತ್ತೆ ಈವನ್ ಇಂಬೆ ರಸಕ್ಕೇನೆ ಜೇನುತುಪ್ಪ ಹಾಕೊಂಡು ತಗೊಳ್ಳೋದು, ಯಾರಿಗೆ ಪಿತ್ತದಿಂದ ವಾಂತಿ ಆಗ್ತಿದೆ ಅಂತಂದಾಗ. ಹಂಗೇನೆ ಅಜೀರ್ಣದಿಂದ ವಾಂತಿ ಆಗ್ತಿದ್ರೆ ಹಸಿ ಶುಂಠಿ, ಯಾಕಂದ್ರೆ ಜೀರ್ಣನ ಸಪ್ಪಲ್ ಜಾಸ್ತಿ ಮಾಡ್ಕೋಬೇಕು, ಜೊತೆಗೆ ರಿಹೈಡ್ರೇಷನ್ ಆಗೋ ತರ ಹಂಗೆ ಹಸಿ ಶುಂಠಿ ಜೇನುತುಪ್ಪ ಅದನ್ನ ಒಂದ್ ಕಾಲ್ ಚಮಚ ಅಥವಾ ಅರ್ಧ ಚಮಚ ಸ್ವಲ್ಪ ತಗೊಂಡ್ಬಿಟ್ಟು ನೀರು ಕುಡಿತಾ ಇದ್ರೆ ನಮ್ ಜೀರ್ಣನೂ ಇಂಪ್ರೂವ್ ಆಗುತ್ತೆ, ಅವಾಗ ಆಟೋಮೆಟಿಕಲಿ ವಾಂತಿ ಕಮ್ಮಿ ಆಗುತ್ತೆ. ಮತ್ತೆ ಸಂಧಿವಾತ ಜಾಸ್ತಿ ಇರುತ್ತೆ ವಯಸ್ಸಾದವರಲ್ಲಿ. ಸೊ ಅದಕ್ಕೆ ಸಹ ನಾವು ಸಿಂಪಲ್ ಆಗಿ ಇದಂತಂದ್ರೆ ಮನೇಲೆ ಒಂದು ನೋವಿನ ಎಣ್ಣೆನ ಮಾಡ್ಕೋಬಹುದು. ಎಳ್ಳೆಣ್ಣೆ ಒಂದು ಕಾಲ್ ಕೆ ಜಿ ಅಷ್ಟು ತಗೊಂಡ್ರೆ, ಶುಂಠಿ ಒಂದು 10 ಗ್ರಾಮು, ಬೆಳ್ಳುಳ್ಳಿ ಒಂದು 10 ಗ್ರಾಮ್ ತಗೊಂಡ್ಬಿಟ್ಟು ಫಸ್ಟ್ ಇವೆರಡನ್ನ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನ ಎಣ್ಣೆ ಬಿಸಿಗಿಟ್ಬಿಟ್ಟು ಅದರಲ್ಲಿ ಈ ಪೇಸ್ಟ್ ಅನ್ನ ಹಾಕಿ ನೀರಂಶ ಎಲ್ಲ ಹೋಗಿ ಪೂರ್ತಿ ಅದು ಪೇಸ್ಟ್ ಏನು ಹಾಕಿರ್ತೀವಿ ಅದೆಲ್ಲದು ಕೆಳಗೆ ಬಂದು ಕುತ್ಕೊಳತ್ತೆ ಎಣ್ಣೆಯಲ್ಲಿ. ಆ ಥರ ಶಬ್ದ ಬರೋದು ಕಮ್ಮಿ ಆಯಿತು ಅಂದರೆ ಅದೆಲ್ಲ ಅಂಶ ಬಿಟ್ಟಿದೆ ಅಂತ ಎಣ್ಣೆಗೆ. ಅದನ್ನ ನಂತರ ನಾವು ತಣ್ಣಗಾಗೋ ತನಕ ಇಟ್ಬಿಟ್ಟು ಫಿಲ್ಟರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ರಾತ್ರಿಗೆ ಸ್ವಲ್ಪ ಲೈಟ್ ಮಸಾಜ್ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿಬಿಡ್ಬೋದು. ಇನ್ನು ಹರಳೆಣ್ಣೆದು ಗಿಡ ಇರುತ್ತಲ್ಲ ಅದರದ್ದು ಎಲೆ ತಗೊಂಡ್ಬಿಟ್ಟು ಅದು ಎಕ್ಕೆ ಎಲೆ ಅದನ್ನು ಸ್ವಲ್ಪ ಹಿಂಗೆ ಗ್ಯಾಸ್ ಮೇಲೆ ಬಿಸಿ ಮಾಡಿನೂ ಶಾಖ ಮಾಡ್ಕೋಬಹುದು ಜಾಯಿಂಟ್ ಪೇನ್ಗಳಿಗೆ. ಇವಾಗೆಲ್ಲ ರೆಡಿಮೇಡ್ ಸಿಗ್ತವೆ ಮಾರ್ಕೆಟಲ್ಲಿ, ಇಲ್ಲ ಅಂತಲ್ಲ, ಫ್ಲೆಕ್ಸೋಫೆನ್ ಅಂತಿದೆ, ಮಯೋ ಸ್ಟಾಲ್ ಅಂತ ಕೆಲವೊಂದು ಸುಮಾರಷ್ಟು ಆಯಿಲ್ಗಳು ಸಿಗ್ತವೆ ನೋವಿನ ಎಣ್ಣೆಗಳಂತ. ಅದು ನೀವು ಈ ಥರ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ದಿನನೂ ಬರುತ್ತೆ, ಮತ್ತೆ ಕಾಸ್ಟ್ ವೈಸು ಕಮ್ಮಿ ಆಗುತ್ತೆ, ಕಂಟ್ರೋಲ್ ಬಂದೇ ಬರುತ್ತೆ. ಸ್ವಲ್ಪ ಪ್ರಿಕಾಷನರಿ ಮೊದಲೇ ಸ್ವಲ್ಪ ಇದ್ದಾಗಲೇ ಮಾಡ್ಕೊತ ಬರಬೇಕು. ಅದೇನಾದರೂ ಆಮವಾತ ಹೇಳ್ತೀವಿ, ಆಮವಾತ ಅಂತಂದ್ರೆ ರೂಮಟಾಯ್ಡ್ ಆರ್ಥರೈಟಿಸ್, ಅದರಲ್ಲಿ ಈ ತರ ಕೆಲವೊಂದು ಎಣ್ಣೆಗಳು ಹಾಕಿದಾಗ ಜಾಸ್ತಿ ಆಗುತ್ತೆ ಎಣ್ಣೆ ಮಸಾಜ್ ಎಲ್ಲ. ಸೊ ಹಾಗಾಗಿ ಮಳೆಗಾಲದಲ್ಲಿ ಅದು ಸ್ವಲ್ಪ ರೈಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೇನ್ ಮಾಡೋ, ಆಮವಾತ ಪೇಷಂಟ್ಗೆ ಪ್ರತಿ ವರ್ಷಕ್ಕೊಂದ್ಸರಿ ಮಳೆಗಾಲ ಶುರುವಾಗ ಮುಂಚೆನೆ ಒಂದು ಬಸ್ತಿ ಕರ್ಮ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತೀವಿ. ನಮ್ಮಲ್ಲೊಂದು ಯೋಗ ಬಸ್ತಿ ಅಂತ ಪಂಚಕರ್ಮ ಥೆರಪಿ ಮಾಡ್ತೀವಿ, ಅದನ್ನು ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಮೇಡಮ್, ಇದುವರೆಗೆ ನೀವು ನಮ್ಮ ಸ್ಟುಡಿಯೋದಲ್ಲಿ ಬಂದು ಮಳೆಗಾಲದಲ್ಲಿ ಕಂಡು ಬರುವ ಸಾಮಾನ್ಯ ರೋಗಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ ಹಾಗೂ ಆಹಾರ ಕ್ರಮಗಳು ಇವೆಲ್ಲದರ ಬಗ್ಗೆ ನಮ್ಮ ಕೇಳುಗರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಅನುಭವಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಭಾಗವಹಿಸಿದವರು ಸಂಧ್ಯಾ ಮಂಜೇಶ್ಕರ್. ಇದು ಕಾರವೇರ ಕೇಂದ್ರದ ಕೊಡುಗೆಯಾಗಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
3: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಳಿ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಕುರಿತು ಮಾತುಕತೆ.
4: ಶಾಂತಕ್ಕ
5: ಏನೋ ಬಸಣ್ಣ,
4: ಚಾ ಮಾಡ್ಕೊಂಬಾ, ಟೈಮ್ ಆತ್ ನೋಡು.
5: ಹೌದ, ಮಾಡಕ್ ಇಟ್ಟಿನ್ ನಿಂದ್ರ ಮಾಡಕತ್ತೀನ.
6: ಬಸಣ್ಣ ಬಸಣ್ಣ, ಏನ್ ಮಾಡತ್ತಿಪ್ಪ?
4: ಯಾರು?
6: ಏ ನಾವ ಇದೇವಪ್ಪ, ಕಲ್ಲಣ್ಣಮ್ಮನ ಇಬ್ರು ಬಂದೇವ್ ನೋಡಿ ಮನೆಗೆ.
4: ಏ ಹಿಂಗ್ ಹೊಂಟಿರಲ್ಲ, ಕಲ್ಲಣ್ಣಮ್ಮಲ್ಲ ಈ ಕಡೆ ನಮ್ಮನ ಈ ಕಡೆ ಮುಂಜಳದ.
6: ಏ ಹಂಗ ಒಂದ್ ಸ್ವಲ್ಪ ದಗದಿತ್ತ, ಬಂದಿದ್ದೇವಿ ಕಾಡಿ. ಕಲ್ಲಣ್ಣ ನಾನು ಇಬ್ರು ಕೂಡ ಹೊಂಟಿದ್ದೇವಿ.
4: ಬರ್ರಿ ಬರ್ರಿ ಒಳಗ್ ಬರ್ರಿ. ಯಾಕ್ರಿ ಕಲ್ಲಣ್ಣಮ್ಮಲ್ಲ ಆರಾಮದಿರ್ಲ ಒಟ್ಟ?
7: ಆರಾಮದೇವಪ್ಪ, ಆರಾಮದೇವ್ ಬಸಣ್ಣ. ಏನ್ ನಡೆಸಿ ಆರಾಮದೇ?
4: ಏನ್ ನೋಡಪ್ಪ, ಪೇಪರ್ ಓದಾಕತ್ತಿದ್ದೆ. ಅಂದಂಗ ಮಲ್ಲನ್ ಯಾಕೋ ಡಲ್ ಅದನ್ಲ ಕಲ್ಲಣ್ಣ.
7: ಹೌದಪ್ಪ, ಮೊನ್ನೆ ದನಕರಗಳು ಇದು ಆದವತ್ತ ತೀರ್ಕೊಂಡವತ್ತ, ಹಿಂಗಾಗಿ ಅವಂಗ ಬಹಳ ಮಾನಸಿಕ ಮಾಡ್ಕೊಂಡನ. ಅದು ಏನ್ ಮಾಡೋದು, ಮತ್ತ ಲೋನ್ ತಗೊಂಡಾನಂತ, ಮತ್ತೀಗ ಅವರು ಸಾಲಗಾರ ಬಂದು ಮತ್ತೀಗ ವಸೂಲಿ ಮಾಡ್ತಾರ ಅನ್ನೋ ಚಿಂತೆ ಹತ್ತದ ಅವನಿಗೆ. ಅದಕ್ಕ ಬಹಳ ಸ್ವಲ್ಪ ಅದೊಂದು ಡಲ್ ಆಗ್ಯಾನ.
6: ಏನ್ ಮಾಡ್ಸಣ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದನಕರಗಳನ್ನೆಲ್ಲ ಸಾಕೊಂಡಿದ್ನೆ, ಒಂದ್ ಹಂಗ ಇದು ಆಗಿ ದನಕರಗಳು ಸತ್ತುಪ್ಪ. ಬಹಳ ಒಂದ್ 7-8 ದನ ಸತ್ತು ನಾನು.
4: ಹೌದಾ? ಇದು ನೀ ರಾಷ್ಟ್ರೀಯ ಜಾನುವಾರು ಮಿಷನ್ ಬಗ್ಗೆ ಕೇಳಿಲ್ಲನ?
6: ರಾಷ್ಟ್ರೀಯ ಜಾನುವಾರು ಮಿಷನ್?
4: ಹೌದು.
6: ಹಂಗಂದ್ರೆ ಏನು?
4: ಏ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನೋದು ಕೇಂದ್ರ ಸರ್ಕಾರ ಒಂದು 2014 ಮತ್ತು 2015 ಈ ಯೋಜನೆಯನ್ನು ಪ್ರಾರಂಭ ಮಾಡೈತಿ ನೋಡ. ಮತ್ತ ಜಾನುವಾರು ಕ್ಷೇತ್ರದೊಳಗ ಬೆಳವಣಿಗೆ ಉತ್ತೇಜನ ಮಾಡ್ಲಕ್ಕ ಈ ಯೋಜನೆಯನ್ನ ಮತ್ತೆ ಮರು ನಿರ್ಮಾಣ ಮಾಡಿದ್ರು. ಯಾವಾಗಂತಂದ್ರ 2021 ಮತ್ತು 2022 ಈಗ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯಿಂದ ಜಾರಿಗೆ ತಾದ ಈ ಯೋಜನೆ ಕರ್ನಾಟಕ ಸೇರಿದಂಗ ಭಾರತದಾದ್ಯಂತ ಈ ಯೋಜನೆ ಜಾರಿಯಾಗೈತಿ ನೋಡು. ಅಂದ್ರೆ ಇಲ್ಲಿ ಏನೈತೆ ಅಂದ್ರೆ ತಳಿ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಉದ್ಯಮಶೀಲತೆಯನ್ನು ಬೆಳೆಸುವುದು,

0: ಇದರ ಮುಖ್ಯ ಗುರಿಯಾಗಿದೆ.
1: ಇನ್ನು ಜಾನುವಾರುಗಳಿಗೆ ವಿಮಾ ಸೌಲಭ್ಯ ಒದಗಿಸುವುದು, ಫಲಾನುಭವಿಗಳಿಗೆ ಬೆಲೆಯುಳ್ಳ ಹೈನುಗಾರಿಕೆಗೆ ಯೋಗ್ಯವಾದ ಒಂದು ವರ್ಷ ಮೇಲ್ಪಟ್ಟ ಅಂದ್ರೆ ಈಗ 8 ವರ್ಷ ಗರಿಷ್ಠ ಮೀರದಂಗ ಆಕಳಾಗಿರ್ಬಹುದು, ಮನಕ್ಕಾಗಿರ್ಬೋದು, ಎಮ್ ಆಗಿರ್ಬಹುದು, 1 ವರ್ಷದ ಅಥವಾ 3 ವರ್ಷದ ಅವಧಿಗೆ ಮಾರುಕಟ್ಟೆ ಬೆಲೆ ಏನಿರ್ತದಲ್ಲ ಶೇಕಡ 70,000 ಮೂಲ ಬೆಲೆವರೆಗೂ ಪ್ರೀಮಿಯಂ ಸಹಾಯಧನ ಈ ಸೌಲಭ್ಯದೊಳಗೆ ಸಿಗ್ತದೆ ನೋಡು.
2: ತಿಳ್ಕೊಂಡು ಬಿಡು ಬಸಣ್ಣ, ಇದು ಎಲ್ಲಿ ತಿಳ್ಕೊಂಡು ನಮಗ ಗೊತ್ತಾಗ್ಲಿಲ್ಲ ಬಸಣ್ಣ.
0: ಅಂದಂಗ ಚಾ ತಗೊಂಬಂದಿ ನೀನು ಅಕ್ಕ?
3: ಆಯ್ತು ನೋಡಪ್ಪ, ಚಾ ತಂದಿನಿ, ತಗೋರಿ ಚಾ ತಗೋರಿ, ಕುಡಿರಿ.
0: ಇದು ನಷ್ಟ ಗೊತ್ತಿಲ್ಲ ಮಾಹಿತಿ, ಶಾಂತಕ್ಕ ಗೊತ್ತೈತಿ.
2: ಶಾಂತಕ್ ಅವರು ಮತ್ತೆ ನಿಮಗ ಗೊತ್ತೈತೆ ಅಂತೀರಿ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಉದ್ದೇಶಗಳೇನದಾವ್ ಸ್ವಲ್ಪ ತಿಳ್ಕೊಂಡ್ರೆ?
3: ಎಲ್ಲಾ ಗೊತ್ತದಪ್ಪ, ಚಾ ತಗೋರಿ. ಮೊದ್ಲು ನೋಡ್ ಮೊನ್ನೆ ನಿಮ್ ದನಗಳು ಓದು ಅಂತ ಕೇಳದನ, ಹಿಂಗಾಗಿ ಇದು ಹೇಳ್ಬೇಕೇ ಅಂತಿದ್ದೇವ್ ನೋಡು. ನಾ ಬಸಣ್ಣ ಕರ್ಕೊಂಡೆ ಬರ್ಬೇಕನ್ಕತ್ತಿದ್ ನಿಮ್ ಕಡೆ, ನೀವೇ ಬಂದ್ರಿ ಚೊಲ ಆಯ್ತು ನೋಡು. ನೋಡು, ಇದು ಕರ್ನಾಟಕ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ನಮ್ಮ ಸರ್ಕಾರದವ್ರು ನೋಡು, ಈಗ ಹೊಸದಾಗಿ ಮತ್ತ 2021 ಮರು ರೂಪಿಸಲಾಗಿದೆ ಇದನ್ನ. ಇದು ವ್ಯಕ್ತಿಗಳು, ರೈತರು, ಉತ್ಪಾದಕ ಸಂಸ್ಥೆಗಳು, ಸಹಾಯ ಗುಂಪುಗಳು ಮತ್ತ 8 ಕಂಪನಿಗಳು ಜಾನುವಾರು ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸಲು ಬಹಳ ಸರ್ಕಾರ ಪ್ರೋತ್ಸಾಹ ಕೊಡಕತ್ತಾರ.
2: ಏನೇನ್ ಕೊಡ್ತಾರ್ರಿ?
3: ಹಾ, ಅದರಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಮತ್ತೆ ತಳಿ ಸುಧಾರಣೆ, ಅಹರ್ಯ ಸಂಸ್ಥೆಗಳಿಗೆ ನೋಡಿಕೊಂಡು ಅವರು ಆರ್ಥಿಕ ಸಹಾಯವನ್ನು ಅವ್ರು ಮಾಡ್ತಾರ. ಅಷ್ಟೇ ಅಲ್ಲದೆ ಅದು ತಳಿ ಸುಧಾರಣೆ ಮಾಡಕ ಹೇಳ್ತಾರೆ. ಯಾವ್ದ್ಯಾವ್ದಂದ್ರ ಮಾಂಸ, ಹಾಲು, ಮೊಟ್ಟೆ, ಉಣ್ಣೆ ಉತ್ಪಾದನೆಯನ್ನು ಹೆಚ್ಚ ಮಾಡಕ, ಕೋಳಿ, ಕುರಿ, ಮೇಕೆ ಮತ್ತ ಹಂದಿಗಳ ಉತ್ಪಾದನೆಗಳನ್ನು ಕೂಡ ಗುಣಮಟ್ಟ ಹೆಚ್ಚ ಮಾಡ್ಬೇಕನ್ನೋದಕ್ಕ ಈ ಎಲ್ಲ ಕಾರ್ಯಕ್ರಮಗಳು ಇದಾವಪ್ಪ. ಮನೆಗೆ ಇದ್ದು ಇದು ನೋಡು, ಇನ್ನು ಇಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡದ್ ಕೊಡ್ತೈತಿ, ಕೌಶಲ್ಯ ಆಧಾರಿತ ತರಬೇತಿ ಮತ್ತು ಜಾನುವಾರು ಸಂಬಂಧಿತ ವ್ಯವಹಾರಗಳ ಮೂಲಕ ಉದ್ಯೋಗವನ್ನು ಸೃಷ್ಟಿಸ್ತಾರ. ಸಂಶೋಧನೆ ಮಾಡ್ತಾರ, ಯಾವ್ದು ಅಂದ್ರ ವಿಸ್ತರಣಾ ಚಟುವಟಿಕೆಗಳು, ಜಾನುವಾರು ವಿಮೆ ಮತ್ತು ನಾವೀನ್ಯತೆ ತೊಡಗಿರುವ ಸಂಸ್ಥೆಗಳು ಅಂತ ಅದಾವ. ಇಲ್ಲಿ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಬೆಂಬಲಿಸ್ತಾವ. ಆಮೇಲೆ ಸಹಾಯ ಯೋಜನೆಗಳನ್ನು ಗೌರ್ಮೆಂಟ್ ನಿಮಗ್ ಕೊಟ್ಟಾರ ನೋಡಿ. ಇಲ್ಲಿ ಜಾನುವಾರುಗಳು, ಕುರಿ ಘಟಕಗಳು ಖರೀದಿಸಿದ ಜಾನುವಾರು ಸಂಬಂಧಿತ ಯೋಜನೆಗಳಿಗೆ ಸರ್ಕಾರದವರು ಸಾಲಗಳು ಮತ್ತು ಬಡ್ಡಿ ಸಬ್ಸಿಡಿ ಅದ ನೋಡ್ ನಿಮಗ. ಇದನ್ನೆಲ್ಲ ನೀವು ಉಪಯೋಗ ಮಾಡ್ಬೇಕು.
4: ಬಹಳ ಚಲೋ ಹೇಳಿದ್ ಶಾಂತ, ಇಷ್ಟೆಲ್ಲಾ ಮಾಹಿತಿ ಹೇಳಿದಿ, ಅದ್ರ ಬಸನ್ನ ಇದು ಏನಿದು ಜಾನುವಾರು ವಿಮೆ ಅಂದ್ರ?
0: ನೋಡಪ್ಪ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಜಾನುವಾರು ವಿಮೆ ಕಾರ್ಯಕ್ರಮ. ರೋಗ ಅಥವಾ ಅಪಘಾತದಿಂದ ಜಾನುವಾರು ಸಾವಾಗುವ ಸಂಭವಿತ ನಷ್ಟದಿಂದ ಕರ್ನಾಟಕದ ಪಶುಪಾಲಕರಿಗೆ ರಕ್ಷಣೆ ನೀಡುತ್ತದೆ. ಈ ಯೋಜನೆ ಜಾನುವಾರು ವಿಮೆಯನ್ನ ಎಲ್ಲರಿಗೆ ಲಭ್ಯವಾಗುವಂಗೆ ಮಾಡಲು ಹೆಚ್ಚಿನ ಪ್ರಮಾಣದ ಸಹಾಯಧನ ವಿಮಾ ಪ್ರೀಮಿಯಂ ಮೇಲೆ ಒತ್ತು ಕೊಡಲಾಗಿದೆ. ಈ ಯೋಜನೆ ಅಡಿ ಫಲಾನುಭವಿಗಳು ಶೇಕಡ 15% ಕೊಡುಗೆ ನೀಡುತ್ತಾರೆ ಮತ್ತು 85% ಸಬ್ಸಿಡಿ ಕೂಡ ಪಡ್ಕೋತಾರೆ ನೋಡು.
4: ಇಷ್ಟೆಲ್ಲ ಸಬ್ಸಿಡಿ ದೊರೆತದ?
0: ಹೌದು. ಮತ್ತ
2: ಮತ್ತ ಇನ್ನೊಂದು ಅಲ್ಲಿ ತಡಕತ್ತಿದ್ರು, ನಮ್ಮ ಹೊಲದ ಬಾಜು ರೈತರಿಗೆ ಜಾನುವಾರು ವಿಮೆ ಪ್ರಯೋಜನಗಳು ಏನು ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ.
3: ಈ ಪ್ರಯೋಜನಗಳು ಬಹಳಷ್ಟು ಅದಾವ ನೋಡು. ರಾಜ್ಯದ ಎಲ್ಲಾ ಜಾನುವಾರು ಮಾಲಕರಿಗೆ ಈ ಯೋಜನೆ ಪ್ರಯೋಜನ ಮಾಡಿಕೊಡ್ಬೇಕು. ಹಾಗೆ ಗರಿಷ್ಠ 10 ಜಾನುವಾರು ಘಟಕಗಳಿಗೆ ವಿಮಾ ಮಾಡಿಸಬಹುದು ನೀವು ನೋಡು. ಇದೆಷ್ಟು ಚಲೋ ಕಾರ್ಯಕ್ರಮದಂದ್ರ ಸರ್ಕಾರದಿಂದ ಒಟ್ಟು ಈಗ ಹೇಳದಲ್ಲ ಬಸಣ್ಣ, 85% ಸಹಾಯಧನ ಹಾಗೂ ಫಲಾನುಭವಿಗಳಿಗೆ 15% ಪ್ರೀಮಿಯಂ ಪಾವತಿ ಮಾಡಿಸಬೇಕಾಗ್ತದ. ಕೊಡ್ತಾರೆ ಸರ್ಕಾರದವರು ಕೊಡ್ತಾರೆ. ಹಾಗೆ ಜಾನುವಾರು ಸವಾಲದಲ್ಲಿ ಪರಿಹಾರ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕಿಗೆ ಹಾಕ್ತಾರ ನೋಡು. ಇದು ಬಹಳ ಒಳ್ಳೆ ಕೆಲಸ ಅದ ನೋಡು ಸರ್ಕಾರದ. ಯಾರು ನಡುವಿನವ್ರು ಯಾರು ಬೇಡ, ನೇರವಾಗಿ ರೈತರ ಬ್ಯಾಂಕಿಗೆ ಹೋಗ್ತದ. ಹಾಗೆ ಪ್ರತಿ ಫಲಾನುಭವಿಗೆ ಗರಿಷ್ಠ 5 ದೊಡ್ಡ ಜಾನುವಾರುಗಳು, ಅವು ಯಾವ ಯಾವ ಜಾನುವಾರುಗಳು ಅಂದ್ರ ಹಸು, ಎಮ್ಮೆ, ಎತ್ತು, ಹೋರಿ, ಕುದುರೆ ಇವೆಲ್ಲ ಮುಂತಾದವುಗಳು. ಮತ್ತೆ ಇನ್ನು ಸಣ್ಣ 50 ತರದ ಜಾನುವಾರುಗಳಂದ್ರ ಕುರಿ, ಮೇಕೆ, ಹಂದಿ, ಮೊಲ ವಿಮೆಯನ್ನು ನಮ್ ಸರ್ಕಾರದವ್ರು ಕೊಡ್ತಾರ ನೋಡ್.
4: ಇಷ್ಟೆಲ್ಲ ನಮಗ್ ಸಹಾಯ ದೊರೀತೈತೆ ಅಂದ್ರ ಈ ವಿಮೆ ಪ್ರಯೋಜನ ಪಡೆಯಲು ಏನೇನ ಅರ್ಹತೆ ಇರಬೇಕು ಬಸನ?
0: ನೋಡ, ಕರ್ನಾಟಕದ ಎಲ್ಲಾ ಪಶುಪಾಲಕರು ಅಂದ್ರ ರೈತರು, ಹಾಲು ಉತ್ಪಾದಕರು, ಸ್ವಸಹಾಯ ಸಂಘಗಳು ಮತ್ತು ಸಹಕಾರಿ ಸಂಘಗಳು ಇದಕ್ಕೆ ಅರ್ಹರಾಗ್ತಾರ. ಇನ್ನು ಫಲಾನುಭವಿಗಳು ಜಾನುವಾರನ ಹೊಂದಿರಬೇಕು ಮತ್ತು ಜಾನುವಾರುಗಳು ಆರೋಗ್ಯವಾಗಿರಬೇಕು ಮತ್ತು ಅರ್ಜಿದಾರನೂ ಆಗಿರಬೇಕು. ಇನ್ನು ಜಾನುವಾರುಗಳಿಗೆ ಕಿವಿ ತಗು ಅಂದ್ರ ಕಿವಿ ಹಾಕ್ಲಾಕಿರ್ತದ, 3 ಟೈಪ್ ಹಾಕಿರ್ತಾರ.
4: ನಮ್ಮ ಹಸುಗಳಿಗೆ ಕಿವಿಗೆ ಇದು ಹಾಕ್ತಿರ ಬಿಡ, ಒಲೆ ತರ.
0: ಹಾ, ಒಲೆ ತರ ಹಾಕಿರ್ತಾರ, ಅದು ಕಂಪಲ್ಸರಿ ಇರಬೇಕು. ಮತ್ತು ಸರ್ಕಾರ ಪಶು ವೈದ್ಯಾಧಿಕಾರಿಗಳಿಂದ ಪ್ರಮಾಣೀಕೃತ ಆಗಿರಬೇಕದು. ಮತ್ತು ಜಾನುವಾರುಗಳ ಮೌಲ್ಯ ನಿಗದಿಯನ್ನ ಪ್ರತಿದಿನ ಪ್ರತಿ ಲೀಟರ್ ಹಾಲು ಉತ್ಪಾದನೆ ಅನುಸಾರ ನಿಗದಿ ಮಾಡ್ತಾರೆ. ಉದಾಹರಣೆ ನೋಡು, ಈಗ ದನಗಳಲ್ಲಿ 3,000 ಪ್ರತಿ ಲೀಟರ್ ಅಥವಾ ಪ್ರತಿದಿನದ ಅನುಸಾರ
1: ಹಾಗೂ ಎಮ್ಮೆಗಳಲ್ಲಿ 4,000 ಪ್ರತಿ ಲೀಟರ್ ಪ್ರತಿದಿನ ಅನುಸಾರವಾಗಿ ಅವರು ಅಂದಾಜನ್ನು ಮಾಡ್ತಾರೆ. ಇನ್ನು ಇತರ

0: ಜಾನುವಾರುಗಳ ಮೌಲ್ಯವನ್ನ ಮಾರುಕಟ್ಟೆ ಮೌಲ್ಯದ ಅನುಸಾರ ನಿಧಿ ಕೂಡ ಮಾಡಲಾಗ್ತದೆ ನೋಡು.
1: ಬಹಳ ಚಲೋ ಮಾಹಿತಿ ಐತಿ ನೋಡಪ್ಪ.
2: ಆಯ್ತಪ್ಪ, ಇಷ್ಟೆಲ್ಲ ಶಾಂತಕ್ಕ ಬಸಣ್ಣ ಇಷ್ಟೆಲ್ಲ ನಮಗ ಮಾಹಿತಿ ಕೊಟ್ರಿ, ಅರ್ಜಿ ಹೆಂಗ್ ಸಲ್ಲಿಸೋದು ಮತ್ತೆ ಎಲ್ಲಿ ಸಲ್ಲಿಸಬೇಕು?
0: ಇದು ಶಾಂತಕ್ ಬಹಳ ಗೊತ್ತೈತೆ ಅರ್ಜಿ ಸಲ್ಲಿಸೋದು.
2: ಹೌದಾ, ಹೇಳ್ರಿ ಶಾಂತಕ್ಕರ್ ಒಂದಿಷ್ಟು ನಮ್ಗ.
3: ಹಂಗಂತೀರಿ, ಮತ್ ನೋಡ ನೀವು ಲಘು ಲಘುನೆ ಈ ತರ ಅರ್ಜಿ ಸಲ್ಲಿಸ್ರಿ. ಮತ್ ಒಂದ್ ಪೇಪರ್ ಕಟಿಂಗ್ ಐತಿ ನನ್ನ ಕಡೆ, ನಿಮ್ಗೆ ಕೊಡ್ತೀನಿ ಅಂದ್ರು ಹೇಳ್ತೀನಿ ಕೇಳ್ರಿ. ಏನ ಮಾಡ್ಬೇಕಂದ್ರ ಮೊದ್ಲ ಅರ್ಹರ ಪಶುಪಾಲಕರು ತಮ್ಮ ಹತ್ತಿರದ ಸರ್ಕಾರಿ ವೈದ್ಯ ದವಾಖಾನೆಗೆ ನೀವು ಹೋಗ್ಬೇಕು. ಪ್ರಾಥಮಿಕ ಪಶು ವೈದ್ಯ ಕೇಂದ್ರ ಅಥವಾ ತಾಲೂಕಾ ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದು ಆನ್ಲೈನ್ ಅರ್ಜಿಯಾಗಿ ಅರ್ಹ ಸಂಸ್ಥೆಗಳು, ಇಲ್ಲಿ ವ್ಯಕ್ತಿಗಳು ಅಥವಾ ಸ್ವಸಹಾಯ ಸಂಘಗಳು ಇರ್ತಾವ, ಎಫ್ ಪಿ ಓಗಳು ಅಂತ ಇರ್ತಾವ, ಗೊತ್ತಿರ್ಬೇಕಲ್ಲ ನಿಮಗೆಲ್ಲ. ಎಫ್ ಸಿ ಓಗಳು ಜೆ ಎಲ್ ಜಿಗಳು ಇರ್ತಾವ, ಅಲ್ಲಿ ವಿಭಾಗ 8 ಕಂಪನಿಗಳ ಅದಾವ. ಅಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷಿನ್ ಪೋರ್ಟಲ್, ಇದು ನಿಮಗ್ ಗೊತ್ತಾಗಲ್ಲ, ಇದನ್ನ ನಿಮ್ ಪೇಪರ್ ಕೊಡ್ತೀನಿ, ಅದು ಒಯ್ದು ಆತರ ಸಲ್ಲಿಸ್ರಿ ನೀವು.
1: ಅವು ಎಷ್ಟಾವ ಎಲ್ಲಾ ಮಾಹಿತಿಗಳನ್ನ ಏನೈತಿಲ್ವಾ ಅದನ್ನೆಲ್ಲ ನನಗೊಂದ್ ಸ್ವಲ್ಪ ಬರೆದು ಕೊಟ್ಬಿಡು ನೋಡು. ಅದನ್ನೆಲ್ಲ ನಾ ಬರ ಓದ್ತು ಎಲ್ಲ ದಾಖಲೆಗಳನ್ನ ನಾನು ತಗೊಂಡ ಸಲ್ಸಾಕಿನಿ. ಸಲ್ಲಿಸಬೇಕಾದ ದಾಖಲೆಗಳು ಏನೇನ್ ಬೇಕಾಕವು?
0: ನೋಡಪ್ಪ, ಈಗ ಸರ್ಕಾರದ ಅಂಗೀಕೃತ ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರು ಆರೋಗ್ಯ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು. ಒಂದು ಆದಾಯ ಪ್ರಮಾಣ ಪತ್ರ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಜಾತಿ ಪ್ರಮಾಣ ಪತ್ರ ಅವಶ್ಯಕ ಇರ್ತದೆ. ಮತ್ತೆ ಅಷ್ಟೇ ಅಲ್ಲ, ಜಾನುವಾರಿನೊಂದಿಗೆ ಫಲಾನುಭವಿಯ ಭಾವಚಿತ್ರ ಇಲ್ಲಿ ಬಹಳ ಮುಖ್ಯ ಆಗ್ತದೆ ನೋಡು. ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾಗ್ತು ಅಂತಂದ್ರೆ ತಮ್ಮ ಸಮೀಪದ ಪಶು ಸಂಗೋಪನಾ ಇಲಾಖೆಯನ್ನು ತಾವು ಸಂಪರ್ಕ ಮಾಡಬಹುದು.
1: ಬಹಳ ಒಳ್ಳೆ ಮಾಹಿತಿ ಹೇಳಿದ್ ಬಸನ್ನ. ಹಂಗಾದ್ರೆ ನಾನು ಇನ್ನ ಹಸುಗಳನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇವೆಲ್ಲ ಮಾಹಿತಿಗಳು ಕೊಟ್ಟೆ ಅಂದ್ರೆ ಏನ್ ಹಸುಗಳನ್ನ ಖರೀದಿ ಮಾಡ್ತೀನಿ ಅವಕ್ಕೆಲ್ಲಕ್ಕೂ ದಾಖಲೆಗಳನ್ನ ಒದಗಿಸಿ ನಾವು ಈ ವಿಮಾ ಯೋಜನೆಗಳನ್ನ ಮಾಡ್ಕೋತನಪ್ಪ. ಕಲ್ಲಣ್ಣ, ಇದ್ರ ಬಗ್ಗೆ ನನಗೆ ಎಲ್ಲ ನೀನ ಎಲ್ಲ ಅಪ್ಲಿಕೇಶನ್ ಎಲ್ಲ ನೀನ ಹಾಕಿ ಕೊಡ್ಬೇಕು ನೋಡಪ್ಪ.
2: ಹಾಕಿ ಕೊಡ್ತೇನಪ್ಪ, ನಾನು ತಗೋತೀನಿ ನಿನ್ ಜೋಡಿ. ನಾನು ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ, ಅದನ್ನ ಇಬ್ರು ಕೂಡಿ ತಗೋಣ.
3: ಇದಕ್ಕೆ ಯಾವ್ಯಾವ ದಾಖಲೆ ಬೇಕು ಗೊತ್ತಾಯ್ತಿಲ್ಲ ಕಲ್ಲಣ್ಣ?
2: ಹಾ ರೀ, ಗೊತ್ತಾಯ್ತು ಶಾಂತಕರ.
0: ಓಕೆ ಆಯ್ತು, ಈಗ ಮಾತಾಡ್ಕೊತ ಚಾನ ಆರ್ತದ, ಆಕ ಚಾ ಇನ್ನೊಂದ್ಸರ ಕಾಸ್ಕೊಂಡ್ ಹೋಗದ
3: ಚಾನೆ. ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಸಿದ್ದರಾಯ್ ಸಾಲುಂಕೆ, ಮಾಂತೇಶ್ ಕೊತ್ತೀನ್ ಹಾಗೂ ಕಿರಣ್ ಶೇಖ್ತಾರ್ ಹಾಗೂ
4: ಕವಿತಾ ದೇಶ್ಮುಖ್. ಇದು ವಿಜಯಪುರ ಕೇಂದ್ರದ ಕೊಡುಗೆಯಾಗಿತ್ತು. ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಭಾರತದ ಬದ್ದತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ.

0: ಹೇಳಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು ಜಿ7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಜಿ7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೂನ್ 18 ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲೆಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೆಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಅವರೊಂದಿಗೆ ಫಿನ್ಲೆಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳಿವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ ಶತಕೋಟಿ ಡಾಲರ್ಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ದತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ ಐಎಂಎಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು. ನಿರ್ಗಮನ ಪಥ ಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು ಐಎಂಎ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು. ಐಎಂಎಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು ಮತ್ತು ಡ್ರೋನ್ಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಇಂದು ವಿಶ್ವದ ಪ್ರಮುಖ ಸ್ಟಾರ್ಟ್ಅಪ್ ತಾಣಗಳಲ್ಲಿ ಒಂದಾಗಿದೆ ಮತ್ತು ಈ ಯಶಸ್ಸಿನ ಕಥೆಗಳಲ್ಲಿ ಹಲವು ಯುವಶಕ್ತಿಯನ್ನು ಮತ್ತು ಅದರಲ್ಲಿಯೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬರುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟಕ್ಕೆ ಅಪಾರ ಗೌರವವನ್ನು ತಂದಿದ್ದಕ್ಕಾಗಿ ಮತ್ತು ಭಾರತ ಹಾಗೂ ಪ್ರಪಂಚದ ಭವಿಷ್ಯವನ್ನು ರೂಪಿಸುವ

0: ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರು ಯುವಕರನ್ನು ಶ್ಲಾಘಿಸಿದ್ದಾರೆ. ಇದಲ್ಲದೆ ಹಲವಾರು ಅಂತಾರಾಷ್ಟೀಯ ಸ್ಪರ್ಧೆಗಳಲ್ಲಿ ದೇಶದ ಯುವ ಕ್ರೀಡಾಪಟುಗಳು ನಿರಂತರವಾಗಿ ರಾಷ್ಟೀಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲಸೌಕರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ದ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ಧ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲ್ಔಟ್ ಆಯಿತು. ಡ್ಯಾನಿ ವಾಟ್ಹಾಡ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಭಾರತದ ಪಿವಿ ಸಿಂಧು 20-22, 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಅಲಕನೂರಿನ ವಿಠಲ ರಮಾಶಿರೋದೋನಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ.

0: ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಸಂದೇಶ ಆಧಾರಿತ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ.
1: ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.

0: ಸೋಮವಾರ ಹಾಗೂ ಮಂಗಳವಾರ.
1: ಎನ್ನ ತನುವ ನಿರ್ಮಲ ಮಾಡಿದ ನೈಯ್ಯ.
2: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
4: ಸಂದೇಶ ಆಧಾರಿತ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶ ಓದೋಣ. ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಇಷ್ಟ ಆಗುತ್ತೆ ನಮಗೆ. ಇಂದು ಒಂದು ಗೀತೆ ಪ್ರಸಾರ ಮಾಡ್ರಿ. ಚಿತ್ರ ಅಸಂಭವ, ಹಾಡು ನಿನ್ನಂತ ಕತೆಗಾರ ಯಾರಿಲ್ಲ, ಈ ಗೀತೆ ಬೇಕು. ಸಂಕೇಶ್ವರದಿಂದ ವಿಶ್ವನಾಥ ದೇಸಾಯಿ, ಕಾಶಿನಾಥ್, ರಾಜೇಶ್ವರಿ, ಅಪ್ಪಯ್ಯ, ಲಕ್ಷ್ಮೀ, ಸುರೇಖಾ, ರಿಯಾ, ವೇದಾಂತ್, ಆರುಷ್, ಹರ್ಷ, ಭಾಗ್ಯಶ್ರೀ, ಮಹಾಂತೇಶ್ ಹಾಗೂ ದೇಸಾಯಿ ಮನೆಯವರು ಪ್ಲೀಸ್ ಸಾಂಗ್ ಹಾಕಿ ಹಾಗೂ ನಾನು ನಿಮ್ಮ ನಿಯಮಿತ ಕೇಳುಗ ಅಭಿಮಾನಿ ಅಂತ ಸಂದೇಶ ಕಳಿಸಿದ್ದಾರೆ ಅವರಿಗಾಗಿ ಹಾಗೂ ಎಲ್ಲ ಕೇಳುಗರಿಗಾಗಿ. ಈ ಹಾಡು ಈಗ

ಜಮಖಂಡಿ ತಾಲೂಕ್ ಕಾಲಪತಿಯಿಂದ ಬಾಲೇಶ್, ಲತ್ತಿ, ಸಾನ್ವಿ, ಅಶ್ವಿನಿ ಹಾಗೂ ಮನೆಯವರು ಫಿಲ್ಮ್ ಯಜಮಾನ ಸಾಂಗ್ ಶ್ರೀಗಂಧದ ಗೊಂಬೆ ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕೇಳೋಣ ಈ ಹಾಡನ್ನು.

ಹಾಯ್ ಮೇಡಮ್, ನಮಗೆ ಸೈನಿಕ ಫಿಲ್ಮಿಂದ ಮಳೆಬಿಲ್ಲೆ ಸಾಂಗನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶ ಕಳಿಸಿದವರು ದೀಪಾ, ನವೀನ, ರಾಮಪ್ಪ, ಪ್ರೇಮ, ಪ್ರವೀಣ್ ಕುರ್ಬರ್, ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ನೀರಲ್ಗೆಯಿಂದ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 10:15 ಕಿರು ನಾಟಕ ಸೋತ ಸಾಹೇಬ್ ಕಿ ತಪ್ಪದೆ ಕೇಳಿ, ರಚನೆ ಜಯಪ್ರಕಾಶ್ ಅಬ್ಬಿಗೇರಿ, ನಿರ್ಮಾಣ ಅಜಯ್ ಸುರೇಖಾ ಸುರೇಶ್.
1: ಏ ಶ್ರೀಮತಿ, ಎಲ್ಲದಿಯ ಬೇಗ ಬಾಯಲ್ಲೇ ಶ್ರೀಮತಿ.
2: ಹಾ ಹಾ ಹಾ ಬಂದೆ. ಹಂಗ ಯಾಕ ಒಂದ ಸಮನ ಶ್ರೀಮತಿ ಶ್ರೀಮತಿ ಅಂತ ಪಡ್ಕೊಳಕ್ ಹತ್ತಿರಿ? ಈಗರ ಸಾಲೆಯಿಂದ ಬಂದಿರಿ, ಕೈಕಾಲ್ ಮುಖ ತೊಳ್ಕೊಂಡ್ ಫ್ರೆಶ್ ಆಗ್ರಿ, ನಾ ಚಾ ಮಾಡ್ತೀನಿ.
1: ಹೇ, ಚಾ ಮಾಡಿ ಅಂತ? ಅದಕ್ಕಿಂತ ಮೊದ್ಲು ಒಂದು ವಿಶೇಷ ಸುದ್ದಿ ಐತಿ ನಿನಗ.
2: ಹೌದಾ?

ಕಿರುನಾಟಕ ಸೋತ ಸಾಹೇಬ್ಗೆ ನಾಳೆ ಬೆಳಗ್ಗೆ 10:15. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಂದೇಶಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರೆಸಿದ ಸಂದೇಶ ಓದೋಣ. ಶುಭ ಮಧ್ಯಾಹ್ನ ರೀ. ನಾನು ಮದನಬಾವಿಯ ಡಮ್ಮಣಗೇರೆ ತೋಟದ ಸುಜಾತ ನಮಗೇರಿ. ಇವತ್ತು ಈ ಸಂದೇಶ ಆಧರಿಸಿದ ಕಾರ್ಯಕ್ರಮದಲ್ಲಿ ನಾಗಮಂಡಲ ಚಿತ್ರದಿಂದ ಹಸಿರು ಸಿರಿಯಲ್ಲಿ ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗಾಗಿ ಹಾಗೂ ಎಲ್ಲ ಕೇಳುಗರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳೋಣ ಎಲ್ಲರೂ.

ಇದುವರೆಗೂ ಸಂದೇಶಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶ ಕಳುಹಿಸಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:58:48. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ, ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡಿಯದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ

ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ ಪುಟ ಸೇರಲಿದೆ ಎಂದು ತಿಳಿಸಿದ್ದಾರೆ. ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡುವುದು ಅಭಿವೃದ್ಧಿಯಲ್ಲ, ಇದು ರೈತರ ಭವಿಷ್ಯದ ಸಮಾಧಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆ

0: ಮಾಡಿದ ಅವರು, ಭ್ರಷ್ಟ ಅಧಿಕಾರಿಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಕೈವಾಡವಿರುವವರನ್ನು ತಕ್ಷಣವೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಅನ್ನಭಾಗ್ಯ ಯೋಜನೆಯ ಸುಮಾರು 35,000 ಚೀಲಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ, ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ, ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇಕಡಾ 7.7% ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭುಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ March 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು, ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು, ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರ ಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹಭಾಗ್ಯ ಯೋಜನೆಯಡಿ ಪೌರ ಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡೈಯರಿಯಾ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಬೋರ್ಡ್ ಅನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರ, ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ, ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30%ರಷ್ಟು ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಬೇಕು.

ಮಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಮುದ್ದು ಮಕ್ಕಳ ಮೆಚ್ಚಿನ ಕಾರ್ಯಕ್ರಮ ಎಳೆಯರ ಬಳಗ.

0: ಮುದ್ದು ಮಕ್ಕಳೇ, ಎಳೆಯರ ಬಳಗ ಕಾರ್ಯಕ್ರಮ ಕೇಳೋದಕ್ಕೆ ತಮಗೆಲ್ಲ ಸ್ವಾಗತ. ಈ ಬಾರಿಯ ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ನೀವು ಕಲೀಲಿ ಅಂಥೇಳಿ ನಮ್ಮ ಧ್ವನಿ ಭಂಡಾರದಿಂದ ಒಂದು ಝೇಂಕಾರ ಕಾರ್ಯಕ್ರಮವನ್ನ ಆಯ್ದುಕೊಂಡು ನಾವು ಬಂದೀವಿ. ನಿಮಗೆಲ್ಲ ಗೊತ್ತಿರೋ ಹಂಗ ಝೇಂಕಾರ ಕಾರ್ಯಕ್ರಮದಿಂದ ನೀವು ಹಾಡುಗಳನ್ನ ಕಲ್ತುಕೊಂಡು ಹಾಡಬಹುದು. ಇವತ್ತು ಝೇಂಕಾರದಲ್ಲಿ ಸಾಶಿ ಮರಳಯ್ಯ ಅವರ ಕವಿತೆ, ಇದನ್ನ ಸಂಗೀತಕ್ಕೆ ಅಳವಡಿಸಿ ಕಲಿಸಿ ಕೊಟ್ಟವರು ಎ.ಆರ್. ಅಚ್ಯುತರಾವ್.
1: ಝೇಂಕಾರ ಮಕ್ಕಳಿಗಾಗಿ ಸಮೂಹಗಾನ ಸಂಗೀತ ಪಾಠ. ಕವಿ ಸಾ ಶಿ ಮರಳಯ್ಯ ಈ ಹಾಡನ್ನು ಕಲಿಸಿಕೊಡಲು ಬಂದಿದ್ದಾರೆ ಶ್ರೀ ಎ.ಆರ್. ಅಚ್ಯುತರಾವ್. ಹಾಡನ್ನು ಕಲಿಯಲು ಬಂದಂತಹ ಮಕ್ಕಳು ಧಾರವಾಡ ಮಾಳಮಡ್ಡಿಯ ಸ್ವರಸುಧಾ ಸಂಗೀತ ವಿದ್ಯಾಲಯದ ಮಕ್ಕಳಾದಂಥ ಪ್ರಗತಿ ಪಾಟೀಲ್, ಪ್ರಿಯಾಂಕಾ ಮಠದ್, ಹರಿಪ್ರಿಯ ಪುರೋಹಿತ್, ಖುಷಿ ಲಿಂಗ್ಸೂರ್, ಪ್ರೀತಿಕಾ ಶೆಟ್ಟಿ, ರೋಷಿಣಿ ಶೆಟ್ಟಿ, ಅನನ್ಯ ಮಡಿವಾಳರ್, ಆದಿತ್ಯ ಎಂ, ಕಾರ್ತಿಕ್ ಕದಂ ಹಾಗೂ ಸೌಮ್ಯ ಪುರಾಣಿಕ್.
2: ಮಕ್ಕಳೇ, ಝೇಂಕಾರದ ಹಾಡು ಕಲಿಯೋದಕ್ಕೆ ಬಂದಿದ್ದೀರಲ್ಲ, ನಿಮಗೆ ಕವಿ ಸಾಶಿ ಮರಳಯ್ಯ ಅವರ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಮೊದಲಿಗೆ ಕವನ ಬರೆದುಕೊಳ್ಳಿಕ್ಕೆ ಹೇಳ್ತೀನಿ, ಬರಿತಾ ಹೋಗ್ರಿ. ಮೊದಲು ಪಲ್ಲವಿ ಬರ್ಕೊಳ್ಳಿ. ಸಸ್ಯ ಸಂಕುಲಕ್ಕೆಲ್ಲ ಸಪ್ತವರ್ಣವನೆರಚಿ ಚಿತ್ತ ಚಿತ್ತಾರವನೆ ಬರೆವ ಚೈತ್ರ. ಮಾವು ಬೇವಿಗೂ ಮಧುರ ಬಾಂಧವ್ಯವನೆ ಬೆಸೆವ ಸಮರಸದ ಹರಿಕಾರ ಓ ಪವಿತ್ರ. ಬರ್ಕೊಂಡ್ರಲ್ಲ, ಈಗ ಮೊದಲನೇ ಚರಣ ಹೇಳ್ತೇನೆ. ತಂಬೆಲರ ಚುಂಬನಕ್ಕೆ ತುಟಿದೆರೆದ ಹೂ ಎದೆಗೆ ದುಂಬಿಗಳ ಝೂ ಬಿಡುವ ಮೋಜುಗಾರ. ಮಧುಮಾಸದೊಸಗೆಯನು ತಾರಕದಿ ಸಾರಿಸುತ್ತೆ ಚಿಗುರ ಕಚಗುಳಿ ಇಡುವ ಮೋಡಿಕಾರ. ಇದು ಮೊದಲನೇ ಚರಣ. ಎರಡನೇ ಚರಣ, ಬಾಬಾರ ಬಾ ಒಲವೇ ಬದುಕಿನ ಚಂದನವೇ ಸಿಂಗರದ ನೆಲೆಯಾಗು ಶ್ರೀಶಿಲ್ಪವಾಗು ಹಳತನ್ನು ಮರೆಯಿಸುವೆ.

ಹೊಸತನ್ನೇ ರೂಪಿಸುವೆ. ಓ ಚಿರಂತನ ಚತುರ ಚೈತ್ಯಾಕ್ಷಿಯಾಗು. ಮೂರನೇ ಚರಣ. ಯುಗ ಯುಗಾಂತರದೆದೆಯ ಚೆಲುವಿಕೆಯ ಚೇತನವೇ ಬಾಳನಂದನದಲ್ಲಿ ಮಂದಾರವಾಗು. ಹಸಿರಾಗು, ಹಸನಾಗು, ಹರುಷದ ಹೊನಲಾಗು. ಜಗದ ಜೀವಿಗಳೆದೆಗೆ ಹೊಸ ಹರೆಯವಾಗು. ಹಾಡು ಬರ್ಕೊಂಡಾಯ್ತಲ್ಲ, ಈಗ ಇದನ್ನು ಹೇಗೆ ಹಾಡಬೇಕು ಅನ್ನೋದನ್ನು ಒಂದೊಂದೇ ಸಾಲ ಹೇಳ್ತೀನಿ. ಹಾಡಿದ ನಂತರ ನೀವು ಅದರಂತೆ ಹಾಡಬೇಕು. ಈ ಗೀತೆ ತೃಷ್ಣ ನಡೆಯಲಿದೆ, ಹೇಗೆ ಬರುತ್ತೆ ಅಂತ ನಮ್ಮ ಶಶಿಕಾಂತ್ ಕುಲಕರ್ಣಿ ಇವರೀಗ ನುಡಿಸಿ ತೋರಿಸ್ಕೊಡ್ತಾರೆ.

ಝೇಂಕಾರ ಸಮೂಹಗಾನ ಸಂಗೀತ ಪಾಠದಲ್ಲಿ ಇದುವರೆಗೆ ಕವಿ ಸಾಶಿ ಮರಳಯ್ಯ ಅವರ ಕವನವನ್ನು ತಾವೆಲ್ಲ ಕಲಿತುಕೊಂಡಿದ್ದೀರಿ. ಈ ಕವನವನ್ನು ಕಲಿಸಿಕೊಟ್ಟ

0: ಅವರು ಶ್ರೀ ಎಆರ್ ಅಚ್ಯುತರಾವ್. ಇದರಲ್ಲಿ ಭಾಗವಹಿಸಿದ ಮಕ್ಕಳು ಧಾರವಾಡ ಮಾಳಮಡ್ಡಿಯ ಸ್ವರಸುಧಾ ಸಂಗೀತ ವಿದ್ಯಾಲಯದ ಮಕ್ಕಳಾದಂಥ ಪ್ರಗತಿ ಪಾಟೀಲ್, ಪ್ರಿಯಾಂಕಾ ಮಠದ್, ಹರಿಪ್ರಿಯಾ ಪುರೋಹಿತ್, ಖುಷಿ ಲಿಂಗ್ಸೂರ್, ಪ್ರೀತಿಕಾ ಶೆಟ್ಟಿ, ರೋಷಿಣಿ ಶೆಟ್ಟಿ, ಅನನ್ಯ ಮಡಿವಾಳರ್, ಆದಿತ್ಯ ಎಂ, ಕಾರ್ತಿಕ ಕದಂ ಹಾಗೂ ಶ್ರೀ ಸೌಮ್ಯ ಪುರಾಣಿಕ್. ವಾದ್ಯ ಸಹಕಾರ ವಯಲಿನ್ ವಾಜರಾಜ್ ನಿಂಬರ್ಗಿ ಹಾಗೂ ಶಂಕರ್ ಕಬಾಡಿ, ಸಿತಾರ್ ಕೇಶವ್ ಕುಮಾರ್ ಮಾಲ್ವಿ, ತಬಲಾ ಶಶಿಕಾಂತ್ ಕುಲಕರ್ಣಿ, ತಂಬೂರ ಸದಾಶಿವ್ ಐಹೊಳಿ, ಸಹಕಾರ ಮನೋಹರ್ ಕುಲಕರ್ಣಿ. ಝೇಂಕಾರ ಮಕ್ಕಳಿಗಾಗಿ ಸಮೂಹಗಾನ ಸಂಗೀತ ಪಾಠ ಇಲ್ಲಿಗೆ ಮುಗಿಯಿತು.
1: ಮುದ್ದು ಮಕ್ಕಳೇ, ಎಳೆಯರ ಬಳಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರ ಆಯಿತು. ಮತ್ತ ಮುಂದಿನ ಎಳೆಯರ ಬಳಗ ಕಾರ್ಯಕ್ರಮದಾಗ ಬಟ್ಟಾಗೋಣ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಕೇಳಿ ಯಶವಂತ ಹಳಬಂಡಿ ಅವರ ಸ್ವರದಲ್ಲಿ ದರಾ ಬೇಂದ್ರೆಯವರ ರಚನೆ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 2:59:45. ತರಂಗಾಂತರ 392.16 meter ಅಥವಾ 765 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443414 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ಧ್ರುವತಾರೆ ಚಿತ್ರದ ಗೀತೆ ಕೇಳಿಬರಲಿರುವ ಧ್ವನಿಗಳು ಡಾ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರದು.

0: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
1: ಬಂಧನ ಚಿತ್ರದ ಗೀತೆ ಹಾಡಿದರೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ.

ಇನ್ನು ಮುಂದೆ ಕೇಳಿ ಜಿಮ್ಮಿ ಗೆಲ್ಲು ಚಿತ್ರದ ಈ ಗೀತೆಯನ್ನ ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ಶುದ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ

0: 1:30 ಪ್ರಸಾರವಾಗುತ್ತಿದೆ. ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ, ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
1: ಈಗ ಕಾರ್ಯಕ್ರಮ ವಿವರಣೆ. ಇನ್ನು ಮುಂದೆ ಸರಿಯಾಗಿ 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದಿಂದ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಕೃಷಿ ಮಾಹಿತಿ, ನಂತರ ಚಿಮ್ಮಡದ ಪಾರಪ್ಪ ಕಳಪ್ಪ ಬಡಗೇರ್ ಹಾಗೂ ಸಂಗಡಿಗರಿಂದ ಕೃಷ್ಣ ಪಾರಿಜಾತ ಗೌಳಗೀತಿ ಸನ್ನಿವೇಶ. ರಾತ್ರಿ 8:00 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. 9:15 ಸ್ಪಾಟ್ಲೈಟ್ನ ಅನುವಾದಿತ ಸಂಚಿಕೆ ಪ್ರಸಾರವಾಗುವುದು. 9:30 ಯುವವಾಣಿ. ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಾಳೆ ಬೆಳಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ಗಿರೀಶ್ ಕುಲಕರ್ಣಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ಸುನೀತಿ ಪಥ ಕಥಾನಾಟಕ ಸರಣಿ ನಾಟಕ ಪ್ರೀತಿ ಹೆಂಚೇರಿ. ಮೂಲ ರಚನೆ ಜಗನ್ನಾಥ್ ಜಮಾದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಪ್ರಸ್ತುತಿ ಡಾ ಶಶಿಧರ ನರೇಂದ್ರ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. 7:15 ರಕ್ತದಾನ ಮಹಾದಾನ, ರಕ್ತದಾನ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. ನಾಳೆ ಬೆಳಗ್ಗೆ 8:00 ಹಾಗೂ ರಾತ್ರಿ 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. 8:30 ಅಶ್ವಿನಿ ಭಿಡೆ ದೇಶಪಾಂಡೆ ಅವರಿಂದ ಗಾಯನ ಕೇಳುತ್ತೀರಿ. 9:00 ಸ್ವಸ್ಥ ಆರೋಗ್ಯಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಸ್ನೇಹ ಎಸ್ ಗುಡಿ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ. 10:00 ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ. 10:15 ಕಿರುನಾಟಕ ಸೋತಾ ಸಾಹೇಬ್ ಕಿ, ರಚನೆ ಜಯಪ್ರಕಾಶ್ ಅಬ್ಬಿಗೇರಿ, ನಿರ್ಮಾಣ ಜಿ ಸುರೇಖಾ ಸುರೇಶ್. 10:30 ಗಿಳಿಮುಂಡು ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಡಾ ಕೃತಿ ಕಿನ್ನಾಳ್ ಅವರೊಂದಿಗೆ ಮಾತುಕತೆ, ವಿಷಯ ಮಕ್ಕಳ ಆಹಾರ ಹೇಗಿರಬೇಕು. ನಂತರ ಮಕ್ಕಳ ಹಾಡುಗಳನ್ನು ಕೇಳುತ್ತೀರಿ. 11:00 ಕಾರ್ಯಕ್ರಮ, ಪೋಸ್ಟ್ ಬಾಕ್ಸ್ ನಂಬರ್ 111. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. 11:00 ಪ್ರಗತಿ ಪಥ. 11:20 ಹಾಗೂ ಸಂಜೆ ಕೃಷಿರಂಗದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪ ಪಟ್ಟಣದ ದೇವೇಂದ್ರಪ್ಪ ಗೊಂದಲಿ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳನ್ನು ಕೇಳುತ್ತೀರಿ. 11:30 ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. 3:01 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಸಂಜೆ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ವಿಜ್ಞಾನದ ಮುನ್ನಡೆ. 6:51 ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳೆಯರ ವರ್ಲ್ಡ್ ಕಪ್ 2026 ವೀಕ್ಷಕ ವಿವರಣೆಯನ್ನು ನಮ್ಮ ಮುಖ್ಯವಾಹಿನಿ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಹಾಗೂ ಡಿಆರ್ಎಂ ವಾಹಿನಿಯಲ್ಲಿ ಕೇಳಬಹುದು. ನಿಲಯದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮುಂದುವರಿಯುತ್ತವೆ. 7:45 ಕನ್ನಡದಲ್ಲಿ ಭಾಷಣ. 8:00 ಸರ್ಕಾರ 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ನ ಅನುವಾದಿತ ಸಂಚಿಕೆ ಪ್ರಸಾರವಾಗುವುದು. 9:30 ಛಾಯಾಗೀತ್. ರಾತ್ರಿ 10:00 ರವಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ. 11:00 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
2: This is Akashvani, the news read by Valsa Williams. Prime Minister Narendra Modi embarked on a 6-day visit to France and Slovakia today to further deepen bilateral ties with the two European countries. On the first leg of the visit, the Prime Minister will reach the French city of Nice tonight. Mr. Modi will hold bilateral talks with President Emmanuel Macron tomorrow. Both leaders will jointly inaugurate the Bharat Innovates event. In his departure statement, Mr. Modi said the focus of the visit to France will be on boosting economic as well as cultural linkages between the two countries. Our correspondent covering the Prime Minister's visit to Nice has filed this report.

0: ನಿಮ್ ಪ್ರಿಪರೇಷನ್ ಎರಡ್ ವರ್ಷ ತೋರಿಸ್ತೀರಿ, ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನನಗೆ June 21st ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತೀನಿ.
1: ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಚಿಕ್ಕ ಜೋಗಿಹಳ್ಳಿಯಲ್ಲಿ ರಾಜ್ಯದಲ್ಲೇ ಮೊದಲ ಜಪಾನ್ ಮಾದರಿ ಮಿಯಾವಾಕಿ ತೋಟಗಾರಿಕೆ ಬೆಳೆಗಳ ಅರಣ್ಯೀಕರಣ ಯೋಜನೆಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಚಾಲನೆ ನೀಡಿದರು. ಕೂಡ್ಲಿಗಿ ತಾಲೂಕಿನ ಕಿರು ಅರಣ್ಯ ಯೋಜನೆಯಡಿ 300 ಎಕರೆ ಪ್ರದೇಶದಲ್ಲಿ ಕಾಡು ಹಣ್ಣುಗಳಾದ ಹುಣಸೆ, ನೇರಳೆ, ಬಾರಿ ಹಾಗೂ ನೆಲ್ಲಿ ಸೇರಿದಂತೆ ಹಸಿರೆಲೆ ಗೊಬ್ಬರ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ತೋಟಗಾರಿಕೆ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಪ್ರಭುರಾಜ್ ಮಾಹಿತಿ ನೀಡಿದ್ದಾರೆ.
2: ಭಾರತ ಸರ್ಕಾರದ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ರವರು ಮಿಯಾವಾಕಿ ಜಪಾನಿನ ಒಂದು ಸಸ್ಯ ಶಾಸ್ತ್ರಜ್ಞ ಏನಿದ್ರು ಅವರ ಒಂದು ಪ್ರಿನ್ಸಿಪಲ್ ಆಧಾರದ ಮೇಲೆ ಇಲ್ಲಿ ತೋಟಗಾರಿಕೆ ಅರಣ್ಯೀಕರಣವನ್ನ ಮಾಡಲಿಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಈ ಪ್ರಕಾರ ಈ ಮಿಯಾವಾಕಿ ಅಂತಂದ್ರೆ ಏನಂದ್ರೆ ಈ ಜಪಾನಿನ ಬಾಟ್ನಿಸ್ಟ್ ಏನಿದ್ರು ಅವರು ಅತಿ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಸಸಿಗಳನ್ನು ನೆಡೋದು ಮತ್ತು ಅದರಿಂದ ಆದಷ್ಟು ಬೇಗನೆ ಇಳುವರಿ ಬರುವಂತಹ ಪದ್ಧತಿ ಅದು. ಬಟ್ ಇಲ್ಲಿ 9 ಪ್ರಭೇದಗಳ ವಿವಿಧ ತೋಟಗಾರಿಕೆ ಬಹುವಾರ್ಷಿಕ ಬೆಳೆಗಳನ್ನು ನಾವು ನಾಟಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ಜಿಲ್ಲೆಯಲ್ಲಿ ಅಂದಾಜು 100,000 ಸಸಿಗಳನ್ನ 2 ವರ್ಷಗಳಲ್ಲಿ ನೆಡುವಂತಹ ಕಾರ್ಯಕ್ರಮ ಇದಾಗಿದೆ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವದ್, ಉಮೇಶ್ ಗುಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
3: ಆಕಾಶವಾಣಿ ಧಾರವಾಡ. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
4: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಷಡ್ ದಿವಸೀಯ ಯಾತ್ರಾಯೈ ಪ್ರಸ್ಥಿತಃ. ತೇನೋಕ್ತಂ ಯತ್ ಇಯಂ ಯಾತ್ರಾ ಫ್ರಾನ್ಸ್ ದೇಶೇನ ಸಹ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಾನ್, ಸ್ಲೋವಾಕಿಯಾ ದೇಶೇನ ಚ ಸಹ ದ್ವಿಪಕ್ಷೀಯ ಸಂಬಂಧಾನ್ ಸುದೃಢೀಕರ್ತುಂ ಕೇಂದ್ರಿತಾ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ಏವಿಯನ್ ನಗರೆ ಆಯೋಜ್ಯಮಾನೆ G7 ಶಿಖರ ಸಮ್ಮೇಳನೆ ಅಪಿ ಭಾಗಂ ಭಜಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಸೀಮವರ್ತಿ ಜನಪದೇಶು ಜನಸಾಂಖ್ಯಿಕೀಯ ಪರಿವರ್ತನ ವಿಷಯ ಉಚ್ಚಸ್ತರೀಯೋಪವೇಶನಸ್ಯ ಆಧ್ಯಕ್ಷಂ ಅಕರೋತ್. ಅಸಮಸ್ಯ ಜೋರಹಾಟ್ ವಾಯುಸೇನಾ ಕೇಂದ್ರೇ ಭಾರತೀಯ ವಾಯುಸೇನಾಯಾಃ N-32 ವಿಮಾನಂ ದುರ್ಘಟನಾಗ್ರಸ್ತಂ ಜಾತಂ. ಅಪಿ ಚ ಧರ್ಮಶಾಲಾಯಾಂ ಭಾರತ ಅಫ್ಘಾನಿಸ್ತಾನ ದೇಶಯೋಃ ಮಧ್ಯೆ ಪ್ರಥಮ ಏಕದಿವಸೀಯ ಕ್ರೀಡಾಯಾಂ ಪಣಕಂ ವಿಜಿತ್ಯ ಭಾರತೇನ ಪ್ರಥಮಂ ಕಂದುಕ ಕ್ಷೇಪಣಂ ಸ್ವೀಕೃತಂ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಷಡ್ ದಿವಸೀಯ ಯಾತ್ರಾಯೈ ಪ್ರಸ್ಥಿತಃ. ಗಮನಾತ್ ಪ್ರಾಕ್ ಪ್ರದತ್ತೆ ಏಕಸ್ಮಿನ್ ವಕ್ತವ್ಯೆ ತೇನ ಪ್ರೋಕ್ತಂ ಯತ್ ಭಾರತಸ್ಯ ರಣನೀತಿಕ ದೃಷ್ಟಿಕೋಣೆ ಫ್ರಾನ್ಸ್ ದೇಶಸ್ಯ ವಿಶಿಷ್ಟ ಸ್ಥಾನಂ ವರ್ತತೆ. ತೇನೋಕ್ತಂ ಯತ್ ಅಸ್ಯಾಃ ಯಾತ್ರಾಯಾಃ ಮುಖ್ಯ ಲಕ್ಷ್ಯಂ ಭಾರತ ಫ್ರಾನ್ಸ್ ದೇಶಯೋಃ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಾನಾಂ ಸುದೃಢೀಕರಣಂ ಇತ್ಯಸ್ತಿ. ಭಾರತೀಯ ಸಮಯಾನುಸಾರಂ ರಾತ್ರೌ 10:30 ಪ್ರಧಾನಮಂತ್ರಿ ಫ್ರಾನ್ಸ್ ದೇಶಸ್ಯ ನೀಸನಗರಂ ಪ್ರಾಪ್ಸ್ಯತಿ. ಪ್ರಧಾನಮಂತ್ರಿಣಃ ಆಗಮನಾತ್ ಪೂರ್ವಮೇವ ನೀಸನಗರೆ ಸ್ಥಿತೈಃ ಪ್ರವಾಸಿ ಭಾರತೀಯ ಸಮುದಾಯಸ್ಯ ಸದಸ್ಯೈಃ ನವೋದ್ಯೋಗ ಸಂಸ್ಥಾಪಕೈಃ ಉದ್ಯೋಗಪತಿಭಿಶ್ಚ ಮಹಾನ್ ಉತ್ಸಾಹಃ ಪ್ರದರ್ಶಿತಃ. ಅತ್ರಾಶಾಸ್ಯತೆ ಯತ್ ಇಯಂ ಯಾತ್ರಾ ಯುರೋಪೇನ ಸಹ ಭಾರತಸ್ಯ ಸಂಬಂಧಾನ್ ದೃಢೀಕರಿಷ್ಯತಿ. ಅಸ್ಮಾಕಂ ವಾರ್ತಾಹರೇಣ ಸೂಚಿತಂ ಯತ್ ಪ್ರಧಾನಮಂತ್ರಿಣಃ ಸ್ವಾಗತೀಕರ್ತುಂ ತತ್ರ ಮಹತ್ಯಃ ಸಜ್ಜಾಃ ವಿಹಿತಾಃ. ಪ್ರವಾಸಿ ಭಾರತೀಯಾಶ್ಚ ಪ್ರಧಾನಮಂತ್ರಿಣಾ ಸಹ ಸಂವಾದಂ ಕರ್ತುಂ ಉತ್ಸುಕಾಃ ಸಂತಿ. अद्यत्वे प्रायः 10,000 भारतीय छात्राः फ्रांस

0: of India's defense forces, but also an inspiring example of India's march towards women-led development. I am sure that many more women cadets will join the academy.
1: श्रीमती मुर्मुः युवाधिकारिणः प्रबोधितवती यत् ते जीवने निरन्तरं शिक्षार्थिनः भवेयुः, साहसिकनिर्णयान् स्वीकुर्युः, सहैव सुरक्षासमाह्वानानि सम्मुखीकुर्वन्तः नैतिकनेतृत्वस्य प्रदर्शनं कुर्युः.
0: In an era of rapidly changing security challenges, technological advances and complex global environments, the Indian Army must remain adaptive and future ready. I urge you to be lifelong leaders, learners, courageous decision makers and ethical leaders. As army officers, you will be responsible for leading, guiding and caring for the soldiers.
1: रक्षामन्त्रिणा राजनाथसिंहेन अद्य नूतन नियुक्तेभ्यः भारतीय वायुसेनायाः अधिकारिभ्यः प्रबोधितं यत् परिवर्तिते सुरक्षावातावरणे तैः ड्रोन विमानानाम् उपग्रहाणां रोबोटिक्स सदृशाणां युद्धप्रविधीनां प्रयोगो विधेयः. सः अद्य हैदराबाद नगरस्य डुण्डिगल स्थितायां वायुसेना अकादम्यां 17th संयुक्त दीक्षांत संचलनस्य निरीक्षणं कुर्वन्नासीत्. तेनोदीरितं यत् आधुनिक युद्ध पद्धतौ बहूनि परिवर्तनानि जातानि, अतः अधिकारिभिः नवीन युद्धप्रणालिभिः रणनीतिभिश्च सह निरन्तरं स्वज्ञानं परिष्करणीयम्. अत्रावसरे रक्षामन्त्रिणा राष्ट्रिय रक्षा अकादम्यां प्रशिक्षिताः महिला छात्रसैनिकानां प्रथमगणः अपि वायुसेनायाम् औपचारिकरूपेण नियुक्तः. एताः महिलाः गतवर्षे NDA इत्यतः उत्तीर्णाः भूत्वा शाखाविशिष्टप्रशिक्षणार्थं वायुसेना अकादम्यां प्रविष्टवत्यः. भारत अफगानिस्तान देशयोः मध्ये प्रथम एकदिवसीय क्रीडा धर्मशालायां प्रवर्तते. आदौ पणकं विजित्य भारतेन प्रथमं कन्दुकक्षेपणं स्वीकृतम्. अन्तिमवार्तालेखनसमयं यावत् अफगानिस्तानेन चतुःक्षेपचक्रेषु द्वयोः क्रीडकयोः हानौ 24 धावनाङ्काः रचिताः इति वार्ताः.
2: ಆಕಾಶವಾಣಿ ವಿಜ್ಞಾನದ ಮುನ್ನಡೆ. ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನು ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನು ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಾದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹ

0: ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಶಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನು ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡಾ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಧಾರವಾಡ.
3: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಡ್ಲಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
5: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1ರಿಂದ 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ

0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
2: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಹೋಗಿರು.
1: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ ಕೈಗಾರಿಕೆ ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ದಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ದಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಚಿವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು.

0: ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಗಳು ಇಂದು ವಿವಿಧ ವಯೋಮಾನದವರಿಗೆ ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ 10 ವರ್ಷದ ಬಾಲಕರಿಂದ 80 ವರ್ಷದ ವೃದ್ಧರವರೆಗೆ ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು 4 ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾ ಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
1: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
0: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ ಎನ್ಇಎಫ್ಟಿ ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ ಐಎಫ್ಎಸ್ಸಿ ಕೋಡ್ IPOS 0000 ಡಿಒಪಿ ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
1: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ ಯುಪಿಐ ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
0: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
2: ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
7: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
8: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ.
10: ನಮಸ್ಕಾರ ರೈತ ಬಾಂಧವರೇ. ತೋಟಗಾರಿಕೆ ಬೆಳೆ ಬಾಳೆ, ಎಲೆ ಚುಕ್ಕೆ ರೋಗ, ಇದರ ಲಕ್ಷಣಗಳು ಏನಪ್ಪಾ ಅಂದ್ರೆ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ದೊಡ್ಡದಾಗಿ ಒಂದಕ್ಕೊಂದು ಕೂಡಿಕೊಂಡು ಎಲೆ ಸುಟ್ಟಂತೆ ಕಾಣುತ್ತವೆ. ಎಲೆಗಳು ಒಣಗಿ ಕಾಯಿ ಬಿಡುವ ಪ್ರಮಾಣ ಕಡಿಮೆಯಾಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ 1.0 ml ಪ್ರೊಪೆಕೋನಾಜಾಲ್ ಅಥವಾ 1 g ಥಯೋಫಿನೈಟ್ ಮಿಥೈಲ್ ಶೇಕಡಾ 70 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸಿಗೋಟೋಕ ಎಲೆ ಚುಕ್ಕೆ ರೋಗದ ತೀವ್ರತೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ನಿರೋಧಕ ತಳಿಯಾದ ಸಕ್ಕರೆ ಬಾಳೆ ಬೆಳೆಯುವುದು ಸೂಕ್ತ. ಕಂದುಗಳನ್ನು ನಾಟಿ ಮಾಡುವ ಮುಂಚೆ ಶೇಕಡಾ 1

0: ಕಾರ್ಬನ್ಡೈಸಿಯಂ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. 100 ಗ್ರಾಂ ಕಾರ್ಬನ್ಡೈಸಿಯಂ ಶೇಕಡ 50 ಅಥವಾ ಮೆಥಾಮ್ ಸೋಡಿಯಂ 100 ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡದ ಸುತ್ತಲೂ ಭೂಮಿಗೆ ಹಾಕಬೇಕು. ಇನ್ನು ಬಂಚಿಟಾಪ್ ನಂಜು ರೋಗದ ಲಕ್ಷಣಗಳು ಏನಪ್ಪಾ ಅಂದ್ರೆ, ಬಾಳೆ ಗಿಡವು ಅತಿ ಗಿಡ್ಡವಾಗಿ ಎಲೆಗಳು ತುದಿಯಲ್ಲಿ ಪೊದೆಯಂತೆ ಕಾಣ್ತವೆ. ಇಂಥ ಗಿಡಗಳಲ್ಲಿ ಗೊನೆ ಬಿಡೋದಿಲ್ಲ, ಎಲೆಗಳು ಮುರುಟಾಗಿ ಬಹಳ ಸಣ್ಣವಿರ್ತವೆ. ಗಿಡಗಳ ಕಂದುಗಳು ಗಿಡ್ಡವಿದ್ದು ಕಪ್ಪಾಗಿ ಸಾಯ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ, ನಾಟಿಗಾಗಿ ಉಪಯೋಗಿಸುವ ಕಂದುಗಳು ಬಂಚಿಟಾಪ್ ನಂಜು ರೋಗ ಮುಕ್ತವಾಗಿರಬೇಕು. ರೋಗ ಪೀಡಿತ ಗಿಡಗಳನ್ನ ಗುರುತಿಸಿ ಕೂಡಲೇ ಅಗೆದು ತೆಗೆದು ಕತ್ತರಿಸಿ ನಾಶಪಡಿಸಿ ರೋಗ ಹರಡದಂತೆ ಮುಂಜಾಗ್ರತೆಯನ್ನ ವಹಿಸಬೇಕು. ಬಂಚಿಟಾಪ್ ನಂಜು ರೋಗವನ್ನು ಹರಡುವ ಸಸ್ಯ ಹೇನುಗಳ ನಿಯಂತ್ರಣಕ್ಕಾಗಿ 0.25 ಮಿಲಿಲೀಟರ್ ಇಮ್ಡಾಕ್ಲೋಫ್ರಿಡ್ ಅಥವಾ 1.7 ಮಿಲಿಲೀಟರ್ ಡೈಮೆಥೋಯೇಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬೆಂಡೆ, ಈ ಬೆಳೆಯಲ್ಲಿ ಹಳದಿ ನಂಜು ರೋಗ ಬಾಧಿತ ಬೆಳೆಗೆ 1.7 ಮಿಲಿಲೀಟರ್ ಡೈಮೆಥೋಯೇಟ್ ಅಥವಾ 0.25 ಮಿಲಿಲೀಟರ್ ಇಮ್ಡಾಕ್ಲೋಫ್ರಿಡ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಾಗದಿದ್ದಲ್ಲಿ 15 ದಿವಸಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ಮೂಲಂಗಿ, ಇದರಲ್ಲಿ ಎಲೆಯ ಕೆಳಭಾಗದಿಂದ ಮತ್ತು ಎಲೆಯ ಕಾಂಡಗಳಿಂದ ಹೇನು ರಸ ಇರ್ತವೆ. ಬಾಧೆಗೊಳಗಾದ ಗಿಡಗಳು ಒಣಗ್ತವೆ. ಇವುಗಳ ಸ್ರವಿಸುವ ಅಂಟು ಪದಾರ್ಥದಿಂದ ಕಪ್ಪು ಬೂಸ್ಟು ಬೆಳವಣಿಗೆ ಆಗ್ತದೆ. ಗರಗಸನ್ನೋಣ ಮರಿಹುಳುಗಳು ಮೊದಲು ಎಲೆಯ ಅಂಚನ್ನ ಕೆರೆದು ತಿಂತವೆ, ನಂತರ ರಂಧ್ರಗಳನ್ನ ಮಾಡಿ ತಿಂತವೆ. ಇನ್ನು ಕೊಂಡಲಿ ಹುಳು ಮರಿಹುಳುಗಳು ಎಲೆಗಳನ್ನ ತಿಂದು ಹಾಳು ಮಾಡ್ತವೆ. ಇವುಗಳ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ, ಹೇನು ಗರಗಸನ್ನೋಣ ಕೊಂಡಲಿ ಹುಳು ಈ 3 ಕೀಟಗಳ ಹತೋಟಿಗೆ ಬಿತ್ತನೆಯಾದ 2 ಮತ್ತು 4 ವಾರಗಳ ನಂತರ ಬೆಳೆಗೆ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಅಥವಾ 0.3 ಗ್ರಾಂ ಅಸ್ಟಮಾಫ್ರಿಡ್ ಅಥವಾ 0.5 ಮಿಲಿಲೀಟರ್ ಇಮ್ಡಾಕ್ಲೋಫ್ರಿಡ್ 17.8 SL ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಎಲೆ ಚುಕ್ಕೆ ರೋಗ, ಇದರ ಲಕ್ಷಣಗಳು ಏನಪ್ಪಾ ಅಂದ್ರೆ, ಎಲೆಗಳ ಮೇಲೆ ವರ್ತುಲಾಕಾರದ ಚುಕ್ಕೆಗಳು ಕಾಣ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 3 ಗ್ರಾಂ ಕ್ಯಾಪ್ಟಾಫಾಲ್ ಬೆರೆಸಿ ಸಿಂಪಡಣೆ ಮಾಡಬೇಕು. ಬಿಳಿ ತುಕ್ಕು ರೋಗದ ಲಕ್ಷಣಗಳು ಏನಪ್ಪಾ ಅಂದ್ರೆ, ಎಲೆಗಳ ಮೇಲೆ ಹಾಗೂ ಕೆಳಗೆ ಅಂಡಾಕಾರದ ಬಿಳಿ ಮಿಶ್ರಿತ ಕಂದು ಚುಕ್ಕೆಗಳು ಕಾಣುತ್ತವೆ. ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮೆಟಾಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಅಥವಾ 2 ಗ್ರಾಂ ಸೈಮಾಕೋನ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಸೇರಿಸಿ ಸಿಂಪರಣೆ ಮಾಡಬೇಕು. ಇನ್ನು ತಿಂಗಳ ಹುರುಳಿಕಾಯಿ, ಅಗ್ರೋಮೈಸಿಡ್ ನೊಣ ಈ ಕೀಟವು ಹೆಚ್ಚಾಗಿ ಎಳೆಯ ಗಿಡಗಳನ್ನ ಬಾಧಿಸುತ್ತವೆ. ಮರಿಹುಳುಗಳು ಕಾಂಡವನ್ನ ಕೊರೆಯುತ್ತದೆ, ನಂತರ ಕಾಂಡಗಳು ಒಣಗ್ತವೆ. ಇದರಲ್ಲಿ ಕಂಡುಬರುವ ಹೇನುಗಳು ಎಲೆಗಳಿಂದ ಎಳೆಯದಾದ ಕುಡಿಗಳಿಂದ ಮತ್ತು ಕಾಯಿಗಳಿಂದ ರಸ ಇರುತ್ತವೆ. ಈ ಭಾಗಗಳಲ್ಲಿ ನಂತರ ಕಪ್ಪು ಬೂಸ್ಟು ಬೆಳವಣಿಗೆ ಆಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ, ಕೀಟಗಳ ನಿರ್ವಹಣೆಗೆ ಬಿತ್ತಿದ 2 ವಾರಗಳ ನಂತರ 0.5 ಮಿಲಿಲೀಟರ್ ಇಮ್ಡಾಕ್ಲೋಫ್ರಿಡ್ 17.8 SL ಅಥವಾ 1.7 ಮಿಲಿಲೀಟರ್ ಡೈಮೆಥೋಯೇಟ್ 30 EC ಅಥವಾ 1.3 ಮಿಲಿಲೀಟರ್ ಆಕ್ಸಿಡಾಮೆಟಾನ್ ಮಿಥೈಲ್ 25 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು.
1: ಕೃಷಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಚಿಮ್ಮಡದ ಪರಪ್ಪ ಕಳಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಕೃಷ್ಣ ಪಾರಿಜಾತ ಗೌಡಗಿತ್ತಿ ಸನ್ನಿವೇಶ.

0: ಏನಮ್ಮ ಈ ಓಣಿಯಲ್ಲಿ ದಾರಾದ್ರೂ ಹಾಲು ಮೊಸರು ತೆಗೆದುಕೊಳ್ಳುವಂತೆ ಇದ್ರೇನಮ್ಮ?
1: ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮತ್ತು ಮೊಸರು ಮಾರ್ಲಿಕ್ಕೆ ಬಂದಿರೇನ? ಏವಾ
0: ಅಲ್ಲ, ಏನಮ್ಮ ಈ ಓಣಿಯಲ್ಲಿ ದಾರಾದ್ರೂ ಹಾಲು ಮೊಸರು ತೆಗೆದುಕೊಳ್ಳಂತೆ ಇದ್ರೇನಮ್ಮ?
1: ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮತ್ತು ಮೊಸರು ಮಾರ್ಲಿಕ್ಕೆ ಬಂದಿರೇನ? ಏವಾ
0: ಅಲ್ಲ, ಈ ಓಣಿಯಲ್ಲಿ ದಾರು ತಕೊಂತೆ ಕಂಡು ಬರುದಿಲ್ಲ.
1: ಈ ಓಣಿಯಲ್ಲಿ ಅಂತ ಯಾರು ಕೊಡುವಂಗ ಕಂಡು ಬರುದಿಲ್ಲ.
0: ಈ ಕೇರಿ ಹಾಲದ,
1: ಈ ಕೇರಿ ಇದಾರ,
0: ಈ ಕೇರಿ ಹಾಲದ.
1: ಎಲ್ಲಿ ನೀ ಯಾರು?
0: ನೀ ಯಾರು?
1: ನೀ ಯಾರು?
2: ನೀವ್ ಇಬ್ರು ಯಾರ?
1: ಯಾಕ್ರಿ
2: ನಿಮ್ನ ಆಧಾರ್ ಕಚ್ಚಬೇಕಂತ ಮಾಡಿದ್ವಿ.
1: ಆಧಾರ್ ಕಚ್ಚಕ್ ಬಂದ್ರಿ?
2: ಅದಕ್ಕ ಕರ್ಕೊಂಡ್ ಬಂದಿದ್ರಿ ವಿಡಿಯೋ ಕೇಳ.
1: ಯಾವಲ್ರಿ
2: ಇದ್ ಹಿಂದ್ ಗಾಡಿ
1: ಹಿಂದ್ ಕೆಚ್ಚಿದಂಗ್ ಮುಂದೆ ಹಚ್ಚಿರಿ ನೋಡ್ರಿ.
0: ಗೊತ್ತಿಲ್ಲ ಮೆಟ್ಟಿಗೆ ಸಾಕ್ ಬಂದ.
1: ಏನ್ ಮೊದಲು ಯಾರು ಕೇಳಿದಾಗ?
0: ನಾನು ಕೇಳಿದಾಗಿದಮ್ಮ.
1: ಅಮ್ಮ
0: ಏನಮ್ಮ,
1: ನನಗ ಹಾಲು ಮೊಸರು ವ್ಯಾಪಾರ ಮಾಡ್ತಕ್ಕಂತ ದೂತೆ ಮತ್ ದೂತ್ ಕಷ್ಟ್ರಿ ಅಂತ ಕರಿತಾರ ನೋಡ್ರಿ. ಬಾ ಬರೀ ಹಾ ಹಾ ಹಾ ಹಾ ತೇಳ್ಕೇರಿ ನಂಗ ನಡೆದು ಹೋಗ್ಕೃಷಿ ಗೊತ್ತ. ನಿನಗೇನಂತಾರ ಅನ್ನೋದು ಗುರ್ತಾಗಲಿಲ್ಲ.
0: ನನಗೇನಂತಾರಮ್ಮ?
1: ತಮಗೇನಂತಾರ?
0: ದೂತಿ ನನಗೆ ಬಂದು ವಯ್ಯಾರಿ ಮತ್ತು ವಯ್ಯಾರಿ ಅಂತಾರ ನೋಡಮ್ಮ.
1: ಓವಾ ವಯ್ಯಾರಿ ನಿನಗತ್ತೆ ನನಗೂ ಕರಿತಾರೆ.
0: ಅಲ್ಲಮ್ಮ ನನ್ನಂತೆ ನಿನಗಾದ್ರೂ ಕರಿತಾ ಇದ್ದಾರಮ್ಮ.
1: ಒಳ್ಳೆ ಪ್ರೀತಿನೇ ಕರಿತಾರೆ. ಎಲ್ಲಿ ನೋಡ್ತೀಯ ಅಲ್ಲಿ ಜಟ್ಟದಲ್ಲಿ ಬಿಟ್ಕೊಂಡು ಸೊತ್ತ ಲಟ್ಟು ಬಡಕ್ ತಯಾರಿ ತಯಾರಿ ಇರ್ತಾರ ನೋಡಿ. ಬಾ ಚಲೋ ಆತು ಬಿಡವ. ಇರ್ಲಿ ಬಿಡ, ಮತ್ತೇನಂತಾರ?
0: ಮತ್ತು ಏನಂತಾರ? ದೂತಿ ನನಗೆ ಬಂದು ರಹದಿಕಾ ಮತ್ತು ರಾಧಾ ಅಂತಾರ ನೋಡಮ್ಮ.
1: ಓ ನಾನು ರಾಧಾನ
0: ಯಾಕಾಗ್ಬೋದು?
1: ನಿನ್ಗತ್ತೆ ನನಗೂ ಕರಿತಾರಲ್ಲ. ನಿಮ್ಮಂತ ಪ್ರಾಯದ ಹೆಣ್ಣು ಮಕ್ಕಳು ಅಕಸ್ಮಾತ್ ಇಂತ ಗ್ರಾಮಕ್ಕೆ ಬಂದ್ರ ಶೋಧ ಮಾಡುವಂತ ಶೋಧಕ್ಕ ನಾಲ್ ಗೋದಕ್ಕ ಅಂತಾರ.
0: ಇರ್ಲಿ
1: ಬಿಡವ.
0: ಇರ್ಲಿ ಬಿಡಮ್ಮ.
1: ಮತ್ತೇನಂತಾರ?
0: ಮತ್ತು ಏನಂತಾರಮ್ಮ?
1: ಏನಂತಾರ?
0: ದೂತಿ ನನಗೆ ಬಂದು ಗೊಲ್ಲತಿ ಮತ್ತು ಗೊಲ್ಲತಿ ಅಂತಾರ ನೋಡಮ್ಮ.
1: ನನಗೂ ಕರಿತಾರ.
0: ನನ್ನಂತೆ ನಿನಗಾದ್ರೂ ಕರಿತಾ ಇದ್ದಾರಮ್ಮ.
1: ಒಳ್ಳೆ ಪ್ರೀತಿನೇ ಕರಿತಾರೆ.
0: ಒಳ್ಳೆ ಪ್ರೀತಿನೇ ಕರಿತಾರಮ್ಮ.
1: ಹೌದಮ್ಮ.
0: ಅಲ್ಲವ ನಿನಗೇನಂತ ಕರಿತಾ ಇದ್ದಾರ?
1: ನಿಮ್ಮಂತ ಗೊಲ್ತಿಯರ್ನ ತಲೆ ಮೇಲೆ ಹೊತ್ತುಕೊಂಡೆ.

0: ನಡು ಮಂದ ಚಲ್ತಿ ಚಲ್ತಿ ಅಂತಾರ ನೋಡ್ರಿ. ಇರ್ಲಿ ಬಿಡ,
1: ಚೇಷ್ಟ ಮಾಡ್ಬೇಡಮ್ಮ.
0: ಬಿಟ್ಟು ಏನಂತ ಕರಿತಾರು
1: ದೂತಿ? ಏನಂತ ಕರಿತಾ ಇದ್ರಮ್ಮ? ನನಗೆ ಬಂದು ಘವಳಗಿತ್ತಿ ಮತ್ತು ಘವಳಗಿತ್ತಿ ಅಂತಾರ ನೋಡಮ್ಮ.
0: ಓಹೋ, ಏನು ಘವಳಗಿತ್ತಿ ಮತ್ತು ಘವಳಗಿತ್ತಿ? ಏನು ಹಾಲ್ ಮೊಸರು ವ್ಯಾಪಾರ ಮಾಡ್ತಕ್ಕಂತ
1: ಶಿವಭಕ್ತ ಗೌಳಿಯರಮ್ಮ?
0: ಶುದ್ಧ ಶಿವಭಕ್ತ ಗೌಳಿಯರು.
1: ಹೌದಮ್ಮ.
0: ತಲೆ ಮೇಲೆ ಏನು ಬಾಂಡಿ ಕಾಣಿಸ್ತಾವ್ರಲ್ಲ
1: ದೂತೆ?
0: ಹೈನವ ಬಾಂಡಿ ಎರಡು.
1: ಬಾಂಡೆ ಎರಡು ಅಮ್ಮ.
0: ಕೆಳಗಿನ ಪಾತ್ರೆಯಲ್ಲಿ ಯಾತ್ರು?
1: ಕೆಳಗಿನ ಪಾತ್ರೆಯಲ್ಲಿ ಯಾತ್ರು ಅಮ್ಮ.
0: ಮತ್ತು ಮೇಲಿನ ಪಾತ್ರೆಯಲ್ಲಿ?
1: ಮತ್ತು ಮೇಲಿನ ಪಾತ್ರೆಯಲ್ಲಿ ಯಾತ್ರು ಅಮ್ಮ.
0: ಯಾತ್ರು ಅಮ್ಮ.
1: ದೂತಿ,
0: ಹಾ,
1: ಕೆಳಗಿನ ಪಾತ್ರೆ ಹೆಮ್ಮೆ ಅವ.
0: ಅವನಾಗ ತಂದೇ ಕುಕ್ಕರ್ಸಲಿ ಹೆಮ್ಮನು ಸೊಕ್ಕಂತಕ್ಕಂತ ತಳಗಿಳಿಸಿ
1: ತಳಗಿಳಿಸಿ ಪರಮಾತ್ಮನ ಮೇಲೆ ತನ್ನ ಭಕ್ತಿಯನ್ನು ಕಳವನ ಮೇಲಿಟ್ಟುಕೊಂಡು
0: ಇಟ್ಟುಕೊಂಡು
1: ದೂತಿ ಈ ಊರವರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಗಿಟ್ಟುಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಬಂದಿನಮ್ಮ.
0: ಏನು ವ್ಯಾಪಾರ ಮಾಡ್ಲಿಕ್ಕೆ ಬಂದಿ?
1: ಹೌದು.
0: ಈಗ ನನಗೇನ್ ಮಾಡಿದೆ?
1: ಸ್ವಲ್ಪ ಆಸರ.
0: ಯಾರು?
1: ನೀನು?
0: ಯಾರಿಗೆ?
1: ದೂತೆ ನನಗ.
0: ಯಾವಾಗ?
1: ಈಗ ಸದ್ಯ ನೋಡಮ್ಮ.
0: ಯಾವಲ್ಲಿ
1: ಅಮ್ಮ? ಈಗ ಸದ್ಯ ನೋಡು.
0: ಇರ್ಲಿ, ಏನ್ ಮಾಡಿ ನನಗೆ?
1: ಅಮ್ಮ ಸ್ವಲ್ಪ ಪಾತ್ರಿ ಪಾತ್ರಿ ಕಂಟ ಹಿಡಿದು ಬಿಡ.
0: ಕಂಟ?
1: ಹೌದೌದು. ಯಾಕ
0: ಕಂಟನ ನನಗೆ ಸಂಕಟ ಬರ್ತೈತಿ?
1: ಅಲ್ಲ, ಕಂಟನ ನಿನಗೆ ಸಂಕಟ ಯಾಕೆ ಬರ್ತೈತಿ ಅಮ್ಮ?
0: ಎಷ್ಟೋ ದಿವಸ ಆಗ್ತಿ ಕಂಠದ ಬೆನ್ನ ತಡ್ಯಾಡಕತ್ತಿ.
1: ಏನು ಈ ಕಂಠದ ಬೆನ್ನ ತಡ್ಯಾಡಕತ್ತಿ?
0: ಏನು ಕಂಠ ಹಿಡ್ದು ನೋಡಿದ್ರಂಟನ ಮೂರ್ತಿ
1: ಅಂದಾಗ ಹಾದಿಯಾಗಿರ್ತೀರಿ ನೀವು.
0: ಇರ್ಲಿ ಬಿಡ, ಹಾದಿಯಾಗಾರ ಇಲ್ಲಿ ಗುಡ್ಡ ಅರ್ಜಿಗಿಲಿ.
1: ಇರ್ಲಿ ಬಿಡ,
0: ಹಿಡಿ ಹೇಳಸ
1: ಹಿಡಿ. ಗಟ್ಟಿ ಹಿಡಿ, ಗಟ್ಟಿ ಹಿಡಿ ಅಮ್ಮ. ಅಮ್ಮ ಗಟ್ಟಿ ಹಿಡಿ. ಪಾತ್ರಿ ಬಿಡದ ಹೊಡಿತ ನೋಡ.
0: ಇನ್ನ ಹೊಡೆದೇ ಇಲ್ಲ. ಗಡಿಗಿದ್ ಗಡಿಗಿದ್ ಗಡಿಗಿದ್ ಗಡಿಗಿದ್ ಗಡಿಗಿದ್ ಏ ಗೊತ್ತಿ
1: ಏನಮ್ಮ?
0: ಈ ಜಗತ್ತಿನ ಮೇಲೆ ಸ್ಥಿರವಾಗಿರ್ತಕ್ಕಂತ ಬುಡ ಯಾರು ತಂದ್ರೆ?
1: ಯಾರ್ಯಾರು ತಂದಿಲ್ಲಮ್ಮ.
0: ಇವತ್ತಿನ ನಾಳೆ ಹೊಡೆದು ಹೋಗು.
1: ನಿಂದು
0: ನನ್ನ ಮೊದಲ ಬಾಯಿ ಬಿಟ್ಟೈತಿ.
1: ಬಾಳ್ ಚಲೋ ಆಗೈತಿ.
0: ಹೊಡಿತಾವತ್ ಹೇಳಿ ಬಿಡ್ಲಿಕ್ಕೆ ಬರುದಿಲ್ಲ.
1: ಬರಂಗಿಲ್ಲಮ್ಮ.
0: ಇರುವರಿಗೆ ಸಂಭಾಳಿಸಲಿಕ್ಕೆ ಬೇಕು.
1: ಇರುವರಿಗೆ ಸಂಭಾಳಿಸಲಿಕ್ಕೆ ಬೇಕಮ್ಮ.
0: ನಿನ್ನ ಹೈನ ಬಂದ ಎಂತಾದು?
1: ನನ್ನ ಹೈನ ಬಂದು ಎಂತ ಅದು?
0: ಮತ್ತೆ ಯಾತ್ರದು?
1: ಮತ್ತು ಯಾತ್ರದಮ್ಮ.
0: ಹೇಗ ತಂದೆ?
1: ಹೇಗ ತಂದೆ
0: ಹೇಳಿದಾದ್ರೆ
1: ಹೇಳಿದಾದ್ರೆ
0: ಗುರ್ತಾಗ್ತದೆ
1: ಹಾಕ್ತದಮ್ಮ.

0: ¿Qué han dado?
1: ¿Qué han dado en Caricho?
0: ¿Hala? ¿Ah? ¿Ah? ¿Ah? ¿Ah?
1: ¿Ah? ¿Ah? ¿Ah? ¿Ah? ¿Ah?
0: ¿Ah? ¿Ah? ¿Ah? ¿Ah? ಕೆಂದಾಕಳಿಗೆ ಬಂದು ಆ ಬಂತ
1: ಕೆಂದಾಕಳಿ ಯಾವ ಎಮ್ಮಿಗೆ ಜಾವ ಕೊಣಿಗೆ ಪಾಠ ಕಟ್ಲ ಕಡೆ
0: ಇರ್ಲಿ ಇರ್ಲಿ ಅಮ್ಮ ಇರ್ಲಿ
1: ಏನು
0: ಎಮ್ಮಿಗೆ ಎಣ್ಣೆ ಅಂತಕ್ಕದ್ದು ಕೊಣ ಕೊಣ ಅಂತಕ್ಕದಮ್ಮ
1: ಕೆಂಪಾಕಳ ಹಾಲನ್ನ ತಂದನೆ ಕೇಳ್ತಿ
0: ಹೌದೌದಮ್ಮ
1: ಏ ಗೊತ್ತಿ
0: ಯಾಕಮ್ಮ
1: ಪ್ರತಿಯೊಬ್ಬ ಗೊತ್ತೇನು ಕೇಳ ಕ್ಷಣಕ್ಕೆ
0: ಕೇಳಿದ ಕ್ಷಣಕ್ಕೆ
1: ಕೆಂಪಾಕಳ ಹಾಲನ್ನ ತಂದದ್ದು ಹೇಳ್ತಾರೆ
0: ಹೌದಮ್ಮ
1: ಹೌದಲ್ಲ
0: ಹೌದು
1: ಹಂಡ ಹಂಚಿಕಾಯಿ ಬಿಳಿವ ಇರುವುದನ್ನ ಅವತರ ಯಾಕೆ ತರಬೇಕಾಗಿತ್ತು
0: ಯಾಕೆ ತರಬೇಕಾಗಿತ್ತಮ್ಮ
1: ಯಾಕೆ ತರಬೇಕಾಗಿತ್ತು ಕೆಂಪು ತತ್ವ ಎಲ್ಲದ
0: ಎಲ್ಲದಮ್ಮ
1: ಅಗ್ನಿ ಎಲ್ಲದ
0: ಅಗ್ನಿ ಇಲ್ಲದಮ್ಮ
1: ಅಗ್ನಿಯ ಗುಣಧರ್ಮರೇನು
0: ಏನಮ್ಮ
1: ದಹಿಸು ಅಂತ ಅದು
0: ದಹಿಸು ಅಂತ ಅದಮ್ಮ
1: ಅಂದ್ರೆ ಏನು ಸುಡು ಅಂತ ಅದು
0: ಹಾ ಹಾ
1: ಆ ಜ್ಞಾನದ ಗುಣಧರ್ಮರೇನು
0: ಏನಮ್ಮ
1: ಆ ಕರ್ಮವನ್ನು ಸುಡುವಂತಾದು
0: ಕರ್ಮವನ್ನು ಸುಡುವಂತಾದಮ್ಮ
1: ಅಂತ ತಿಳಿದು
0: ಅಂತ ತಿಳಿದು
1: ಸಾಧು

0: ಪುರುಷ ಕೆಂಪತತ್ವದ ಬಟ್ಟೆಯನ್ನು ಧಾರಣ ಮಾಡ್ತಾರೆ,
1: ಧಾರಣ ಮಾಡ್ತಾರಮ್ಮ.
0: ಯಾಕೆ?
1: ಯಾಕಮ್ಮ?
0: ನಾವು ಸಂಸಾರ ತ್ಯಾಗಿಗಳು,
1: ತ್ಯಾಗಿಗಳು,
0: ಜ್ಞಾನ ಪ್ರವರ್ತಕರು.
1: ಹೌದೌದಮ್ಮ.
0: ನಮ್ಮಲ್ಲಿ ಜ್ಞಾನದ ತಿಳಿದ ಕೆಂಪು ತತ್ವದ ಬಟ್ಟೆಯನ್ನು ಧಾರಣ ಮಾಡ್ತಾರೆ,
1: ಮಾಡ್ತಾರಮ್ಮ.
0: ಹೌದಲ್ಲ?
1: ಹೌದೌದು.
0: ಅಂತ ಕೆಂಪು ಚಿನ್ನ ಅಂತಕ್ಕಂತ ಆಕಳ ಹಾಲು ತಂದದೆ. ಹೌದಲ್ಲ?
1: ಹೌದಮ್ಮ.
0: ಹಾಲ ಚಲೋದ
1: ಅಮ್ಮ? ಚಲೋವ.
0: ಹೌದಲ್ಲ?
1: ಹೌದೌದು.
0: ಇನ್ನ ಮೇಲೆ ಗಟ್ಟಿಯನ್ನು ಬದುಕೇನ್ರಿ ತಂದೇನು
1: ಅಂದ್ರ ನೀ ಏನತಿ
0: ಅಂದ್ರ ಮೊಸರ
1: ಮೊಸರಮ್ಮ ಮೊಸರು ನೋಡ ಬೇಡ. ಹಾಗಲ್ಲಮ್ಮ, ನನ್ನ ಮೊಸರು ಅಷ್ಟ ಚಲೋ ಅದ ಕಾರಣ ಅದಕ್ಕ ನೋಡ್ಬೇಡ ನೋಡಮ್ಮ.
0: ಏನು ಅಷ್ಟ ಚಲೋ ಅದ?
1: ಅಷ್ಟ ಚಲೋ ಅದಮ್ಮ.
0: ಏನ್ ಹೆಪ್ಪ ಮುರಿದ ಸಾದಾದನು?
1: ಏನು ಹೆಪ್ಪ ಮುರಿದ ಸಾದಾದನು ಕೇಳಮ್ಮ.

0: ಮನೆಯಲ್ಲಿ ಹೆಪ್ಪು ಮುರಿದ್ರೆ
1: ಮನೆಯಲ್ಲಿ ಹೆಪ್ಪು ಮುರಿದ್ರೆ ಹುಳಿ ಆಗ್ತಂತ ತಿಳಿದು ಅಮ್ಮ ಈಗ ಸದ್ಯ ಬಂದು ಇಲ್ಲೇ ಮುರಿದ್ ನೋಡಮ್ಮ.
0: ಏನು ಈಗ ಸದ್ಯ ಬಂದು ಇಲ್ಲೇ ಮುರಿದ್ಯಾ?
1: ಮೊಸರ
0: ಚಲೋ ಅದ
1: ಅಮ್ಮ. ಅದೇ
0: ಎಣ್ಣೆ ಮೇಲೆ ಶ್ರೀಮಂತರು ಊಟ ಮಾಡುವಂತ ಪದಾರ್ಥ ಏನ್ರಿ ತಂದ್ರೇನು?
1: ಅಂದ್ರೆ ಏನಮ್ಮ ಅದು?
0: ಬೆಣ್ಣೆ.
1: ಬೆಣ್ಣೆಮ್ಮ? ಬೆಣ್ಣೆ ಆದ್ರೂ ಅದ
0: ಡಬಲ್.
1: ಈ ಪಾತ್ರೆ ನೋಡಮ್ಮ,
0: ಪಾತ್ರೆ ಮೇಲೆ ಏನೋ ಮುಚ್ಚಿಲ್ಲ,
1: ದೂತೆ ಅರಿಬದ
0: ಅರಿಬದ.
1: ಹೌದಮ್ಮ.
0: ಅದನ್ನೇ ನೀನೇ ತೆಗೆದು ತೋರಿಸ್ತೋ ನಾನೇ ತೆಗೆದು ನೋಡ್ಲೋ. ಅಂದ್ರೆ ಏನು
1: ಮಾತಾಡ್ತೇ ಮನಿ?
0: ಬೆಣ್ಣೆ ಚಲೋ ಆಯ್ತೋ ಅಥವಾ ಇಲ್ಲೋ ನೋಡಿ ವ್ಯಾಪಾರ ಮಾಡೋರು.
1: ಅಮ್ಮ ನೋಡಿ ವ್ಯಾಪಾರ ಮಾಡೋರ ಮನಿ. ಅಮ್ಮ ನೋಡ್ತೀರಿ? ಅಮ್ಮ ನೋಡವ.
0: ಅಮ್ಮ ಬೆಣ್ಣೆ ಚಲೋ
1: ಅದಿಲ್ಲ,
0: ಅದಕ್ಕಾಗಿ ಎಣ್ಣೆ ಮೇಲೆ ಕಡಿಮೆ ಪದಾರ್ಥಗಳಿರ್ತಕ್ಕಂತದವು.
1: ಅಂದ್ರೆ ಏನಮ್ಮ ಅದು?
0: ಅಂದ್ರೆ ಮಜ್ಜಿಗೆ.
1: ಮಜ್ಜಿಗೆ ಅಮ್ಮ? ಮಜ್ಜಿಗವ?
0: ಮಜ್ಜಿಗವ ಮೊಸರಪ್ಪ. ಹೌದ ಹಂಗ
1: ಹಾಗಲ್ಲಮ್ಮ, ಮಜ್ಜಿಗೆ ಆದ್ರೂ ಅದ ಮೊಸರು ಆದ್ರೂ ಅದ
0: ಅದಾವ ಮಜ್ಜಿಗೆ ಅಂತ ಅದಾವ.
1: ದೂತಿ ಎರಡು ಮನೆ ಇದ್ದ ನೋಡಮ್ಮ.
0: ಯಾವ್ಯಾವ?
1: ಒಗ್ಗರಣಿ ಮತ್ತು ಸಾರ.
0: ಅಮ್ಮ ಮಜ್ಜಿಗೆ ಒಗ್ಗರಣಿ ಏನೇನು ಕೊಟ್ಟರಿ?
1: ಮಜ್ಜಿಗೆ ಒಗ್ಗರಣಿ ಏನೇನು ಕೊಟ್ಟನಮ್ಮ?
0: ಪದಾರ್ಥಗಳು ಯಾವ?
1: ಸಾಹಿತ್ಯಗಳು ಯಾವ?

0: ಒಗ್ಗರ್ನಿ ಸಾಹಿತ್ಯಗಳ ಹೆಸರಮ್ಮ
1: ಏನೇನು
0: ದೂತಿಯಂಗು
1: ಯಾಲಕ್ಕಿ ಗಣಕ ಸ್ವಲ್ಪ ಹಿಮ್ಮ್ಯಾಲ್ ಮುಂದ್ರು
0: ಅಲ್ಲ ಇವೆಲ್ಲ ಕುಡಿಯೋದಕ್ಕವ ನಿಮ್ಗ
1: ನಿನ್ನೂ ಎಲ್ಲ ಇದಕ್ಕಮ್ಮ
0: ಅಲ್ಲ ನಾನು ಕಂಪಾಗ್ಲಿಕ್ಕೆ ನೋಡಮ್ಮ
1: ನಾನು ಕಂಪಾಗಂಗಿಲ್ಲವ
0: ಏನಾಗ್ತಾವಮ್ಮ
1: ಪರದೇಶಕ್ಕೆ ಬರೀ ಭೂಕಂಪ
0: ಏರ್ಲಿ
1: ಬೇಡ
0: ಏರ್ಲಿ ಬೇಡಮ್ಮ
1: ಮಜ್ಜಿಗೆ ಚಲೋದ
0: ಅಮ್ಮ
1: ಈಗ ನನಗೇನ್ ಮಾಡಂದೆ
0: ಇನ್ನ ಮೇಲೆ ವ್ಯಾಪಾರ
1: ವ್ಯಾಪಾರ
0: ಕರ್ಸ್ ಗಿರೇಕಿ
1: ಗಿರೇಕಿ ಕರ್ಸ್ರಿ ನಾಳೆ ವ್ಯಾಪಾರ ಮಾಡಿಸ್ಕೊಡ್ತಾ ಇದ್ದೆ ಇಲ್ಲಿ ಕೂತಿರ್ತಕ್ಕಂತ ಜನರು ಏನಂತಾರ
0: ಏನಂತಾರಮ್ಮ
1: ಈ ಗೊಲ್ಲತಿ ಇವ್ರಿಗೆ ಎಂದು ಬಂದಿಲ್ಲ
0: ಈ ಗೊಲ್ಲತಿ ಇವ್ರಿಗೆ ಎಂದು ಬಂದಿಲ್ಲಮ್ಮ
1: ನನ್ನ ಪರಿಚಯ ಅವ್ರಿಗಿಲ್ಲ
0: ನನ್ನ ಪರಿಚಯ ಅವ್ರಿಗಿಲ್ಲಮ್ಮ
1: ನಿನ್ನ ಕೂಣ ಗುರ್ತ ಹೇಳಿದಾದ್ರ
0: ನನ್ನ ಕೂಣ ಗುರ್ತ ಅವ್ರಿಗೆ ಹೇಳ್ಬೇಕಲ್ಲ
1: ಮಾಡ್ತಿ ಹೋಗ್ತಾರ
0: ವ್ಯಾಪಾರ ಉಳ್ಕೊಂಡಿ ಕೇಳಮ್ಮ

0: ಬಿಟ್ಟು ಭೀಮನ ಸಾಕ್ಷಿಯಾಗಿ ಹೇಳ್ತಿದ್ದೆ ನೋಡಮ್ಮ.
1: ಏನು ಭೀಮೇಶ್ವರ್ ಸಾಕ್ಷಿಯಾಗಿ ಹೇಳ್ತಂದ್ ಬರ್ತಾನೆ ನಂಗಾತು. ಒಂದು ಗಿರೇಕ್ ಎತ್ ಕರಿತೇನೆ,
0: ಕರ್ಸಬೇಡ.
1: ಏ ದೂತೆ, ಮೊನ್ನೆ ಹಾಲು ಬಂದ್ರೆ ಹೇಳಕ್ ಹೇಳಿದ್ದಿಲ್ಲ?
2: ಹಾ,
1: ಹಾಲು ಮೊಸರು ಬಂದ.

0: ಎಲ್ಲಿ ಬಂತ ಇರ್ಬೇವು
1: ಇಲ್ಲೇನೋ
0: ಇವೆಲ್ಲ ಹಾಲನ
1: ಇವೆಲ್ಲ ಹಾಲ ಇವೆಲ್ಲ ಮೊಸರ ಹಾಲು ಮೊಸರು ತಂದಂತವ್ರು ಇವ್ರ
0: ಹಾಲು ಮೊಸರು ತಂದಂತವ್ರು ನನಗೇನ್ ಮಾಡಂದಿ
1: ನಿನಗೆ ವ್ಯಾಪಾರ ಮಾಡಕ ಕರಿ ಹೇಳಿ ಕೇಳಿದ್ ಹಾಲು ತಗೋತಾನತ್ತೆ ಹೌದಲ್ಲ ಅದಕ್ಕ ಹಾಲು ಕೊಡವ್ರ ಇವ್ರ
0: ಹಾಲು
1: ಕೊಡ್ತೀರಿ ಕೇಳಿ
0: ಹಾಲು ಕೊಡವ್ರ ಇವ್ರ
1: ಹಾಲು ಮೊಸರು ತಂದವ್ರ ಇವ್ರ ಕೊಡವ್ರ ಇವ್ರ
0: ಏನಮ್ಮ
2: ಏನಮ್ಮ
0: ಏನ್ ತಂದಿರಿ ನೀವು
2: ಹೈನದ ಪ್ರತಿಕ ಎಲ್ಲ ತಂದಿದ್ದೀನಿ ಹೇಳ್ಬೇಕಾಗಿತ್ತು ಹೇಳ್ಬಿಡು
0: ಹಿಂಗ
2: ಎರಡು
0: ಹಾಲ ಮೊಸರ ಬೆಣ್ಣಿ ಎಲ್ಲ ತಂದರಿ
2: ಅಮ್ಮ ತಂದನಮ್ಮ
1: ಹಾಲು ಹೆಂಗ್ ಕೊಡ್ತೀರಿ
2: ಹಾಲಮ್ಮ
0: ಹ್ಮ್ ಹಾಲು
2: 20 ರೂಪಾಯಿಗೆ ಒಂದ್ ಲೀಟರ್ ಹಾಲು ಕೊಡ್ತಿದ್ದೀನಿ
0: ಮತ್ತ
1: 20 ರೂಪಾಯಿ ಲೀಟರ್ ಇರ್ಲಿ
0: ಏರ್ಲಿ
1: 25 ರೂಪಾಯಿ ಸಿಗುವಲೋ ಏರ್ಲಿ ಇನ್ ಮೇಲೆ ಮೊಸರ
0: ಮೊಸರು
2: ಮೊಸರಮ್ಮ 10 ರೂಪಾಯಿಗೆ ಒಂದ್ ಹಾಲು ಮೊಸರು ಕೊಡ್ತಿದ್ದೀನಮ್ಮ
1: 10 ರೂಪಾಯಿ ತಾಳಿ ನಿಂದೇನ್ ಹಳಿದ ಮಸಾಲ ಹಾಗಲ್ಲ ಒಂದ್ ಲೀಟರ್ ಐತಿ ಒಂದ್ ತಾಳಿ ಐತಿ ತಾಳಿ ಮಾತು ಯಾವಾಗಿದ್ದು ಗುರ್ತಕ್ಕೆ
2: ಯಾವಾಗಿದ್ದು
1: ಅವನ ಮಾಯ ಕಾಲಿ ಇದ್ದು ಈಗ ಹೊಸ ಹತ್ರ ಮಾಪಿಲೇನ ಕೊಡ್ತಕ್ಕದ್ದು
2: ಹೊಸ ಅದ್ರಲ್ಲೇ ಕೊಡ್ತೇನಮ್ಮ
1: ಹಂಗಲ್ಲ ಇನ್ ಮೇಲೆ ಬೆಣ್ಣೆ ಏನ್ ಕೊಡ್ತೀವಿ
2: ಬೆಣ್ಣೆಮ್ಮ 200 ರೂಪಾಯಿ ಕಿಲೋ ಬೆಣ್ಣೆ ಕೊಡ್ತಿದ್ದೀನಮ್ಮ
1: ಮಜ್ಗೆ ಹಂಗ
2: ಕೊಡ್ತೀವಿ
1: ಕೊಟ್ಟರೆ ಬರ್ಬರ್ತಾವ ಹಾಕೋ
0: ಬರ್ತೀವಿ
2: ನಿಮಗ್ ಹಂಗ ಕೊಡ್ಬೇಕು
1: ಬೆರ್ಕೆ ಮಜ್ಗೆ ವ್ಯಾಪಾರ ಆಗುದಿಲ್ಲ
2: ವ್ಯಾಪಾರ ಆಗುದಿಲ್ಲ
1: ನಿನ್ನ ಮೇಲೆ ಮುಂದಿನ ಕೇಳಿ
2: ಅದೇ ಕಾಣದು ಗೋಕುಲಮ್ಮ
1: ಅದೇನೊಂದು ಗೋಕುಲ
2: ಹೋಗಿ ಬಿಡ್ತಾನಮ್ಮ

ಇದುವರೆಗೆ ಕೃಷ್ಣ ಪಾರಿಜಾತ ಗೌಳಗೀತಿ ಸನ್ನಿವೇಶ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಚಮಡದ ಪರಪ್ಪ ಕಾಳಪ್ಪ ಬಡಿಗೇರ್ ಹಾಗೂ ಸಂಗಡಿಗರು.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ.
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16 ತಾರೀಕಿನಂದು ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು,

0: ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444414 2444415 ಹಾಗೂ 2444416. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
3: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
2: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
4: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
5: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಅಟ್ 2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನದ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ.

ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ದಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು ಶೇಕಡ 42ರಷ್ಟು ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟಗಳ ಸಾಮೂಹಿಕ

0: ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986ರ ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ದಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ದ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ ವಾಣಿಜ್ಯ ಸಾಗಣೆಯ ವಿರುದ್ದ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025ರ ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 10,00,000 ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35,00,000 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ

0: ನಿಯಮಿತ ಹಾರಾಟದ ಸಮಯದಲ್ಲಿ ಎಎಎನ್ 32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ ಎಎಎನ್ 32 ವಿಮಾನ ಅಪಘಾತದಲ್ಲಿ ಐವರು ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ ಎರಡನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ ಮೂರನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯ ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ದಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ದೇಶ ವಿದೇಶಗಳ ಗಣ್ಯರಿಂದ ಅಭಿನಂದನೆ. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 4,399 ದಿನಗಳ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಿರುವುದಕ್ಕಾಗಿ ದೇಶ ವಿದೇಶದ ಗಣ್ಯರು ಶುಭಾಶಯ ಕೋರಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್, ಭಾರತದ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದಂತಹ ಅನುರಕುಮಾರ ದಿಸಾನಾಯಕ, ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಭವಿಷ್ಯ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟನಲ್ಲಿ ಪ್ರತಿಜ್ಞೆ ಮಾಡಿರುವುದಾಗಿ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದ್ರ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯಿತು.

0: ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ, ಸಂಶೋಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕರ್ನಾಟಕ ಸೇರಿದಂತೆ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀತಿ ಆಯೋಗದ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಅವರು ಕರ್ನಾಟಕದ ಪ್ರಗತಿಗೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಮಹತ್ವದ ತೀರ್ಮಾನಗಳನ್ನು ವಿವರಿಸಿ ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದ್ದಾರೆ. ಖಾಸಗಿ ವಲಯಕ್ಕೆ ಸಮನಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ನೀಡುವುದು, ಪೌಷ್ಟಿಕಾಂಶ, ಆರೋಗ್ಯ, ಕಲಿಕೆಯ ಫಲಿತಾಂಶಗಳು, ಕೌಶಲ್ಯ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರತೆಯ ಸೂಚಕಗಳಲ್ಲಿನ ಅಳೆಯಬಹುದಾದ ಸುಧಾರಣೆಗಳಿಗಾಗಿ ರಾಜ್ಯಗಳಿಗೆ ಉತ್ತೇಜನ ನೀಡುವುದು ಪ್ರಮುಖವಾಗಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಮಾನವ ಬಂಡವಾಳದಲ್ಲಿ ಹೂಡಿಕೆ ಮಾಡುವ ಮೂಲಕ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳನ್ನು ಎದುರಿಸುವ ವಾತಾವರಣ ನಿರ್ಮಿಸುವುದು ಹಾಗೂ ನಿರ್ದಿಷ್ಟ ಸಮಯದ ಒಳಗೆ ಗ್ರಾಮೀಣ ಆರೋಗ್ಯ ಮತ್ತು ಶಿಕ್ಷಣ ಮೂಲಸೌಕರ್ಯಗಳನ್ನು ಸುಧಾರಿಸುವಲ್ಲಿ ಗಮನ ಹರಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮೂಲಕ ಸಿಎಸ್ಆರ್ ನಿಯಮಗಳನ್ನು ಜಾರಿಗೊಳಿಸುವ ಕುರಿತು ಸಲಹೆ ನೀಡಿದರು. ಸರ್ಕಾರವು ವ್ಯಾಪಾರ ಸುಲಭಗೊಳಿಸುವಿಕೆಯನ್ನು ಖಚಿತಪಡಿಸುತ್ತಿರುವಾಗ ಉದ್ಯಮಗಳು ಮುಂದಿನ 3 ವರ್ಷಗಳ ಕೌಶಲ್ಯ ಮಾನದಂಡ ಕೇಂದ್ರೀಕೃತ ಉದ್ಯೋಗ ಪೋರ್ಟಲ್ ಮೂಲಕ ಉದ್ಯೋಗದ ಅಗತ್ಯತೆಗಳನ್ನು ಹಂಚಿಕೊಳ್ಳಬೇಕು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ನಗರ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳನ್ನು ಬಲಪಡಿಸುವುದು. ಬೆಂಗಳೂರು ಭಾರತದ ಬೆಳವಣಿಗೆಯ ಕೇಂದ್ರವಾಗಿರುವುದರಿಂದ ಇತರ ರಾಜ್ಯಗಳಿಂದ ಹೆಚ್ಚಿನ ವಲಸೆಯ ಕಾರಣಗಳಿಂದಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ನಿಭಾಯಿಸಲು ಹೆಚ್ಚುವರಿ ಮೂಲಸೌಕರ್ಯ ಅನುದಾನವನ್ನು ನೀಡಬೇಕು. ಬೆಂಗಳೂರನ್ನು ನೆರೆಯ ಸ್ಯಾಟಲೈಟ್ ಟೌನ್ಗಳಾದಂತಹ ಕೋಲಾರ, ಮೈಸೂರು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಸಂಪರ್ಕಿಸಲು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಮಂಜೂರು ಮಾಡುವಂತೆ ವಿನಂತಿಸಿದ್ದಾರೆ. ಈ ಪರಿವರ್ತನೆಯ ಹಾದಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳೊಂದಿಗೆ ಪಾಲುದಾರಿಕೆ ಹೊಂದಲು ಕರ್ನಾಟಕವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 1 ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,08,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಮತ್ತು ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗುತ್ತಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದಂತಹ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ದ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವ ಜನತೆ ರಾಷ್ಟದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: ವಿತ್ ಆಲ್ ದೀಸ್ ಪ್ರಾಬ್ಲಮ್ಸ್ ವಾಟ್ ವಿ ಆರ್ ಫೇಸಿಂಗ್ ಇನ್ ದಿ ವರ್ಲ್ಡ್ ಟುಡೇ, ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಐ ಆಮ್ ನಾಟ್ ಟೆಲಿಂಗ್ ಬಿಕಾಸ್ ಆಫ್ ದಿ ಹ್ಯೂಜ್ ಅಂಡ್ ವಾಸ್ಟ್ನೆಸ್ ಆಫ್ ದಿಸ್ ಕಂಟ್ರಿ. ದೇರ್ ಆರ್ ಸಮ್ ಇಶ್ಯೂಸ್, ಇಂಡಿಯಾಸ್ ಎಕಾನಮಿ ಇಸ್ ಗ್ರೋಯಿಂಗ್, ದೇರ್ ಆರ್ ಸಮ್ ಪ್ರಾಬ್ಲಮ್ಸ್. But in spite of the Middle East problem, in spite of the Iran, US, Ukraine, Russia, India's economy is going fast. I would like to tell 19th century

0: UK century, England century, 20th century was initially, it was USSR century. After the collapse of the USSR, it was the US century. Make my words, you can record my words. 21st century is India century. That century belongs to India. So we want to become Vikasita Bharat by 2047. There, that Vikasita Bharat, you will be a senior citizens or at least mature citizens at that time. And I would like to tell you, is Bharat ko dekhne ke liye aapko ek saubhagya mila hai. Isme ek aap contribution karna chahiye. I don't say compromise your comforts, but with that, achieving that comfort also, you can contribute something to the society, something to the nation, and also never forget the sacrifice which has been done by your parents. Many parents, it may be so also, they might have struggled so much. Pay your hostel fees, so many things. So never forget that. Treat them well. If they are happy, you will be happy. If they are not happy at their age, you will also feel the same main treatment. Never do that.
1: ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮದ ಅನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
2: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನು ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯುತ್ತದೆ. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನು ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ. ಆ ಪೇರೆಂಟ್ಸ್ಗಳು ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದಾರೆ. ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ವಾ ಅಂತಕ್ಕಂಥ ನಿರಂತರವಾದಂತ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದ್ದೀವಿ.
1: ಬಳಿಕ ಇಲಾಖೆ ನಿಯಮಾವಳಿಗಳ ಪ್ರಕಾರ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದತ್ತು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ವರ್ಷ ದತ್ತು ಪಡೆದವರಲ್ಲಿ ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಮುಂತಾದ ಮಹಾನಗರಗಳ ಪೋಷಕರು ಮಕ್ಕಳನ್ನು ದತ್ತು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಉತ್ತಮ ಪ್ರಗತಿ ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಪ್ರಧಾನಮಂತ್ರಿಗಳ ಸುರಕ್ಷಾ ಬಿಮಾ ಯೋಜನೆ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ದಾಗಿ ಎರಡು ಯೋಜನೆಗಳು ನಮ್ಮ ಬ್ಯಾಂಕ್ ಮೂಲಕ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ PMJJBY ಅಂತೇಳಿ, ಅಂದ್ರೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ, ಅವರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು ಇಲ್ಲ ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ 2330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46.60 ಕೋಟಿ ಅಷ್ಟು ನಾವು ಅವರ ಕುಟುಂಬಕ್ಕೆ ವಾರಸುದಾರರಿಗೆ ನಮ್ಮ ಬ್ಯಾಂಕ್ ಮೂಲಕ ಅವರಿಗೆ ಜಮಾ ಮಾಡಲಾಗಿದೆ. ಹಾಗೇನೆ ಇನ್ನೊಂದು ಸ್ಕೀಮು ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ, ಅಂತ ಅಂದ್ರೆ ಇದು ಪ್ಯೂರ್ಲಿ ಅಪಘಾತ ವಿಮೆ, ಆಕ್ಸಿಡೆಂಟಲ್ ಡೆತ್ ಆಗಿರುವಂತವ್ರಿಗೆ ಕೊಡುವಂತದ್ದು. ಇದು 18 ವರ್ಷದಿಂದ 70 ವರ್ಷ ಇರುವಂತ ಫಲಾನುಭವಿಗಳಿಗೆ ಕೊಡುವಂತದ್ದು. ಇದು ಒಟ್ಟಾರೆ 363 ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7.12 ಕೋಟಿ ನಾವು ಆ ಫಲಾನುಭವಿ ಕುಟುಂಬಗಳಿಗೆ ಅವರ ಕುಟುಂಬದ SP ಖಾತೆಗೆ ಜಮಾ ಕೊಟ್ಟಿದ್ದೀವಿ. ಒಟ್ಟಾರೆ ಎರಡು ತಗೊಂಡ್ರೆ PM ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇಲ್ಲಿವರೆಗೆ ಹಾವೇರಿ ಜಿಲ್ಲೆಯಾದ್ಯಂತ 2693 ಮೃತ ಕುಟುಂಬಗಳಿಗೆ 53.72 ಕೋಟಿ ಅಷ್ಟು ನಾವು ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇದೊಂದು ಭಾರತ ಸರ್ಕಾರದ ಒಳ್ಳೆ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು, 18 ವರ್ಷದಿಂದ 50 ವರ್ಷ ಇರುವಂತಹ ಎಲ್ಲ SB ಖಾತೆದಾರರಿಗೆ 436 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು, ವರ್ಷಕ್ಕೆ ಒಂದ್ ಸರಿ ಕಟ್ಟುವಂತದ್ದು. ಅದು ಈ ಜೂನ್ ತಿಂಗಳಿಂದ ಶುರು ಆಗ್ತದೆ. ಅವರ ಹೋಗಿ ಬ್ಯಾಂಕ್ ಗಳಲ್ಲಿ ಆ ಫಾರ್ಮ್ ನ ನೋಂದಾಯಿಸಿಕೊಂಡ್ರೆ ತಾನಾಗಿ ಪ್ರತಿ ವರ್ಷ ಆಟೋ ಡೆಬಿಟ್ ಆಗ್ತದೆ. ಅವರೇನ್ ಪ್ರತಿ ವರ್ಷ ಹೋಗಿ ಕೊಡುವಂತ ಫಾರ್ಮ್ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರ ಬ್ಯಾಲೆನ್ಸ್ ಇಟ್ಟಿರಬೇಕು, 436 ರೂಪೀಸ್ ಬ್ಯಾಲೆನ್ಸ್ ಇಟ್ಟರೆ ಪ್ರತಿ ವರ್ಷ ತಾನಾಗಿ ಆಟೋ ಡೆಬಿಟ್ ಆಗ್ತದೆ. ಆ ಕುಟುಂಬಕ್ಕೆ ಏನಾದ್ರೂ ಸಾವು ಆಯ್ತು ಅಂದ್ರೆ 2 ಲಕ್ಷ, ಅಥವಾ ಅಪಘಾತ ಆಗಿ ಅವರಿಗೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಆದ್ರೆ ಅವರಿಗೆ ಆ ಕುಟುಂಬಕ್ಕೆ ಅಥವಾ ಅವರಿಗೆ 1 ಲಕ್ಷ ಕೊಡುವಂತದ್ದು ಈ ಒಂದು PMJJBY ನಲ್ಲಿ ಇರುವಂತದ್ದು.

0: ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆಯ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: Improvement from almost 460 billion we have doubled our overall exports. The key growth areas in exports have been our services exports, and in goods export we have grown significantly as far as electronic goods exports are concerned, engineering goods exports are concerned, drug and pharma is there, spices, coffee, tobacco. So number of items have actually seen a major jump in exports in last 12 years. In services exports, in fact, we have actually grown from 100 billion to almost 421 billion, so it's a growth of almost 4 times. However, we feel that still there is a lot of untapped potential, and in that background effort has been in last 5 years to diversify our exports, to build trusted relationships, to develop supply chain resilience through multiple FTAs.
0: ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಚಿತ್ರಗೀತೆಗಳನ್ನು ಕೇಳಿದ್ರಿ. ಈಗ ಸಮಯ 8:09:45. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಕಾರ್ಯಕ್ರಮ ಸ್ವರಸೌರಭ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಯುವವಾಣಿ.

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ನೈಟ್ ವಾಕ್ ತುಂಬಾ ಚೆನ್ನಾಗಿತ್ತಲ್ವಾ? ತಂಪಾಗಿ ಆರಾಮಾಗಿ.
2: ಹಾ ಹೌದು, ಮನೆಯೊಳಗೆ ಯಾರು ಇರ್ತಾರೆ ಹೇಳು? ಹೊರಗಡೆ ಆದ್ರೆ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ, ಅಷ್ಟು ಶೆಕೆ ಅನ್ಸಲ್ಲ.
1: ಅಯ್ಯೋ, ಮನೇಲಿ ಎಷ್ಟು ಕಾವ್ ಅನ್ನಿಸ್ತಿದೆ, ಹೊರಗಡೆ ಎಷ್ಟು ತಂಪಾಗಿತ್ತು.
2: ಅಯ್ಯೋ, ಯಾರು ಒಳಗಿರ್ತಾರೆ ಲಿಖಿತ? ಎಷ್ಟು ಶೆಕೆ ಆಗ್ತಿದೆ ನೋಡು.
1: ಫಸ್ಟ್ ಫ್ಯಾನ್ ಆನ್ ಮಾಡಿ.
2: ಆನ್ ಮಾಡ್ತೀನಿ ತಡಿ.
1: ನಂಗೊಂದು ಪ್ರಶ್ನೆ ಹೊಳಿತು.
2: ಅಯ್ಯೋ, ಪ್ರಶ್ನೆ ಹೊಳಿತಾ?
1: ಹೌದು.
2: ಸರಿ ಕೇಳು.
1: ಈಗ ಫ್ಯಾನ್ ರೆಗ್ಯುಲೇಟರ್ನ ನೀವು ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಸ್ಪೀಡ್ ಕಮ್ಮಿ ಆಗ್ತಿತ್ತು, ಆದ್ರೆ ಬಲ್ಗಡೆ ತಿರುಗಿಸ್ತಿದ್ರೆ ಸ್ಪೀಡ್ ಜಾಸ್ತಿ ಆಗ್ತಿದೆ. ಇದು ಹೇಗ್ ಕೆಲ್ಸ ಮಾಡ್ತಿದೆ ಫ್ಯಾನು?
2: ಅಂತೂ ಇಂತೂ ಇಲ್ಲಿ ಜಾಡ ಹಿಡ್ದು ಪ್ರಶ್ನೆಗಳ ಸರಣಿ ನಾನು ಹೇಳದ್ರೊಳಗೆ ನಿನ್ನ ತಲೆಯಲ್ಲಿ ತಯಾರಾಗುತ್ತೆ, ಕರೆಕ್ಟಾ?
1: ಹೌದು.
2: ಸರಿ ಆಯ್ತು. ನೋಡು, ಈ ಫ್ಯಾನ್ ರೆಗ್ಯುಲೇಟರ್ ಅಥವಾ ಫ್ಯಾನ್ ನಿಯಂತ್ರಕ ಅಂತ ಏನಿದೆ, ಇದು ನೇರವಾಗಿ ಫ್ಯಾನಿನ ವೇಗವನ್ನ ನಿಯಂತ್ರಿಸಲ್ಲ, ಬದಲಾಗಿ ಫ್ಯಾನ್ ಒಳಗಿರುವಂತಹ ಮೋಟಾರ್ಗೆ ನೀಡುವಂತಹ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸೋ ಮೂಲಕ ಅದು ಫ್ಯಾನಿನ ವೇಗವನ್ನ ಕಂಟ್ರೋಲ್ ಮಾಡುತ್ತೆ.
1: ಒಂಥರ ಇಂಡೈರೆಕ್ಟ್ ಆಗಿ.
2: ಹೌದು. ಈಗ ಸೀಲಿಂಗ್ ಫ್ಯಾನ್ ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅನ್ನ ಬಳಸುತ್ತೆ. ಅದರ ವೇಗ ಮುಖ್ಯವಾಗಿ ಮೋಟಾರ್ಗೆ ತಲುಪುವಂತಹ ವೋಲ್ಟೇಜ್ ಮತ್ತೆ ಕರೆಂಟ್ನ ಪ್ರಮಾಣದ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ನಿಯಂತ್ರಕವು ಫ್ಯಾನ್ಗೆ ಸರಬರಾಜು ಮಾಡುವಂತಹ ವೋಲ್ಟೇಜ್ ಕಡಿಮೆ ಮಾಡಿದಾಗ ಮೋಟಾರ್ ನಿಧಾನವಾಗಿ ತಿರುಗುತ್ತೆ, ನಮ್ಗೆ ಕಡಿಮೆ ಗಾಳಿ ಸಿಗುತ್ತೆ. ಆಯ್ತಾ? ಅದೇ ಒಂದ್ ವೇಳೆ ಮೋಟಾರ್ಗೆ ಹೆಚ್ಚಿನ ವೋಲ್ಟೇಜ್ ಸಿಕ್ಕಾಗ ಫ್ಯಾನ್ ವೇಗವಾಗಿ ತಿರುಗುತ್ತೆ, ಗಾಳಿ ಹೆಚ್ಚಾಗಿ ಬೀಸುತ್ತೆ.
1: ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ಆದ್ರೆ ನೀವ್ ಹೇಳ್ತಾ ಈಗ ಸೀಲಿಂಗ್ ಫ್ಯಾನ್ಗಳಲ್ಲಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂತ ಹೇಳಿದ್ರಿ.
2: ಹೇಳ್ದೆ.
1: ಹೌದಲ್ವಾ? ಈಗ ಅದಕ್ಕೆ ಮೊದ್ಲಿಗೆ

0: ಈ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
1: ಸರಿ ಆಯ್ತು. ಈ ಇಂಡಕ್ಷನ್ ಮೋಟಾರ್ ಅನ್ನುವಂಥದ್ದು ವಿದ್ಯುತ್ ಕಾಂತೀಯ ಪ್ರಚೋದನೆ ತತ್ವ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುವಂತಹ ಎಸಿ ವಿದ್ಯುತ್ ಮೋಟಾರ್ ಆಗಿದೆ. ಆಯ್ತಾ, ಈಗ ನಾವು ಒಂದು ಇಂಡಕ್ಷನ್ ಮೋಟಾರ್ ಅನ್ನ ತೆಗೆದುಕೊಂಡ್ರೆ ಆ ಮೋಟಾರ್ ನಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡಬಹುದು, ಒಂದು ಸ್ಟೇಟರ್ ಮತ್ತೊಂದು ರೋಟರ್. ಈ ಸ್ಟೇಟರ್ ಏನಿದೆ, ಇದೊಂದು ಸ್ಥಿರ ಭಾಗ, ಇದರಲ್ಲಿ ವೈರ್ ವೈಂಡಿಂಗ್ಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ ಒಂದು ಕಾಯಿಲ್ ಗೆ ವೈರ್ ಗಳನ್ನ ಸುತ್ತಿರ್ತಾರೆ, ಅದು ನೇರವಾಗಿ ಎಸಿ ಕರೆಂಟ್ ಏನು ಸಪ್ಲೈ ಆಗ್ತಿರುತ್ತೆ ಅದಕ್ಕೆ ಸಂಪರ್ಕಗೊಂಡಿರು. ಸ್ಥಿರವಾಗಿ ಎಸಿ ಪೂರೈಕೆಗೆ ಸಂಪರ್ಕಗೊಂಡಿರುವಂತಹ ಒಂದು ಭಾಗವೇ ಸ್ಟೇಟರ್. ಆ ಒಂದು ವೈಂಡಿಂಗ್ ಗಳು ಅಂದ್ರೆ ವೈರ್ ಗಳನ್ನ ಏನು ಸುತ್ತಿದರೋ ಅದ ಮೂಲಕ ಆಲ್ಟರ್ನೇಟಿಂಗ್ ಕರೆಂಟ್ ಹರಿದಾಗ ಅದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುತ್ತೆ. ಈ ರೀತಿ ಬದಲಾಗ್ತಾ ಇರುವಂತಹ ಕಾಂತೀಯ ಕ್ಷೇತ್ರ ಅಂದ್ರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರೇಪಿಸುತ್ತೆ. ಅಂದ್ರೆ ಇದು ರೋಟರ್ ಅನ್ನ ವಿದ್ಯುತ್ ಸರಬರಾಜಿಗೆ ನೇರವಾಗಿ ಸಂಪರ್ಕಿಸಲ್ಲ, ಬದಲಾಗಿ ರೋಟರ್ ನಲ್ಲೇ ವಿದ್ಯುತ್ ಪ್ರವಾಹವನ್ನ ಪ್ರಚೋದಿಸುತ್ತೆ ಅಂದ್ರೆ ಇಂಡ್ಯೂಸ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಇಂಡಕ್ಷನ್ ಮೋಟಾರ್ ಅಂತ ಹೇಳಿ ಕರೀತಾರೆ. ಇನ್ನು ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದ್ಮೇಲೆ ಪ್ರವಾಹವು ತನ್ನದೇ ಆದಂತಹ ಕಾಂತೀಯ ಕ್ಷೇತ್ರವನ್ನ ಸೃಷ್ಟಿಸುತ್ತೆ. ಸ್ಟೇಟರ್ ಮತ್ತು ರೋಟರ್ ಕ್ಷೇತ್ರ ಇವೆರಡರ ನಡುವೆ ಇಂಟ್ರಾಕ್ಷನ್ ಉಂಟಾಗಿ ಟಾರ್ಕ್ ನ ಉತ್ಪಾದನೆ ಆಗುತ್ತೆ. ಈ ಟಾರ್ಕ್ ನಿಂದ ಆ ರೋಟರು ತಿರುಗುತ್ತೆ.
0: ಈ ಟಾರ್ಕ್ ಏನು ತಿರ್ಗಂಗ್ ಮಾಡುತ್ತೆ. ಈ ಟಾರ್ಕ್ ಅಂದ್ರೆ ಏನು?
1: ಟಾರ್ಕ್ ಅಂದ್ರೆ ಏನಿಲ್ಲ, ಬಹಳ ಸರಳ. ಯಾವುದೇ ಒಂದು ವಸ್ತು ತಿರುಗಬೇಕು ಅಂದ್ರೆ ಅದಕ್ಕೆ ರೊಟೇಟಿಂಗ್ ಫೋರ್ಸ್ ಬೇಕು. ಎಲ್ಲಿ ಟಾರ್ಕ್ ಉತ್ಪಾದನೆ ಆಗುತ್ತೋ ಅದು ಒಂದು ವಸ್ತುವಿಗೆ ತಿರುಗುವಂತಹ ಶಕ್ತಿಯನ್ನ, ರೊಟೇಟಿಂಗ್ ಫೋರ್ಸ್ ಅನ್ನ ಕೊಡುತ್ತೆ. ಅದನ್ನ ನಾವು ಟಾರ್ಕ್ ಅಂತ ಹೇಳಿ ಕರಿತೀವಿ.
0: ಈ ಟಾರ್ಕ್ ಅಂದ್ರೂ ಗೊತ್ತಾಯ್ತು, ಇಂಡಕ್ಷನ್ ಮೋಟಾರ್ ಅಂದ್ರೆ ಗೊತ್ತಾಯ್ತು. ಈಗ ನೀವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂದ್ರೇನು ಅಂತ ಹೇಳಿ.
1: ಸಿಂಗಲ್ ಫೇಸ್ ಅಂದ್ರೆ ಏಕ ಹಂತದ ಇಂಡಕ್ಷನ್ ಮೋಟಾರ್ ನಲ್ಲಿ ಮೋಟಾರ್ಗೆ ಸಿಂಗಲ್ ಫೇಸ್ ಎಸಿ ಪವರ್ ಅನ್ನ ಸರಬರಾಜು ಮಾಡ್ತಾರೆ. ಇದರಿಂದಾಗಿ ನೈಸರ್ಗಿಕವಾಗಿ ಬರುವಂತಹ ತಿರುಗುವ ಕಾಂತೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ ಉತ್ಪಾದನೆ ಆಗುತ್ತೆ. ಏನ್ ವ್ಯತ್ಯಾಸ ಅಂದ್ರೆ, ತಿರುಗುವ ಕಾಂತೀಯ ಕ್ಷೇತ್ರದಲ್ಲಿ ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ. ಅದೇ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ, ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ದಿಕ್ಕಿನ ಬದಲಾವಣೆ ಆಗಲ್ಲ. ಈ ರೀತಿಯ ಒಂದು ಕಾಂತೀಯ ಕ್ಷೇತ್ರವನ್ನ ಇದು ಉತ್ಪಾದಿಸುತ್ತೆ. ಈ ಕಾರಣದಿಂದಾಗಿ ಮೋಟಾರ್ ಅನ್ನ ಸ್ವತಃ ಪ್ರಾರಂಭ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಒಂದ್ ವೇಳೆ ನಾವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಹೆಚ್ಚುವರಿಯ ಅವಶ್ಯಕತೆ ಇದೆ. ಏನೇನ್ ಹೆಚ್ಚುವರಿ ವ್ಯವಸ್ಥೆ ಅಂದ್ರೆ, ಆರಂಭಿಕ ವೈಂಡಿಂಗ್ ಬೇಕು, ಕೆಪಾಸಿಟರ್ ಬೇಕು, ಶೇಡೆಡ್ ಪೋಲ್ ಬೇಕು. ಈ ರೀತಿ ಇದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಹೆಚ್ಚುವರಿ ವ್ಯವಸ್ಥೆಗಳು ಬೇಕಾಗುತ್ತೆ. ಇನ್ನು ಇದನ್ನ ಸಾಮಾನ್ಯವಾಗಿ ಗೃಹೋಪಯೋಗಿ ಉಪಕರಣಗಳು ಅಂದ್ರೆ ಮನೆಗಳಲ್ಲಿ ನಾವು ನೋಡುವಂತಹ ಸೀಲಿಂಗ್ ಫ್ಯಾನ್, ವಾಷಿಂಗ್ ಮಷೀನ್, ಮಿಕ್ಸರ್ ಮತ್ತೆ ಸಣ್ಣ ಪಂಪ್ಗಳಲ್ಲಿ ಈ ಮೋಟಾರ್ಗಳ ನಾವು ಸಾಮಾನ್ಯವಾಗಿ ನೋಡ.
0: ಇದಿಷ್ಟು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್.
1: ಹೌದಲ್ವಾ,
0: ಇದು ಹಿಂಗ್ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಾನು ಪೇಪರ್ ಗಳನ್ನೆಲ್ಲ ಓದ್ಬೇಕಾದ್ರೆ, ಈ ರೈತರುಗಳು ನೀರಾವರಿ ಜಮೀನೆಲ್ಲ ಇರುತ್ತಲ್ಲ, ಅಲ್ಲಿಗೆಲ್ಲ ತ್ರೀ ಫೇಸ್ ಕರೆಂಟ್ ಬೇಕು ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅಂದ್ರೆ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ, ಬೇಕು ಅಂತ ಹೇಳ್ಬಿಟ್ಟು. ಈಗ ನನಗೆ ಇರೋ ಪ್ರಶ್ನೆ ಏನಂತ ಅಂದ್ರೆ, ಈ ತ್ರೀ ಫೇಸ್ ಇಂಡಕ್ಷನ್ ಮೋಟಾರು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಿಂತ ಹೇಗೆ ಭಿನ್ನವಾಗಿದೆ ಅಂತ.
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಪರವಾಗಿಲ್ಲ, ಪೇಪರ್ ಎಲ್ಲ ಓದಿ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊತಾ ಇದೀಯಾ.
0: ಅಂತದ್ದೇನಿಲ್ಲ, ಸುಮ್ನೆ ಅಂದ್ರೆ ನೀವ್ ಹೇಳ್ತಿದ್ದಾಗ ನೆನಪಾಗಿದ್ದಷ್ಟೆ.
1: ಹಾ ಸರಿ ಸರಿ. ಈಗ ಮೂರು ಹಂತದ ಇಂಡಕ್ಷನ್ ಮೋಟರ್ ಅಂದ್ರೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ನಲ್ಲಿ ಸ್ಟೇಟರ್ ಮೂರು ಹಂತದ ಎಸಿ ಪೂರೈಕೆಯನ್ನ ಪಡ್ಕೊಳ್ಳುತ್ತೆ. ಹಿಂದಿನ ಇದ್ರಲ್ಲಿ ಬರೀ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಇತ್ತು, ಬಟ್ ಇಲ್ಲಿ ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅನ್ನ ಕೊಡ್ತಾರೆ. ಈ ಮೂರು ವಿದ್ಯುತ್ ಪ್ರವಾಹಗಳ ನಡುವೆ 120 ಡಿಗ್ರಿ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಒಂದು ಸೈನ್ ವೇವ್ಗೂ ಇನ್ನೊಂದು ಸೈನ್ ವೇವ್ಗೂ 120 ಡಿಗ್ರಿ ವ್ಯತ್ಯಾಸ ಇರುತ್ತೆ. ಇದೇನ್ ಮಾಡುತ್ತೆ, ಸ್ವಾಭಾವಿಕವಾಗಿ ಇದು ಕೂಡ ಸುಗಮ ಅಂದ್ರೆ ಸ್ಮೂತ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸೃಷ್ಟಿ ಮಾಡುತ್ತೆ. ಈ ತಿರುಗುವ ಕ್ಷೇತ್ರದಿಂದ

ದಾಗಿ ಮೋಟರ್ ಸ್ವಯಂಚಾಲಿತವಾಗಿ ಪ್ರಾರಂಭ ಆಗುತ್ತೆ. ಸಿಂಗಲ್ ಫೇಸ್ ಅಲ್ಲಿ ಏನಾಗಿತ್ತು, ಅದನ್ನ ಚಾಲು ಮಾಡೋದಕ್ಕೆ ಹೆಚ್ಚುವರಿ ವ್ಯವಸ್ಥೆ ಅವಶ್ಯಕತೆ ಬೇಕಿತ್ತು, ವೈಂಡಿಂಗ್, ಕೆಪಾಸಿಟರ್, ಶೇಡೆಡ್ ಪೋಲ್. ಬಟ್ ಇದು ಸ್ವಯಂಚಾಲಿತವಾಗಿ ಪ್ರಾರಂಭ ಆಗಿ ಸುಗಮವಾಗಿ ಕಾರ್ಯಾಚರಣೆ ಮಾಡುತ್ತೆ. ಮತ್ತೆ ತಿರುಗೋದಕ್ಕೆ ಟಾರ್ಕ್ ಅನ್ನೋ ಶಕ್ತಿ ಬೇಕು ಅಂತ ಹೇಳಿದ್ನಲ್ಲ, ಇದು ಹೆಚ್ಚು ಟಾರ್ಕ್ ಅನ್ನ ಉತ್ಪಾದನೆ ಮಾಡುತ್ತೆ. ಈ ಮೂರು ಹಂತದ ಮೋಟರ್ಗಳು ಅಂದ್ರೆ ತ್ರೀ ಫೇಸ್ ಇಂಡಕ್ಷನ್ ಮೋಟರ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ವಿಶ್ವಾಸಾರ್ಹ ಕೂಡ. ಹಾಗಾಗಿ ಇವನ್ನ ದೊಡ್ಡ ದೊಡ್ಡ ಯಂತ್ರಗಳು, ಕಂಪ್ರೆಸರ್ಗಳು, ಕನ್ವೇಯರ್ ಬೆಲ್ಟ್ಗಳು, ಎಲಿವೇಟರ್ಗಳು ಅಂದ್ರೆ ಲಿಫ್ಟ್, ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕೃಷಿಯಲ್ಲಿ ನಾವು ನೋಡಬಹುದಂತಹ ದೊಡ್ಡ ದೊಡ್ಡ ಪಂಪ್ಗಳು, ಅಲ್ಲಿ ಇದನ್ನು ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಈ ಎರಡು ಮೋಟಾರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ ವಿದ್ಯುತ್ ಸರಬರಾಜಾಗ್ತಾ ಇರುವಂತಹ ಪ್ರಕಾರ ಮತ್ತು ತಿರುಗು ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುವ ವಿಧಾನ ಇದೆ.

0: ಲಿಫ್ಟು ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕೃಷಿಯಲ್ಲಿ ನಾವು ನೋಡಬಹುದಂತಹ ದೊಡ್ಡ ದೊಡ್ಡ ಪಂಪ್ಗಳು ಅಲ್ಲಿ ಇದನ್ನು ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಈ ಎರಡು ಮೋಟಾರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ ವಿದ್ಯುತ್ ಸರಬರಾಜಾಗ್ತಾ ಇರುವಂತಹ ಪ್ರಕಾರ ಮತ್ತು ತಿರುಗು ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುವ ವಿಧಾನ, ಇದೇ ಮುಖ್ಯವಾದಂತಹ ವ್ಯತ್ಯಾಸ. ಈ ಸಿಂಗಲ್ ಫೇಸ್ ಮೋಟಾರ್ಗೆ ಹೆಚ್ಚುವರಿ ಆರಂಭಿಕ ವಿಧಾನಗಳು ಬೇಕು ಮತ್ತಿದು ಕಡಿಮೆ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ನಾವಿದನ್ನ ಗೃಹೋಪಯೋಗಿ ಅಪ್ಲಿಕೇಶನ್ಗಳಲ್ಲಿ ಕಾಣಬಹುದು. ಆದ್ರೆ ಮೂರು ಹಂತದ ಮೋಟಾರ್ ಸ್ವಾಭಾವಿಕವಾಗಿ ತಿರುಗುವಾಂತಿ ಕ್ಷೇತ್ರವನ್ನ ಉತ್ಪಾದಿಸುತ್ತೆ, ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದನ್ನ ನಾವು ತುಂಬಾ ಹೊರೆ ಅಂದ್ರೆ ಹೆಚ್ಚು ಲೋಡ್ ಬೇಕಾಗಿರುವಂತಹ ಸ್ಥಳಗಳಲ್ಲಿ ಬಳಸಬಹುದು. ಆದ್ರೆ ಈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳು ಸಣ್ಣ ಬಳಕೆಗೆ ಸರಳ, ಯಾಕಂದ್ರೆ ಇದು ಅಗ್ಗವಾಗಿರುತ್ತೆ. ಆದ್ರೆ ಈ ಮೂರು ಹಂತದ ಮೋಟಾರ್ಗಳೇನಿದೆ ಅದರಲ್ಲಿ ಉತ್ತಮ ದಕ್ಷತೆ ಇದೆ, ಆರಂಭಿಕ ಟಾರ್ಕ್ ಹೆಚ್ಚಿರುತ್ತೆ ಮತ್ತೆ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳಲ್ಲೂ ಕೂಡ ಇದನ್ನ ಬಳಸಬಹುದು.
1: ಈಗ ನನಗೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರು ಮತ್ತೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು.
0: ಸರಿ,
1: ಆದ್ರೆ ಈ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಅಂತ ಹೇಳಿದ್ರಲ್ಲ, ಅದಕ್ಕೂ ಮತ್ತೆ ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಂತಾನು ಹೇಳಿದ್ರಿ, ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು?
0: ಸರಿ, ಅದ್ರ ಬಗ್ಗೆ ನೋಡೋಣ ಈಗ. ನೋಡು, ಇವೆರಡರ ನಡುವೆ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ ಇದು ಎಷ್ಟು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಬಳಸುತ್ತೆ ಅಂತ, ಅಂದ್ರೆ ಎಷ್ಟು ಸಂಖ್ಯೆಯ ವೋಲ್ಟೇಜ್ ಅನ್ನ ಬಳಸುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಈಗ ನೋಡು, ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಲ್ಲಿ ಕೇವಲ ಒಂದೇ ಒಂದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ವೇನ ಬಳಸ್ತಾರೆ, ಅಂದ್ರೆ ಬರೀ ಒಂದೇ ಒಂದು ಎಸಿ ಸಿಗ್ನಲ್ ಮಾತ್ರ ಇರುತ್ತೆ. ಈ ಒಂದು ವೋಲ್ಟೇಜ್ ಸೈನೋಸಾಯ್ಡಿಯಲ್ ರೀತಿಯಲ್ಲಿ ಏರುತ್ತೆ ಇಳಿಯುತ್ತೆ, ಮತ್ತೆ ಇದು ಪೀರಿಯಾಡಿಕಲಿ ಅಂದ್ರೆ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಕೂಡ ಬದಲಿಸುತ್ತೆ. ಆಯ್ತಾ, ಒಂದೇ ಹಂತ ಇರೋದ್ರಿಂದ, ಯಾಕಂದ್ರೆ ಇದು ಕೇವಲ ಒಂದೇ ಒಂದು ಎಸಿ ಸಿಗ್ನಲ್ ನನ್ನ ಬಳಸ್ತಾ ಇದೆ, ಒಂದೇ ಹಂತ ಇರುತ್ತೆ. ಲೋಡ್ಗೆ ತಲುಪಿಸುವಾಗ ವಿದ್ಯುತ್ನಲ್ಲೂ ಕೂಡ ನಿರಂತರವಾಗಿ ಏರಿಳಿತ ಆಗ್ತಾ ಇರುತ್ತೆ, ಯಾಕಂದ್ರೆ ಸೈನೋಸಾಯ್ಡಲ್ ವೇವ್ ಅಂದ್ರೆ ಹಾಗೆ. ಒಂದ್ಸಲ ಏನಾಗುತ್ತೆ, ಇದು ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ಕನಿಷ್ಠ ಮಟ್ಟಕ್ಕೆ ಬರುತ್ತೆ, ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಇದನ್ನ ನಾವು ಸಣ್ಣ ಮಟ್ಟದ ಬೆಳಕಿನ ಲೋಡು, ಬಲ್ಬು, ಫ್ಯಾನು, ಟಿವಿ, ರೆಫ್ರಿಜರೇಟರು ಈ ರೀತಿ ಬಳಸ್ತೀವಿ. ಇನ್ನು ನಾವು ನಮ್ಮ ಮನೇಲಿರುವಂತಹ ಸಿಂಗಲ್ ಫೇಸ್ ವೈರ್ಗಳನ್ನ ಗಮನಿಸಿದ್ರೆ, ಎಲ್ಲಾದ್ರೂ ಸಿಂಗಲ್ ಫೇಸ್ ವೈರ್ನ ನೋಡಿದ್ರೆ ಇದರಲ್ಲಿ ಎರಡು ವೈರ್ಗಳನ್ನ ನಾವು ಕಾಣಬಹುದು. ಒಂದನ್ನ ಫೇಸ್ ವೈರ್ ಅಂತೀವಿ, ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಹೇಳಿ ಕರಿತೀವಿ. ಇನ್ನು ತ್ರಿಫೇಸ್ ಎಸಿ ಪವರ್ ಸಪ್ಲೈ ಅಲ್ಲಿ ನೋಡೋದಾದ್ರೆ ಇದು ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳನ್ನ ಬಳಸುತ್ತೆ. ಇದರಲ್ಲಿ ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳು ಉತ್ಪತ್ತಿಯಾಗುತ್ತೆ. ಪ್ರತಿಯೊಂದು ಕೂಡ ಒಂದೇ ತರಾಂಗಾಂತರ ಇದ್ರೂ ಒಂದರಿಂದ ಒಂದಕ್ಕಾಗ್ಲೇ ಹೇಳಿದ್ನಲ್ಲ,
1: 120 ಡಿಗ್ರಿ
0: 120 ಡಿಗ್ರಿಯಿಂದ ಫೇಸ್ ಶಿಫ್ಟ್ ಅಥವಾ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದೊಂದು ಸಮಯಕ್ಕೆ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಹಾಗಾಗಿ ವಿತರಿಸಲಾಗ್ತಿರುವಂತಹ ಒಟ್ಟಿನ ವಿದ್ಯುತ್ತು ಹೆಚ್ಚು ಸುಗಮವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಯಾಕಂದ್ರೆ ಒಂದು ಸಮಯದಲ್ಲಿ ಒಂದು ಸಿಗ್ನಲ್ ಗರಿಷ್ಠ ಮಟ್ಟಕ್ಕೆ ಬಂದಿದ್ರೆ ಇನ್ನೊಂದು ಕನಿಷ್ಠ ಇರುತ್ತೆ, ಇನ್ನೊಂದು ಸಿಗ್ನಲ್ ಕನಿಷ್ಠ ಅಲ್ಲಿದ್ರೆ ಮತ್ತೊಂದು ಗರಿಷ್ಠದಲ್ಲಿರುತ್ತೆ. ಹಾಗಾಗಿ ಇದನ್ನ ಭಾರಿ ಯಂತ್ರೋಪಕರಣಗಳಲ್ಲಿ ಸುಗಮವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಈ ತ್ರೀ ಫೇಸ್ ಪವರ್ ಸಪ್ಲೈ ಇರುವಂತಹ ವೈರ್ ಅನ್ನ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಇದರಲ್ಲಿ ಮೂರು ಫೇಸ್ ವೈರ್ ಇರುತ್ತೆ ಮತ್ತೆ ಕೆಲವು ಒಮ್ಮೊಮ್ಮೆ ಒಂದು ನ್ಯೂಟ್ರಲ್ ವೈರ್ನ ನಾವು ಇದರಲ್ಲಿ ಕಾಣಬಹುದು.
1: ಹೇ, ನನ್ಗೊಂದ್ ನೆನ್ಪಾಯ್ತು. ಈಗ ಮನೆಯಲ್ಲಿ ಬಲ್ಬ್ ಉರಿತಾ ಇರುತ್ತೆ, ಸಡನ್ ಆಗಿ ಸ್ವಲ್ಪ ಡಿಮ್ ಲೈಟ್ ಗೆ ಬಂದಾಗ ನಮ್ಮಅಮ್ಮ ಎಲ್ಲ ಸಿಂಗಲ್ ಫೇಸ್ ಆಗಿದೆ, ಸಿಂಗಲ್ ಫೇಸ್ ಆಗಿದೆ, ಅದಿದೆ ಇರ್ಬೇಕೇನ ಅಲ್ವಾ?
0: ಬೇಕಾಗಿರೋಷ್ಟು ಪ್ರಮಾಣದ ವೋಲ್ಟೇಜ್ ಅದಕ್ಕೆ ಸಿಕ್ಕಿರಲ್ಲ, ಆ ವೋಲ್ಟೇಜ್ ನಲ್ಲಿ ಫ್ಲಕ್ಚುಯೇಷನ್ ಆಗಿರುತ್ತೆ. ಹಾಗಾಗಿ ಪರಿಪೂರ್ಣ ವೋಲ್ಟೇಜ್ ಸಿಗದ ಕಾರಣ ಅದು ಕೂಡ ಪರಿಪೂರ್ಣವಾಗಿ ಕೆಲಸ ಮಾಡಲ್ಲ. ಫ್ಯಾನು ಸದ್ದು ಮಾಡಿ ತಿರುಗ್ತಾ ಇರುತ್ತೆ, ಲೈಟು ಬ್ಲಿಂಕ್ ಆಗುತ್ತೆ ಅಥವಾ ಅದ್ರಲ್ಲಿ ಬರ್ತಿರುವಂತಹ ಪ್ರಕಾಶಮಾನತೆ, ಬ್ರೈಟ್ನೆಸ್ ಕಡಿಮೆ ಆಗಿರುತ್ತೆ. ಸಿಂಗಲ್ ಫ್ಯೂಸ್ ಆದಾಗ ಆ ರೀತಿ ಆಗಿರುತ್ತೆ.
1: ಒಟ್ಟಲ್ಲ ಅದ್ ಬೇರೆ ಇದ್ ಬೇರೆ, ಆದ್ರೆ ವೋಲ್ಟೇಜ್
0: ಸಂಬಂಧಿಸಿದ್ದಂತದ್ದು. ಹೌದು,
1: ಈಗೆಲ್ಲ ಟ್ರಾಫಿಕ್ ಬರ್ತಾ ಇದೆ ನೋಡಿ, ಈಗ ನನ್ ತಲೆಗೆ ಹೋಗ್ತಾ ಇದೆ ಒಂದೊಂದಾಗಿ. ಮುಂಚೆ ಅಂದ್ರೆ ಸ್ವಲ್ಪ ಹಿಂದಿನಗಳಲ್ಲಿ ಈ ಫ್ಯಾನ್ ರೆಗ್ಯುಲೇ

0: ರೆಗ್ಯುಲೇಟರ್ ನ ವಿನ್ಯಾಸ ಎಲ್ಲ ಹೇಗಿರ್ತಾ ಇತ್ತು?
1: ಹಳೆಯ ಫ್ಯಾನ್ ನಿಯಂತ್ರಕಗಳು ಪ್ರತಿರೋಧವನ್ನ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ವು. ಅದ್ರೊಳಗೆ ಏನ್ ಮಾಡ್ತಿದ್ರು, ರೆಸಿಸ್ಟರ್ ಗಳನ್ನ ಸೀರೀಸ್ ಅಲ್ಲಿ ಅಂದ್ರೆ ಫ್ಯಾನ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿರ್ತಿದ್ರು. ಆಯ್ತಾ, ಈಗೇನಾಗುತ್ತೆ, ರೆಸಿಸ್ಟರ್ ಗಳು ಸೀರೀಸ್ ನಲ್ಲಿ ಇದ್ದಾಗ ರೆಸಿಸ್ಟರ್ ಗಳ ಸಂಖ್ಯೆ ಹೆಚ್ಚಾದಂತೆ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗುತ್ತೆ.
0: ಹೌದು,
1: ಅದು ಕಡಿಮೆ ಆದಂತೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಈಗ ರೆಸಿಸ್ಟೆನ್ಸ್ ಹೆಚ್ಚಾದ್ರೆ ವಿದ್ಯುತ್ ಸರಾಗವಾಗಿ ಹರಿಯೋದಿಕ್ಕೆ ಆಗೋದಿಲ್ಲ. ರೆಸಿಸ್ಟೆನ್ಸ್ ಕಡಿಮೆ ಇದ್ರೆ ವಿದ್ಯುತ್ ಸರಾಗವಾಗಿ ಹರಿಯುತ್ತೆ. ಪ್ರತಿರೋಧ ಹೆಚ್ಚಾದಾಗ ಈ ವಿದ್ಯುತ್ ಶಕ್ತಿ ಏನಾಗುತ್ತೆ, ಶಾಖದ ರೂಪದಲ್ಲಿ ಕಳೆದು ಹೋಗುತ್ತೆ. ಸೊ ಸ್ವಲ್ಪ ಮಟ್ಟದ ಶಕ್ತಿ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರೋದ್ರಿಂದ ಫ್ಯಾನ್ಗೆ ತಲುಪುವಂತಹ ವೋಲ್ಟೇಜ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ವೋಲ್ಟೇಜ್ ನ ಕುಸಿತದಿಂದಾಗಿ ಫ್ಯಾನ್ನ ವೇಗವೂ ಕೂಡ ಕಡಿಮೆಯಾಗುತ್ತೆ. ಅದೇ ಒಂದ್ ವೇಳೆ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಅವಾಗ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರುವಂತಹ ಶಕ್ತಿಯೂ ಕಡಿಮೆ ಆಗುತ್ತೆ, ಹೆಚ್ಚಿನ ವೋಲ್ಟೇಜ್ ತಲುಪುತ್ತೆ, ಫ್ಯಾನ್ ವೇಗವಾಗಿ ತಿರುಗುತ್ತೆ. ಇದರ ಬಹುಮುಖ್ಯ ಅನುಕೂಲ ಅಂದ್ರೆ ಇದೇ ನೋಡು, ವಿದ್ಯುತ್ ಶಕ್ತಿ ವ್ಯರ್ಥ ಆಗುತ್ತೆ, ಮತ್ತೆ ಈ ರೀತಿಯಾಗಿ ಶಾಖವಾಗಿ ಹೊರಗೋಗೋದ್ರಿಂದ ನಿಯಂತ್ರಕಗಳು ಕೂಡ ಬಿಸಿಯಾಗ್ತಿದ್ವು. ಅವು ಸರಳವಾಗಿದ್ರು ಕೂಡ ಪರಿಣಾಮಕಾರಿ ಅಲ್ಲ.
0: ಅದಕ್ಕೇನೆ ಹಳೆ ಮೋಟಾರ್ ಮಷಿನರೀಸ್ ಎಲ್ಲ ಒಂಥರ ಹೀಟ್ ಆದಂಗ ಆಗದು, ಜಾಸ್ತಿ ಹೊತ್ತು ಯೂಸ್ ಮಾಡಿದ್ರೆ ಹೀಟ್ ಆಗ್ತಿತ್ತು.
1: ಹೌದು,
0: ಈ ಹಳೆ ವಿನ್ಯಾಸದಲ್ಲಿ ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇತ್ತು.
1: ಹೌದು,
0: ಹಾಗಾದ್ರೆ ಈಗ ಮಾಡರ್ನೈಸ್ ಆಗಿದೆ ಅಲ್ವಾ ಇದು, ಈ ಮಾಡರ್ನ್ ವಿನ್ಯಾಸ ಹೇಗಿದೆ?
1: ಈ ಆಧುನಿಕ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ವಿಭಿನ್ನವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಮತ್ತು ಇವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಟ್ರಯಾಕ್, ಡಯಾಕ್ ಎಂಬ ಘಟಕಗಳ ಜೊತೆಗೆ RC ಟೈಮಿಂಗ್ ಸರ್ಕ್ಯೂಟ್ ಅನ್ನ ಕಾಣಬಹುದು. ಹಿಂದೆ ಏನು ಶಾಖವಾಗಿ ಶಕ್ತಿ ವ್ಯರ್ಥ ಆಗ್ತಿತ್ತೋ ಅದನ್ನ ತಡೆಗಟ್ಟೋದಿಕ್ಕೆ ಈ ಟ್ರಯಾಕ್ ಏನ್ ಮಾಡುತ್ತೆ ಅಂದ್ರೆ AC ವೇವ್ ಫಾರ್ಮ್ ಅನ್ನ ಪ್ರತಿ ಸೈಕಲ್ ನಲ್ಲೂ ಕೂಡ ಆನ್ ಆಫ್ ಮಾಡುತ್ತೆ. ಸೊ ಆನ್ ಆದಾಗ ಮಾತ್ರ ಸರಬರಾಜು ಆಗ್ತಿರುತ್ತೆ, ಆಫ್ ಆದಾಗ ಏನು ನಡೆಯೋದಿಲ್ಲ. ಹಂಗಾಗಿ ಇದು ಬಹಳಾನೇ ಉಪಯುಕ್ತ. ಈ ರೀತಿ ನಿಯಂತ್ರಕವು ಫ್ಯಾನ್ಗೆ ತಲುಪಿಸುವ ಸರಾಸರಿ ಶಕ್ತಿಯನ್ನು ಕೂಡ ಬದಲಾಯಿಸುತ್ತೆ. ಒಂದ್ ವೇಳೆ ಕಂಡಕ್ಷನ್ ತಡವಾಗಿ ಪ್ರಾರಂಭವಾದ್ರೆ ಕಡಿಮೆ ಶಕ್ತಿ ಹೋಗಿ ಮೋಟಾರ್ ಅನ್ನ ತಲುಪುತ್ತೆ, ಫ್ಯಾನ್ ನಿಧಾನವಾಗಿ ಚಲಿಸುತ್ತೆ. ಮೊದಲೇ ಒಂದ್ ವೇಳೆ ವಿದ್ಯುತ್ನ ಹರಿವೇನಾದ್ರೂ ಸ್ವಲ್ಪ ಇದ್ರೆ ಹೆಚ್ಚಿನ ಶಕ್ತಿಯು ಮೋಟಾರ್ ಅನ್ನ ಹೋಗಿ ತಲುಪುತ್ತೆ ಮತ್ತು ಫ್ಯಾನ್ ವೇಗವಾಗಿ ಚಲಿಸುತ್ತೆ. ಶಾಖವಾಗಿ ಬಹಳ ಕಡಿಮೆ ಶಕ್ತಿಯು ವ್ಯರ್ಥ ಆಗೋದ್ರಿಂದ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ಕೂಡ ತಂಪಾಗಿರುತ್ತೆ, ವಿದ್ಯುತ್ ಅನ್ನು ಕೂಡ ಇವು ಉಳಿಸುತ್ತೆ.
0: ಈ ಹೊಸ ವಿನ್ಯಾಸದ ಬಗ್ಗೆ ಗೊತ್ತಾಯ್ತು. ಆದ್ರೆ ನೀವ್ ಹೇಳ್ಬೇಕಾದ್ರೆ ಈ ಟ್ರಯಾಕ್, ಡಯಾಕ್ ಅಂತ ಎಲ್ಲ ಯೂಸ್ ಮಾಡಿದ್ರಲ್ಲ, ಇದು ಹೊಸ ಪದಗಳು. ಈಗ ಈ ಹೊಸ ಪದಗಳನ್ನ ಬಳಸಿದ್ರಲ್ಲ, ಏನು ಹಾಗಂದ್ರೆ?
1: ಈಗ ನಿನ್ಗೆ ಟ್ರಯಾಕ್ ಮತ್ತು ಡಯಾಕ್ ಬಗ್ಗೆ ಹೇಳೋದ್ಕಿಂತ ಮುಂಚೆ ನಾನು ಡಯೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ, ಆಮೇಲೆ ಟ್ರಯಾಕ್ ಮತ್ತೆ ಡಯಾಕ್ ಬಗ್ಗೆ ತಿಳ್ಕೊಳ್ಳೋಣ.
0: ಆಯ್ತು.
1: ಈ ಡಯೋಡ್ ಒಂದು ಸೆಮಿ ಕಂಡಕ್ಟರ್ ಸಾಧನ. ಇದು ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಕೇವಲ ಒಂದೇ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿಯುವಂತೆ ನೋಡ್ಕೊಳ್ಳುತ್ತೆ, ಅದ್ರ ಉಲ್ಟಾ ದಿಕ್ಕಿನಲ್ಲಿ ವಿದ್ಯುತ್ ಹರಿಯದಂತೆ ಅದನ್ನ ನಿರ್ಬಂಧಿಸುತ್ತೆ. ಈ ಡಯೋಡ್ ಅನ್ನ ಪಿನ್ ಜಂಕ್ಷನ್ ಬಳಸಿ ತಯಾರಿಸಲಾಗುತ್ತೆ. ಅಂದ್ರೆ ಒಂದು ಬದಿಯಲ್ಲಿ ಪಿ ಮಾದರಿಯ ಸೆಮಿಕಂಡಕ್ಟರ್ ಇಂದ ಡೋಪ್ ಮಾಡಿರ್ತಾರೆ, ಇನ್ನೊಂದು ಬದಿಯಲ್ಲಿ ಎನ್ ಮಾದರಿಯ ಸೆಮಿಕಂಡಕ್ಟರ್ ನಿಂದ ಡೋಪಿಂಗ್ ಅನ್ನ ನಡೆಸಿರ್ತಾರೆ. ಮತ್ತೆ ಈ ಡಯೋಡ್ಗಳಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ಒಂದನ್ನ ಆನೋಡ್ ಅಂತ ಕರಿತೀವಿ, ಮತ್ತೊಂದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಆನೋಡ್ಗೆ ನಾವು ಪಾಸಿಟಿವ್ ಬಯಾಸಿಂಗ್ ಮಾಡಿ ಕ್ಯಾಥೋಡ್ ನ ನೆಗೆಟಿವ್ ಬಯಾಸಿಂಗ್ ಮಾಡಿದ್ರೆ ಇದನ್ನ ಫಾರ್ವರ್ಡ್ ಬಯಾಸ್ಡ್ ಅಂತ ಕರಿತೀವಿ. ಅಂದ್ರೆ ಆನೋಡ್ಗೆ ನಾವು ಪಾಸಿಟಿವ್ ವೋಲ್ಟ್ ಕೊಟ್ಟು ಕ್ಯಾಥೋಡ್ ನ ನೆಗೆಟಿವ್ ಅಂದ್ರೆ ಗ್ರೌಂಡ್ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಡಯೋಡ್ ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೋ ಆಗ ಮಾತ್ರ ಕರೆಂಟ್ ಅನ್ನ ಒಂದು ದಿಕ್ಕಿನಲ್ಲಿ ಇಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ಇದ್ರ ಪೊಲಾರಿಟಿಯನ್ನ ತಿರುಗಿಸಿದಾಗ ಅಂದ್ರೆ ಆನೋಡ್ಗೆ ನೆಗೆಟಿವ್ ಕೊಟ್ಟು ಕ್ಯಾಥೋಡ್ಗೆ ಪಾಸಿಟಿವ್ ಕೊಟ್ರೆ ಅದು ರಿವರ್ಸ್ಡ್ ಬಯಾಸ್ ಆಗುತ್ತೆ. ರಿವರ್ಸ್ಡ್ ಬಯಾಸ್ ಆದಾಗ ಅದು ಕರೆಂಟ್ ಅನ್ನ ಹರಿಯೋಕೆ ಬಿಡಲ್ಲ, ಅದನ್ನ ನಿರ್ಬಂಧಿಸುತ್ತೆ. ಆದ್ರೆ ಈ ಡಯೋಡ್ಗಳು DC ಸರ್ಕ್ಯೂಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಬಹಳಾನೇ ಉಪಯುಕ್ತ. ಅಂದ್ರೆ ರೆಕ್ಟಿಫೈಯರ್ ಗಳಲ್ಲಿ, ರೆಗ್ಯುಲೇಟರ್ ಗಳಲ್ಲಿ, DC ರೆಗ್ಯುಲೇಟರ್ ಇರುತ್ತಲ್ಲ ಅದರಲ್ಲಿ ತುಂಬಾನೇ ಉಪಯೋಗ. ಯಾಕಂದ್ರೆ ನಮಗೆ ಇರುವಂತದ್ದೆಲ್ಲ

0: ಎಲ್ಲವೂ ಕೂಡ ಎಸಿ ಸಿಗ್ನಲ್. ಆದ್ರೆ ನಮ್ಮ ಬಹುತೇಕ ಎಲೆಕ್ಟ್ರಾನಿಕ್ಗಳು ಕೆಲಸ ಮಾಡೋದು ಡಿಸಿ ಸಿಗ್ನಲ್. ಹಾಗಾಗಿ ಆ ಎಸಿಯನ್ನ ಡಿಸಿ ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಈ ಡಯೋಡ್ಗಳನ್ನ ಬಳಸಬಹುದು. ಯಾಕಂದ್ರೆ ಇದು ಒಂದು ಸೈಕಲ್ ನಲ್ಲಿ ಮಾತ್ರ ಹರಿಯೋದಿಕ್ಕೆ ಅನುವು ಮಾಡಿಕೊಡುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ರಿವರ್ಸ್ ಬಯಾಸ್ ಆಗುತ್ತಲ್ಲ, ಆಗ ಹರಿಯೋದಿಕ್ಕೆ ಬಿಡಲ್ಲ. ಹಾಗಾಗಿ ಇದು ಡೈರೆಕ್ಟ್ ಕರೆಂಟ್ ಅಂದ್ರೆ ಡಿಸಿ ಅನ್ನ ಸಪ್ಲೈ ಮಾಡುತ್ತೆ. ಈಗ ಟ್ರಯಾಕ್ ಏನು ಅಂತ ನೋಡೋಣ. ಈ ಟ್ರಯಾಕ್ ಇವೆರಡೂ ಕೂಡ ಸೆಮಿ ಕಂಡಕ್ಟರ್ ಸ್ವಿಚಿಂಗ್ ಡಿವೈಸಸ್, ಅಂದ್ರೆ ಸ್ವಿಚಿಂಗ್ ಆನ್ ಆಫ್ ಕೆಲಸಕ್ಕಾಗಿ ಇದನ್ನ ಬಳಸೋದು. ಆಯ್ತಾ, ಮುಖ್ಯವಾಗಿ ಇವನ್ನ ಫ್ಯಾಗ್ಯುಲೇಟರ್ ಗಳಲ್ಲಿ, ಲೈಟ್ ಡಿಮ್ಮರ್ ಗಳಲ್ಲಿ, ಹೀಟ್ ನಿಯಂತ್ರಕಗಳಲ್ಲಿ, ಮತ್ತೆ ಮೋಟಾರ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಈ ರೀತಿ ಎಸಿ ವಿದ್ಯುತ್ ನಿಯಂತ್ರಣ ಸರ್ಕ್ಯೂಟ್ ಅಲ್ಲಿ ಇದನ್ನ ಬಳಸ್ತೀವಿ. ಡಯೋಡ್ನ ಡಿಸಿಯಲ್ಲಿ, ಟ್ರಯಾಕ್ ಮತ್ತು ಡಯಾಕ್ನ ಎಸಿಯಲ್ಲಿ. ಎಸಿ ವಿದ್ಯುತ್ ಎಷ್ಟು ಲೋಡ್ ಅನ್ನ ತಲುಪುತ್ತೆ ಅನ್ನುವ ಆಧಾರದ ಮೇಲೆ ಇದು ನಿಯಂತ್ರಣ ಮಾಡೋದಿಕ್ಕೆ ಸಹಾಯವನ್ನ ಮಾಡುತ್ತೆ. ಟ್ರಯಾಕ್ ಇದರ ಪೂರ್ಣ ರೂಪ ಏನಂದ್ರೆ ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಟ್ರಯೋಡ್ ಅನ್ನೋದು ಈ ಟ್ರಯಾಕ್ನ ಪೂರ್ಣ ರೂಪ. ಈ ಟ್ರಯಾಕ್ ಏನ್ ಮಾಡುತ್ತೆ, ಎರಡೂ ದಿಕ್ಕಿನಲ್ಲಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಸಹ ಮಾಡುವಂತಹ ಒಂದು ಎಲೆಕ್ಟ್ರಾನಿಕ್ ಸ್ವಿಚ್. ಇದರಲ್ಲಿ ಮುಖ್ಯವಾಗಿ ಮೂರು ಟರ್ಮಿನಲ್ ಇರುತ್ತೆ. ಅಲ್ಲಿ ಬರೀ ಕ್ಯಾಥೋಡ್ ಆನೋಡ್ ಇತ್ತು, ಇಲ್ಲಿ ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಮತ್ತು ಗೇಟ್ ಅನ್ನುವಂತ ಮೂರು ಟರ್ಮಿನಲ್ ಗಳಿದೆ. ಈ ಗೇಟ್ ಟರ್ಮಿನಲ್ಗೆ ನಾವು ಸಣ್ಣ ಪ್ರಮಾಣದ ಟ್ರಿಗರಿಂಗ್ ಕರೆಂಟ್ ಅನ್ನ ಹಾಕ್ದಾಗ ಟ್ರಯಾಕ್ ಆನ್ ಆಗುತ್ತೆ. ಈ ಕರೆಂಟ್ ಅನ್ನ ಕೊಡದೋದ್ರೆ ಟ್ರಯಾಕ್ ಆಫ್ ಆಗೇ ಇರುತ್ತೆ. ನಾವ್ ಯಾವಾಗ ಟ್ರಿಗರಿಂಗ್ ಕರೆಂಟ್ ಅನ್ನ ಗೇಟ್ಗೆ ಪೂರೈಸ್ತೀವೋ ಈ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಮೇನ್ ಟರ್ಮಿನಲ್ 1 ಇಂದ ಮೇನ್ ಟರ್ಮಿನಲ್ 2ಗೆ ಹರಿಯುವಂತೆ ಮಾಡುತ್ತೆ. ಒಂದು ಬಾರಿ ಇದು ಪ್ರಚೋದನೆಗೊಂಡ್ರೆ ನಂತರ ಕರೆಂಟ್ ನೈಸರ್ಗಿಕವಾಗಿ ಶೂನ್ಯಕ್ಕೆ ಇಳಿಯುವವರೆಗೂ ಅದು ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಆಯ್ತಾ, ಪ್ರತಿ ಎಸಿ ಸೈಕಲ್ ನಲ್ಲೂ ಕೂಡ ಒಂದು ಪಾಯಿಂಟ್ ಅಂತ ಇರುತ್ತೆ. ಯಾವ ಪಾಯಿಂಟ್ ನಲ್ಲಿ ಟ್ರಯಾಕ್ ಪ್ರಚೋದನೆ ಆಗುತ್ತೆ ಅನ್ನುವ ಆಧಾರದ ಮೇಲೆ ನಾವು ಸಾಧನಕ್ಕೆ ಎಷ್ಟು ವೋಲ್ಟೇಜ್ ಕೊಡ್ಬೋದು ಅಥವಾ ಎಷ್ಟು ವಿದ್ಯುತ್ ಸಪ್ಲೈ ಆಗ್ಬೇಕನ್ನೋದನ್ನ ನಿಯಂತ್ರಣ ಮಾಡ್ತೀವಿ. ಈ ಎಲೆಕ್ಟ್ರಾನಿಕ್ ಫ್ಯಾನ್ ನಿಯಂತ್ರಕಗಳು ಅಂದ್ರೆ ಫ್ಯಾನ್ ರೆಗ್ಯುಲೇಟರ್ ಆಗಿರ್ಬೋದು, ಅದರಲ್ಲಿ ಫ್ಯಾನ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಹಾಗೆ ಲೈಟ್ ಡಿಮ್ಮರ್ ಗಳಾಗಿರ್ಬೋದು ಅಂದ್ರೆ ಒಂದು ಬಲ್ಬ್ ನ ಹೊಳಪನ್ನ ನಿಯಂತ್ರಿಸೋದಿಕ್ಕೆ ಎಲ್ಲಾ ಕಡೆ ಇದನ್ನ ಬಳಸ್ತೀವಿ.
1: ಈಗ ಟ್ರಯಾಕ್ ಬಗ್ಗೆ ಗೊತ್ತಾಯ್ತು, ಇನ್ನ ಡಯಾಕ್ ಅಂತ ಹೇಳಿದ್ರಲ್ಲ, ಇದೇನ್ ಮಾಡತ್ತೆ, ಇದ್ರ ಕೆಲಸ ಏನು?
0: ಈ ಡಯಾಕ್ ನ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಇದರ ಕೆಲಸ ಏನಂದ್ರೆ, ಈಗ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಎರಡು ದಿಕ್ಕಿನಲ್ಲೂ ಕೂಡ ಸಹಾಯ ಮಾಡುತ್ತಲ್ವಾ, ಆ ಟ್ರಯಾಕ್ ತನ್ನ ಕೆಲಸವನ್ನ ಮಾಡುವಂತೆ ಮಾಡೋದೇ ಈ ಡಯಾಕ್.
1: ಓ, ಇದು ಬೂಸ್ಟ್ ತರ.
0: ಇಲ್ಲಿ ಆ ಒಂದು ಕಾರಣಕ್ಕೆ ಉಪಯೋಗಿಸ್ತಾರೆ ಟ್ರಯಾಕ್ ಮತ್ತೆ ಡಯಾಕ್ ಎರಡನ್ನು ಕೂಡ. ಆಯ್ತಾ, ಇನ್ನು ಡಯಾಕ್ ಕೂಡ ಎರಡೂ ದಿಕ್ಕಿನಲ್ಲಿ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಅನುವು ಮಾಡಿ ಕೊಡುತ್ತೆ. ಮತ್ತೆ ಇದಲ್ಲೂ ಅಷ್ಟೇ, ಒಂದು ಕಂಡೀಷನ್ ಇದೆ. ಈ ಡಯಾಕ್ ಯಾವಾಗ ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ, ಮೊದಲಿಗೆ ನಾವು ಸ್ವಲ್ಪ ಮಟ್ಟದ ವೋಲ್ಟೇಜ್ ಅನ್ನ ಅದಕ್ಕೆ ಕೊಡ್ತೀವಿ. ಆ ವೋಲ್ಟೇಜ್ ಒಂದು ನಿರ್ದಿಷ್ಟ ಮೌಲ್ಯವನ್ನ ತಲುಪಬೇಕು. ಆ ನಿರ್ದಿಷ್ಟ ಮೌಲ್ಯವನ್ನ ತಲುಪದಾಗ ಮಾತ್ರ ಡಯಾಕ್ ಆನ್ ಆಗೋದು, ಆಮೇಲೆ ಅದು ಟ್ರಯಾಕ್ನ ಆನ್ ಮಾಡೋದು. ಈ ಒಂದು ನಿರ್ದಿಷ್ಟ ಮಟ್ಟವನ್ನ ಬ್ರೇಕ್ ಓವರ್ ವೋಲ್ಟೇಜ್ ಅಂತ ಹೇಳಿ ಕರೀತಾರೆ. ನಾವು ಅಪ್ಲೈ ಮಾಡಿರುವಂತಹ ವೋಲ್ಟೇಜು ಬದಲಾಗ್ತಾ ಬ್ರೇಕ್ ಓವರ್ ವೋಲ್ಟೇಜ್ ತಲುಪಿದಾಗ, ಅದನ್ನ ದಾಟಿದ ನಂತರ ಡಯಾಕ್ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಅಂದ್ರೆ ಈ ಡಯಾಕ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಶಾರ್ಪ್ ಪಲ್ಸ್, ತೀಕ್ಷ್ಣವಾದಂತ ಪಲ್ಸ್ನ ಟ್ರಯಾಕ್ನ ಗೇಟಿಗೆ ಕಳಿಸುತ್ತೆ. ಅದ್ರ ಸಹಾಯದಿಂದ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಇದರಿಂದ ಒಂದು ಎಸಿ ಸೈಕಲ್ ನ ಎರಡೂ ಭಾಗಗಳಲ್ಲಿ ಟ್ರಯಾಕ್ ಸಾಗವಾಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ.
1: ಈಗ ಟ್ರಯಾಕ್ ಬಗ್ಗೆ, ಡಯಾಕ್ ಬಗ್ಗೆ ಎರಡರ ಬಗ್ಗೆನೂ ತಿಳ್ಕೊಂಡಾಯ್ತು. ಈಗ ಈ ಟ್ರಯಾಕ್ ಮತ್ತೆ ಡಯಾಕ್ ಒಟ್ಟಿಗೆ ಸೇರ್ಬಿಟ್ಟು ಹೆಂಗ್ ಕೆಲಸ ಮಾಡ್ತವೆ ಅಂತ ಹೇಳಿ.
0: ಸರಿ, ಈ ಡಯಾಕ್ ಅನ್ನೋದು ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಟ್ರಿಗರಿಂಗ್ ಡಿವೈಸ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಟ್ರಯಾಕ್ ನ ಟ್ರಿಗರ್ ಮಾಡೋದು. ಇನ್ನು ಈ ಟ್ರಯಾಕ್ ಬಂದು ಇದೇ ಬಹು ಮುಖ್ಯವಾದಂತದ್ದು, ಇದೇ ಆ ಎಸಿ ಪವರ್ ಕಂಟ್ರೋಲ್ ಸ್ವಿಚ್ ಆಗಿ ಕೆಲಸ ಮಾಡ್ತಿರೋದು. ಈಗ ನೋಡು, ಫ್ಯಾನ್ ರೆಗ್ಯುಲೇಟರ್ ಸರ್ಕ್ಯೂಟ್ ನಲ್ಲಿ ಕೆಪಾಸಿಟರ್ ಇರುತ್ತೆ. ಪ್ರತಿಯೊಂದು ಎಸಿ ಸೈಕಲ್ ನಲ್ಲೂ ಈ ಒಂದು ಕೆಪಾಸಿಟರ್ ನಿಧಾನವಾಗಿ ಚಾರ್ಜ್ ಆಗುತ್ತೆ. ಯಾವಾಗ ಕೆಪಾಸಿಟಿ

0: ವೋಲ್ಟೇಜ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪುತ್ತೆ. ಯಾಕಂದ್ರೆ ನಾವು ಒಂದು ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಿ, ಬಟ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪಿದಾಗ ಮಾತ್ರ ಡಯಾಕ್ ಕಂಡಕ್ಷನ್ ನ ಶುರು ಮಾಡಿ ಡಯಾಕ್ ಆನ್ ಆಗುತ್ತೆ. ಡಯಾಕ್ ಯಾವಾಗ ಆನ್ ಆಗುತ್ತೋ ಅವಾಗ ಒಂದು ಶಾರ್ಪ್ ಪಲ್ಸ್ ಅನ್ನ ಟ್ರಯಾಕಿನ ಗೇಟಿಗೆ ನೀಡುತ್ತೆ. ಟ್ರಯಾಕಿನ ಗೇಟಿಗೆ ನೀಡಿದಾಗ ಅದೇನ್ ಮಾಡುತ್ತೆ, ಟರ್ಮಿನಲ್ ಒನ್ ನಿಂದ ಮೇನ್ ಟರ್ಮಿನಲ್ ಟೂಗೆ ಕರೆಂಟ್ ಹರಿಯುವಂತೆ ಮಾಡುತ್ತೆ. ಈ ಟ್ರಯಾಕ್ ಇನ್ನುಳಿದ ಎಸಿ ಸೈಕಲ್ಗೆ ಸಂಪೂರ್ಣವಾಗಿ ಆನ್ ಆಗಿರುತ್ತೆ. ಈಗ ಇಲ್ಲಿ ವೇವ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, ಕೆಪಾಸಿಟರ್ ಪ್ರತಿ ಎಸಿ ಸೈಕಲ್ ಅಲ್ಲೂ ಚಾರ್ಜ್ ಆಗುತ್ತೆ ಅಂತ ಹೇಳಿದೆ ನಾನು ಅಲ್ವಾ. ಆ ಒಂದು ಚಾರ್ಜಿಂಗ್ ಟೈಮ್ ನ ರೆಸಿಸ್ಟರ್ ಉಪಯೋಗಿಸ್ಕೊಂಡು ನಾವು ನಿಯಂತ್ರಿಸಬಹುದು. ಈ ರೀತಿ ನಿಯಂತ್ರಣ ಮಾಡೋದ್ರಿಂದ ಆ ಫ್ಯಾನಿಗೆ ಎಷ್ಟು ಪವರ್ ಸಪ್ಲೈ ಹೋಗುತ್ತೆ ಅನ್ನೋದನ್ನು ನಿಯಂತ್ರಿಸಬಹುದು. ಅದ್ರ ಮೂಲಕ ಅದ್ರ ವೇಗವನ್ನು ನಾವು ನಿಯಂತ್ರಣ ಮಾಡಬಹುದು. ಈ ರೀತಿಯಾಗಿ ಇದು ಕೆಲಸ ಮಾಡ್ತಾ ನಿಯಂತ್ರಣವನ್ನ ಮಾಡುತ್ತೆ. ಮುಖ್ಯವಾಗಿ ಎಸಿ ಸರ್ಕ್ಯೂಟ್ಗಳಲ್ಲಿ ಈ ಡಯೋಡ್ ನ ಮಿತಿ ಏನಿತ್ತು, ಡಯೋಡ್ ಕೇವಲ ಒಂದು ಸೈಕಲ್ ನಲ್ಲಿ ಕಂಡಕ್ಟ್ ಮಾಡುತ್ತೆ, ಡಿಸಿಗೆ ಸೂಕ್ತ. ಆ ಒಂದು ಮಿತಿಯನ್ನ ಈ ಡಯಾಕ್ ಮತ್ತು ಟ್ರಯಾಕ್ ಓವರ್ಕಮ್ ಮಾಡಿದೆ, ಹಾಗಾಗಿ ಇದನ್ನ ವಿನ್ಯಾಸವನ್ನ ಮಾಡಿದ್ದಾರೆ.
1: ಸೂಪರ್. ಹಾಗಾದ್ರೆ ಇವೆರಡು ಒಟ್ಟಿಗೆ ಸೇರಿ ಫ್ಯಾನ್ ರೆಗ್ಯುಲೇಟರ್ ಅದರೊಳಗಿರೋ ಮೋಟರ್ ಹೇಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಿಯಂತ್ರಣ ಮಾಡುತ್ತೆ.
0: ಹೌದು.
1: ಈಗ ನೋಡಿ, ನಮಗೆ ಶೆಕೆನೂ ಕಡಿಮೆ ಆಯ್ತು ಈ ಫ್ಯಾನ್ ಇಂದ, ಹಾಗೇನೆ ಅದರಲ್ಲಿ ಏನ್ ಕೆಲಸಗಳು ನಡೆಯುತ್ತೆ ಅಂತಾನೂ ಗೊತ್ತಾಯ್ತು.
0: ಹೌದು. ಈ ಫ್ಯಾನ್ ನಿಯಂತ್ರಕ ಏನಿದೆ, ಅದು ವಿದ್ಯುತ್ ಸರಬರಾಜು ಮತ್ತು ಮೋಟಾರ್ ಇವೆರಡರ ನಡುವೆ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಮೋಟಾರ್ ವೇಗವು ಸರಾಗವಾಗಿ ಬದಲಾಗೋ ರೀತಿಯಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತೆ ವಿದ್ಯುತ್ ಹರಿವನ್ನ ಸರಿಹೊಂದಿಸುತ್ತೆ. ಅದಕ್ಕಾಗಿ ನಾವು ಈ ನಿಯಂತ್ರಕ ನಾಬ್ ಅನ್ನ ತಿರುಗಿಸೋದ್ರಿಂದ ಫ್ಯಾನ್ ವೇಗವು ಕ್ರಮೇಣವಾಗಿ ನಾವು ಯಾವ ದಿಕ್ಕಲ್ಲಿ ತಿರುಗಿಸ್ತೀವೋ ಅದಕ್ಕೆ ತಕ್ಕಂಗೆ ಕಡಿಮೆ ಅಥವಾ ಹೆಚ್ಚಾಗುತ್ತೆ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನ ಆಗೋಗಿದೆ.
4: ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೆ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವ.
5: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತೆ.

0: है। ओडिशा, तमिलनाडु, पुदुचेरी, कराईकल और पूर्वोत्तर में अत्यधिक बारिश का अनुमान है। कल तक पूरी राजस्थान में आंधी तूफान की संभावना है। हिमाचल प्रदेश के धर्मशाला में 3 मैचों की सीरीज के पहले वनडे क्रिकेट मैच में भारत ने अफगानिस्तान को 7 विकेट से हरा दिया। इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಧಾರವಾಡ. ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25 ಗಿರೀಶ್ ಕುಲಕರ್ಣಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುನೀತಿ ಪಥ ಕಥಾನಾಟಕ ಸರಣಿ ನಾಟಕ, ಪ್ರೀತಿ ಹಂಚಿರಿ ಮೂಲ ರಚನೆ ಜಗನ್ನಾಥ್ ಜಮದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಪ್ರಸ್ತುತಿ ಡಾಕ್ಟರ್ ಶಶಿಧರ ನರೇಂದ್ರ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. 7:15 ರಕ್ತದಾನ ಮಹಾದಾನ, ರಕ್ತದಾನ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. 8:00 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, 8:30 ಅಶ್ವಿನಿ ಭಿಡೆ ದೇಶಪಾಂಡೆ ಅವರಿಂದ ಗಾಯನ ಕೇಳುತ್ತೀರಿ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. 9:05 ಸ್ನೇಹ ಎಸ್ ಗುಡಿ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, 10:00 ಹಿರಿಯ ನಾಗರಿಕರಿಗೆ ಕಾರ್ಯಕ್ರಮ ಬಾಳಬುತ್ತಿ, 10:15 ಕಿರುನಾಟಕ ಸೋತ ಸಾಹೇಬ್ ಕಿ, ರಚನೆ ಜಯಪ್ರಕಾಶ್ ಅಬ್ಬಿಗೇರಿ, ನಿರ್ಮಾಣ ಜಿ ಸುರೇಖಾ ಸುರೇಶ್. 10:30 ಗಿಳಿಬಂಡು ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಡಾಕ್ಟರ್ ಕೃತಿ ಕಿನ್ನಾಳ್ ಅವರೊಂದಿಗೆ ಮಾತುಕತೆ, ವಿಷಯ ಮಕ್ಕಳ ಆಹಾರ ಹೇಗಿರಬೇಕು. ನಂತರ ಮಕ್ಕಳ ಹಾಡುಗಳನ್ನು ಕೇಳುತ್ತೀರಿ. 11:00 ಕಾರ್ಯಕ್ರಮ, ಪೋಸ್ಟ್ ಬಾಕ್ಸ್ ನಂಬರ್ 111. ಆಕಾಶವಾಣಿ ಧಾರವಾಡ. ಸಮಯ 11:06:55. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳ ಮೇಲೆ ನಾಳೆಯ ಪ್ರಸಾರ ಬೆಳಗ್ಗೆ 5:55 ಆರಂಭವಾಗುವುದು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಕೆಳಗುರು ಇನ್ನು ಮುಂದೆ 11:10 ಎಫ್ಎಂ